ಆಕಾಶವಾಣಿ ಕಾರವಾರ. ಇಂದು 2026 ಇಸ್ವಿ ಜುಲೈ ತಿಂಗಳ 4 ತಾರೀಕು ಶನಿವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:30. ಆತ್ಮೀಯ ಕೆಳುಗರೆ, ತಮಗೆಲ್ಲರಿಗೂ ನಿಮ್ಮ ರೇಡಿಯೋ ಗೆಳತಿ ಗೀತಾ ಪಾಲೇಕರ್ ಹೇಳುವ ನಮಸ್ಕಾರಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ನಲುಮೆಯ ಸ್ವಾಗತ.

ಮಂಗಳ ವಿವರಗಳು ಹೀಗಿವೆ. 6:10 ಕರುಣಾಳು ಬಾಬೆಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ. 6:15 ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಗಿರಿಜಾಪತಿ NM ಅವರಿಂದ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುದೆ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಮಂಜುಳಗಾನ, ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಚನ ವೈಭವ. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಭಜನ್ ಸಫೋರಿ ಅವರ ಸಂತೂರ ವಾದನದ ಧ್ವನಿ ಮುದ್ರಿಕೆ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳ ಸಹ ಪ್ರಸಾರ.

ಹನ್ನೊಂದು ಗಂಟೆಗೆ ಸ್ಟಂಪ್ಡ್ ದೆಹಲಿ ಕೇಂದ್ರದಿಂದ, 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕಿ ರಾಧಾ ಎಂಭಟ್ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಕುರಿತು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಇವರೊಂದಿಗೆ ಸಂದರ್ಶನ. ನಂತರ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಮುಖ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 1 ಗಂಟೆಗೆ ಪ್ರಗತಿ ಪಥ. ಮಣ್ಣು ಆರೋಗ್ಯ ಚೀಟಿ ಕುರಿತು ಮಾಹಿತಿ ಪ್ರಸನ್ನ ಅವರಿಂದ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೇಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಕ್ಕಿಯ ಬಳಗ. ಕರಾಟೆ ಮತ್ತು ಥೈಕೊಂಡು ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಪ್ರಣವ್ ಅವರ ಪರಿಚಯ. 3 ಗಂಟೆಯಿಂದ ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳ ಸಹ ಪ್ರಸಾರ. ಸಂಜೆ 5 ಗಂಟೆಗೆ ಯಕ್ಷಲಹರಿ ಯಕ್ಷಗಾನ ತಾಳಮದ್ದಲೆ. ಪ್ರಸಂಗ ತುಳಸಿ ಜಲಂಧರ. ನಡೆಸಿಕೊಡುತ್ತಾರೆ ಶ್ರೀ ದುರ್ಗಾಂಬಾ ಮಹಿಳಾ ಯಕ್ಷಗಾನ ಯಕ್ಷ ಮಂಡಳಿ ಸೂರತ್ಕಲ್. 6:30 ವಿಜ್ಞಾನದ ಮುನ್ನಡೆ ದೀಪಾ ಎಂಬಿ ಅವರಿಂದ. 6:50 ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕಾರವಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಜೀನಾವಿ ಅವರೊಂದಿಗೆ ವನಮಹೋತ್ಸವ ಕಾರ್ಯಕ್ರಮದ ಕುರಿತು ಸಂದರ್ಶನ. ನಂತರ ಕೃಷಿ ಮಾಹಿತಿ. ಜನಪದ ಸಂಗೀತದಲ್ಲಿ ದೇವಕ್ಕಿ ಕೆರೆದೇವಗೌಡ ಮತ್ತು ಸಂಗಡಿಗರಿಂದ ಮದುವೆ ಹಾಡುಗಳು. 7:45 ಸಮಾಚಾರ ದರ್ಶನ. ವಾರದ ವಾರ್ತಾ ಚಿತ್ರ. 8:00 ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ. ರಾತ್ರಿ 8:15 ಕಾವ್ಯಯಾನ. ಕವಿ ಮುತ್ತಣ್ಣನ ಶ್ರೀ ರಾಮಾಶ್ವ ಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಜಯಂತಿ ಹೆಬ್ಬಾರ, ವ್ಯಾಖ್ಯಾನಕಾರರು ರವಿ ಅಲೂರಾಯ ವರ್ಕಾಡಿ. 9:15 ಹಿಂದಿ ಚಿತ್ರಗೀತೆಗಳು. 9:30 ಯುವಪಾಣಿ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ಸಮಾಜ್ಯುತ ಎಸ್ಎ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾಜ್ಜಿ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಪಂಡಿತ್ ಅನರ್ವ ಚಟ್ಟೋಪಾಧ್ಯಾಯ ಅವರ ಗಾಯನ. ಆಕಾಶವಾಣಿ ಕಲ್ಕತ್ತಾ ಕೇಂದ್ರದ ಕೊಡುಗೆ. ಕೆಳಗರೆ ಇದುವರೆಗೂ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ. ಸಮಯ 6:05 ಆಗುತ್ತಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ವಿಷಯ ತಜ್ಞರು ಡಾಕ್ಟರ್ ಗುರುರಾಜ ಕರ್ಜಿಗಿ.
1: ಪ್ರವಾದಿ ಮೊಹಮ್ಮದರು ಅತ್ಯಂತ ದೊಡ್ಡ ಗುರುಗಳು, ಆದರೆ ಅವರು ಬದುಕಿದಾಗ ಅವರ ದಾಯಾದಿಗಳಿಗೆ ಅವ್ರ ಮೇಲೆ ಬಹಳ ಸಿಟ್ಟಿತ್ತು. ಅವ್ರನ್ನ ಹೇಗಾದರೂ ಮಾಡಿ ಕೊಂದು ಹಾಕಬೇಕು ಅಂತ ಹುಚ್ಚು. ಈ ದಾಯಾದಿ ಮತ್ಸರಾನೇ ಹೀಗೆ, ವೈರಿಗಳನ್ನು ಹೇಗಾದರೂ ಸಂಭಾಳಿಸ್ಬೋದಪ್ಪ, ಈ ದಾಯಾದಿಗಳನ್ನು ಸಂಭಾಳಿಸೋದು ಬಹಳ ಕಷ್ಟ. ಪ್ರವಾದಿಗಳ ಜೀವ ತುಂಬ ಅಪಾಯದಲ್ಲಿತ್ತು. ಅವಾಗ ಒಬ್ರು ಯಾರೋ ಬಂದು ಹೇಳಿದರು, ನನಗೆ ಸ್ವಲ್ಪ ವಿಷಯ ಗೊತ್ತಾಗಿದೆ ಸ್ವಾಮಿ, ನಿಮಗೆ ತುಂಬ ತೊಂದರೆ ಕಾಲ ಇದು, ನಿಮ್ಮ ವೈರಿಗಳು ಬಲಿಷ್ಠರಾಗಿದ್ದಾರೆ, ಅವ್ರ ಸಂಖ್ಯೆನೂ ದೊಡ್ಡದಿದೆ, ಸ್ವಲ್ಪ ದಿನಗಳ ಕಾಲ ಯಾರ ಕಣ್ಣಿಗೂ ಬೀಳದ ಹಾಗೆ ಅಡ್ಕೊಂಡಿದ್ಬಿಡಿ, ನಂತರ ಮುಂದೆ ಭಗವಂತನ ಕೃಪೆಯಿಂದ ನಿಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತದೆ. ಬಹಳ ಜನ ಆತ್ಮೀಯರು ಇದೇ ಅಭಿಪ್ರಾಯ ಕೊಟ್ಟಾಗ ಪ್ರವಾದಿಗಳಿಗೆ ಅನ್ನಿಸ್ತಂತೆ, ಹೌದು ಇದು ಸರಿ, ಇದು ನನ್ನ ಜೀವನದ ಕರಾಳ ಸಮಯ, ಭಗವಂತನ ಇಚ್ಛೆ ಇದ್ದಂಗೆ ಆಗಲಿ ಅಂತ ಹೇಳಿ ಮನೆ ಎಲ್ಲ ಪರಿವಾರದವ್ರನ್ನ ಬಿಟ್ಟು ಒಂದು ಚೀಲದಲ್ಲಿ ತಮ್ಮ ಬೇಕಾದಂಥ ಕೆಲವು ಸಾಮಾನು ಹಾಕ್ಕೊಂಡು ಹೊರಟುಬಿಟ್ರು. ಜೊತೆಗೆ ಯಾರನ್ನು ಕರ್ಕೊಂಡು ಹೋಗಬಾರ್ದು ಅಂತ ಇದ್ದದ್ದು. ಅದು ತನಗೆ ಅಪಾಯ ಆದರೆ ಪಾಪ ಅವ್ರಿಗೂ ತೊಂದರೆ ಆಗಬಾರ್ದಲ್ಲ ಅಂತ ಆಶೆ ಅವ್ರದ್ದು. ಅನೇಕ ಶಿಷ್ಯರು ಬರಬೇಕಂದ್ರೂ ಯಾರನ್ನೂ ಬರಗೊಡಲಿಲ್ಲ ಅವರು. ಆದರೆ ಕೊನೆಗೆ ಅವ್ರನ್ನ ಬೆಂಬಿಡದೆ ಹಿಂಬಾಲಿಸಿದವನು ಅಂದರೆ ಅವ್ರ ಶಿಷ್ಯ ಮತ್ತು ವಿಶ್ವಾಸದ ಗೆಳೆಯ ಆದಂಥ ಅಬೂಬೇಕರ್. ಅವನ ಪ್ರೀತಿಯ ಸರ್ವಾರ್ಪಣೆಯ ಬೇಡಿಕೆಯನ್ನು ಬೇಡ ಅನ್ನೋಕೆ ಆಗಲಿಲ್ಲ ಮೊಹಮ್ಮದರಿಗೆ. ಇಬ್ಬರೂ ತಲೆ ಮರೆಸ್ಕೊಂಡು ಜನಪ್ರದೇಶವನ್ನು ದಾಟಿ ಕಾಡಲ್ಲಿ ಹೋದರು. ಈ ವಾರ್ತೆ ವೈರಿಗಳಿಗೆ ಮುಟ್ಬಿಡ್ತು. ಓ, ಮೊಹಮ್ಮದರು ಕಾಡಿಗೆ ಹೋಗಿದ್ದಾರೆ ಅಂತ. ತಕ್ಷಣವೇ ಅವ್ರು ಏನು ಮಾಡಿದ್ರು ಗೊತ್ತಾ, ಬಲಿಷ್ಠವಾದ ಕುದುರೆಗಳನ್ನು ಹತ್ತಿ ಕಾಡಿನ ಕಡೆ ದೌಡಾಯಿಸ್ಬಿಟ್ರು. ನೂರಾರು ಜನ ಹುಡುಗರು ಆವೇಶ, ಖಡ್ಗ ಹಿಡ್ಕೊಂಡು ಕೂಗ್ತಾ ಇದ್ದಾರೆ, ಹಿಡೀರಿ ಹಿಡೀರಿ ಹೊಡೆದಾಕ್ರಿ ಅವ್ರನ್ನ ಅಂತ ಹೋಗ್ತಿದ್ದಾರೆ. ಕಾಡಲ್ಲಿ ಬಂದ್ಬಿಟ್ರು. ಪ್ರವಾದಿ ಮೊಹಮ್ಮದರು ಬೇಕರು ಕಾಲ್ನಡಿಗೆಯಲ್ಲಿ ಹೊರಟವರು. ಎಷ್ಟು ವೇಗ ಹೋಗಿದ್ದಾರು, ದೂರದಲ್ಲಿ ಆ ಕುದುರೆಗಳ ಕುರುಪಟ ಸದ್ದು, ಜನರು ವೀರಾವೇಶದ ಮಾತು, ಕೂಗಾಟ ಕೇಳಿಸೋಕೆ ಶುರುವಾಯಿತು. ಅಬೂಬೇಕರಿಗೆ ಭಾಳ ಭಯ ಆಯಿತು. ಹೇಳಿದಂತೆ, ಪ್ರವಾದಿಗಳೇ, ಅವರು ಮಹಾ ಪ್ರವಾಹ ಬಂದಂಗೆ ಬರ್ತಾ ಇದ್ದಾರೆ ನಮ್ಮ ಕಡೆ ನುಕ್ಕೊಂಡು, ನಮ್ಮನ್ನು ಹಿಡಿಯೋದವ್ರಿಗೆ ಏನೂ ಕಷ್ಟ ಆಗೋಲ್ಲ, ಹಿಡಿದು ಬಿಡ್ತಾರೆ ತಕ್ಷಣ, ಈಗ ಅತ್ಯಂತ ಹರಿತವಾದ ಖಡ್ಗ ಈಟಿಗಳಿಂದ ನಮ್ಮ ದೇಹವನ್ನು ಛಿದ್ರ ಛಿದ್ರ ಮಾಡಿಬಿಡ್ತಾರೆ, ಏನಾದರೂ ಮಾಡಿ ಪಾರಾಗಬಹುದೇ ಅಂತ ಕೇಳಿದ. ಮೊಹಮ್ಮದರು ತುಂಬ ಶಾಂತವಾಗಿದ್ದರು, ಒಂದು ಮಾತು ಆಡಲಿಲ್ಲ. ಸುಮ್ಮನೆ ಬಾ ನನ್ನ ಜೊತೆಗೆ ಅಂದರು. ಸ್ವಲ್ಪ ದೂರದಲ್ಲಿ ಒಂದು ಗುಹೆ ಕಾಣಿಸ್ತಾ ಇತ್ತು. ಬಾ ಅದರೊಳಗೆ ಅಂತ ಅಬೂಬೇಕರನ್ನು ಕರ್ಕೊಂಡು ಗುಹೆ ಒಳಗೆ ಹೋದರು. ಅಲ್ಲಿ ಅಡಕ್ಕೆ ಕೂತ್ಕೊಂಬಿಟ್ರು. ಅದೆಲ್ಲ ಒಂದು ಅರ್ಧ ಗಂಟೆ ಆಗಿರಬೇಕು ಅಂತ ಇಟ್ಕೊಳ್ಳಿ. ಆ ಭೀಕರ ಕೊಲೆಗಡುಕರ ಗುಂಪು ಬಂದುಬಿಡ್ತು. ಗುಹೆ ಮುಂದೆ ನಿಂತು ಮಾತಾಡ್ತಾ ಇದ್ದಾರೆ, ಎಲ್ಲಿ ಹೋದರು, ಆ ಕಡೆ ನೋಡಿ ಈ ಕಡೆ ನೋಡಿ ಅಂತ. ಒಬ್ಬ ಜೋರಾಗಿ ಕೂಗಿದ, ಗುಹೆ ಕಾಣ್ತಾ ಇದೆ, ಒಳಗೆ ಹೋಗಿ ನುಗ್ಗಿ. ಅಬೂಬೇಕರಿಗೆ ನಡುಕ ಶುರುವಾಯಿತು, ಪಿಸುಗುಟ್ಟಿದ್ರು. ಈಗೇನು ಮಾಡೋದು, ಅವ್ರು ಅಷ್ಟೊಂದು ಜನ, ನಾವಿಬ್ಬರೇ ಇದ್ದೇವೆ ಅಂದರು. ಶಾಂತವಾಗಿರಪ್ಪ ನೀನು, ನಾವಿಬ್ಬರೇ ಇಲ್ಲ, ಮೂರು ಜನ ಇದ್ದೀವಿ. ನಮ್ಮ ಜೊತೆಗಿದ್ದಂಥ ಭಗವಂತನ ಮರೆತುಬಿಟ್ಯಾ, ಅವನಿರುವಾಗ ನಿನಗ್ಯಾಕೆ ಭಯ ಅಂದರು. ಒಂದು ದೊಡ್ಡ ಪವಾಡ ನಡೆದು ಹೋಗಿತ್ತು ಸ್ವಾಮಿ, ಇವರು ಗುಹೆ ಸೇರಿದ ಸ್ವಲ್ಪ ಹೊತ್ತಿಗೆ ಒಂದು ದೊಡ್ಡ ಜೇಡ ಗುಹೆ ಬಾಲಿಗೆ ತನ್ನ ಬಲೆ ಕಟ್ಟಿಬಿಟ್ಟಿದೆ. ಆ ಕೊಲೆಗಡಕರ ನಾಯಕ ಇದ್ನಲ್ಲ, ಗುಹೆಯೊಳಗೆ ಹೋಗಬೇಕು ಅಂತ ಅವನು ಕೂಗಿದ್ನಲ್ಲ, ಅವನು ಹೇಳಿದೆ, ಏ ಹುಚ್ಚ, ತಲೆಯಲ್ಲೇನೋ ನಿನಗೆ, ಜೇಡ್ರ ಬೆಳೆ ಕಾಣಿಸಲ್ಲೇನು ಬಾಗಿಲಿಗೆ, ಜೇಡ್ರ ಬೆಲೆ ಕಟ್ಟಿದ್ರು ಹಂಗೊಳಗೆ ಹೋಗ್ತಾರೆ ಅವರು, ತಲೆಯೆಲ್ಲ ನಿನಗೆ, ಬೇರೆ ಕಡೆ ಹುಡ್ಕೊಂಡು ನಡಿ. ಬೇರೆ ಕಡೆ ಹೋದ್ರೆ ಎಲ್ಲರೂ, ಇಬ್ಬರು ಪ್ರಾಣನ ಉಳಿತು. ಈ ಘಟನೆ ನನ್ನ ಮನಸ್ಸಿನ ಮೇಲೆ ಭಾಳ ಪರಿಣಾಮ ಮಾಡಿದ್ದು ಸ್ನೇಹಿತರೆ. ಎಷ್ಟೋ ಸಲ ಅನ್ಕೋತೀವಿ, ಕಷ್ಟ ಪರಿಸ್ಥಿತಿ ಬಂದಾಗ ಯಾರೂ ಇಲ್ಲ ಸಹಾಯ ಮಾಡೋರು, ಒಬ್ಬರೇ ಆಗಿಬಿಟ್ಟಿವಿ ನಾವು ಅಂತೀವಿ. ದಯವಿಟ್ಟು ಅನ್ಕೋಬೇಡಿ, ನಾವು ಜೀವನದಲ್ಲಿ ಯಾವತ್ತೂ ಏಕಾಂಗಿಗಳಾಗಿರೋದಿಲ್ಲ. ನಿಮ್ಮ ನಂಬಿಕೆ ಬಲವಾಗಿರೋ ತನಕನೂ ಭಗವಂತ ನಿಮ್ಮ ಜೊತೆಗೇ ಇರ್ತಾನೆ. ಭಗವಂತ ಇದ್ದಾನೆ ಅನ್ನುವಂಥ ನಂಬಿಕೆ ನಿಮ್ಮ ಹೃದಯದಲ್ಲಿ ಇದ್ದರೆ ನಿಮಗೆ ಅಸಾಮಾನ್ಯವಾದಂಥ ಶಕ್ತಿಯನ್ನು ಕೊಡ್ತದೆ. ಕಷ್ಟಕಾಲದಲ್ಲಿ ಎಲ್ಲ ಮುಗಿದೋಯ್ತು, ಕುಸಿದೋಯ್ತು, ಇನ್ನೇನು ಉಳಿದಿಲ್ಲ ನನಗೆ ಅಂದಾಗ ಒಬ್ಬನೇ ಆಗಿದ್ದೀನಿ ಅಂತ ಅನ್ಕೋಬೇಡಿ. ಒಬ್ಬರೇ ಆಗಿರೋಲ್ಲ, ಯಾವತ್ತೂ ಒಬ್ಬರೇ ಆಗಿರೋಲ್ಲ. ಮನಸ್ಸಲ್ಲಿ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ಗಟ್ಟಿಯಾಗಿ ಕೂತ್ಕೊಂಡ್ರೆ ಅದು ಯಾವಾಗಿದ್ದರೂ ಕಾಪಾಡುತ್ತೆ. ಅದಕ್ಕೆ ದಾಸರು ಹೇಳಿದರು, ತಲ್ಲಣಿಸದಿರು ಖಂಡ್ಯ ತಾಳು ಮನವೇ, ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ ಅಂತ. ಸಂಶಯ ಇಟ್ಕೋಬೇಡಿ, ಭಗವಂತ ಇದ್ದಾನೆ ಅನ್ನೋಂಥ ನಂಬಿಕೆ ಇದೆಯಲ್ಲ, ಅದು ಯಾವಾಗಿದ್ದರೂ ಕಾಪಾಡುತ್ತೆ.
2: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ಶ್ರೀಕಾಂತ್ ಕುಲಕರ್ಣಿ ಅವರ ಸ್ವರದಲ್ಲಿ ಕೇಳಿ ಅಲ್ಲಮ ಪ್ರಭು ಅವರ ವಚನ. ಅಂಗಯ್ಯ ಲಿಂಗದಲ್ಲಿ ಕಂಗಳ ನೋಟ ಸ್ವಯವಾದ ಇರುವ ನೋಡಾ.

ಅಕ್ಕ ಮಹಾದೇವಿ ಅವರ ವಚನವನ್ನು ಹಾಡಿದವರು ವಾಣಿಶ್ರೀ ಕುಲಕರ್ಣಿ. ಚಿಲಿಪಿಲಿ ಎಂದಾಡುವ ಗಿಳಿಗಳಿರ ನೀವು ಕಾಣಿಕೆ.

ಕದಳಿ ಎಂಬುದು ತನು, ಕದಳಿ ಎಂಬುದು ಮನ. ವಾಣಿಶ್ರೀ ಕುಲಕರ್ಣಿ ಹಾಡಿರುವ ಅಕ್ಕ ಮಹಾದೇವಿ ಅವರ ಇನ್ನೊಂದು ವಚನ.

0: ಇದುವರೆಗೂ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಚಿಂತನ.
1: ಚಾಪತಿ ಎನ್ಎಂ ಅವರಿಂದ
2: ಅರಿವು

0: ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣ ಆಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು, ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
1: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ನೆಮ್ಮವರಿಂದ ಚಿಂತನ ಕೇಳುತ್ತಿದ್ದೀರಿ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ರೈತರಿಗೆ ಸಲಹೆ.
3: ಪಶ್ಚಿಮ ಘಟ್ಟಗಳು ನಯನ ಮನೋಹರವಾಗಿರುವುದಲ್ಲದೆ ಜೀವ ವೈವಿಧ್ಯಗಳ ತಾಣವೂ ಹೌದು.

ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಹಾದುಹೋಗುವ ಈ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹಲವಾರು ವಿಶೇಷ ಗುಣಗಳುಳ್ಳ ಹಾಗೂ ಬೆಳಕಿಗೆ ಬಾರದೆ ಎಲೆ ಮರೆಕಾಯಿಯಂತಿರುವ ವಿಧ ವಿಧವಾದ ಹಣ್ಣು ತರಕಾರಿಗಳನ್ನು ಕಾಣಬಹುದು. ಈ ಸಾಲಿಗೆ ಸೇರುವ ವಿಶೇಷವಾದ ಬೆಳೆ ಎಂದರೆ ಮಾಡಹಾಗಲ. ಸಿಹಿ ಹಾಗಲ, ಕರ್ಲಿಕಾಯಿ ಎಂದು ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಈ ಹಾಗಲ ಜಾತಿಯ ತರಕಾರಿಯ ವೈಜ್ಞಾನಿಕ ಹೆಸರು ಮೊಮೋರ್ಡಿಕಾ ಡಯೋಕಾ. ಕರ್ನಾಟಕ ಹೊರತಾಗಿ ಹೆಚ್ಚು ಮಳೆ ಬೀಳುವ ಘಟ್ಟ ಪ್ರದೇಶ ರಾಜ್ಯಗಳಾದ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಈ ತರಕಾರಿಯು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಬುಡಕಟ್ಟು ಜನಾಂಗದವರು ಪ್ರತಿದಿನ ನೈಸರ್ಗಿಕವಾಗಿ ಅರಣ್ಯದಲ್ಲಿ ಬೆಳೆದಿರುವ ಬಳ್ಳಿಗಳಿಂದ ಇದರ ಕಾಯಿಯನ್ನು ಸಂಗ್ರಹಿಸಿ ದೈನಂದಿನ ತರಕಾರಿಯಾಗಿ ಉಪಯೋಗಿಸುತ್ತಾರೆ. ರಾಜ್ಯದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಪ್ರತಿ ವರ್ಷ ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ಸ್ವಾಭಾವಿಕವಾಗಿ ಕಾಣಿಸಿಕೊಳ್ಳುವಂತಹ ಈ ವಿಶಿಷ್ಟ ತರಕಾರಿ ಮಳೆಗಾಲ ಮುಗಿಯುತ್ತಿದ್ದಂತೆ ಮಾಯವಾಗಿ ಬಿಡುತ್ತೆ. ಮೃದು ಮುಳ್ಳುಗಳಿಂದ ಕೂಡಿದ ಇದರ ಕಾಯಿಗಳು ಅತಿ ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿದ್ದು ಪಲ್ಯ ಹಾಗೂ ಪಾನಕ ತಯಾರಿಕೆಗಾಗಿ ಉಪಯೋಗಿಸಲಾಗುತ್ತೆ. ತಾಯಂದಿರು ಹಾಲುಣಿಸುವ ಶಿಶುಗಳಲ್ಲಿ ವಾಂತಿ ಸಮಸ್ಯೆಯನ್ನು ಕಡಿಮೆ ಮಾಡಲು ಈ ತರಕಾರಿಯನ್ನು ಸೇವಿಸಬಹುದು. ಹಾಗೂ ಇದರ ತಾಜಾ ಹಣ್ಣುಗಳು ಶೇಕಡ 12-14% ಪ್ರೋಟೀನನ್ನು ಹೊಂದಿರುತ್ತೆ. ಇತ್ತೀಚಿನ ಸಂಶೋಧನೆಗಳಿಂದ ಮಧುಮೇಹ ನಿಯಂತ್ರಣಕ್ಕೂ ಇದು ಉತ್ತಮ ಎಂದು ತಿಳಿದು ಬಂದಿದೆ. ಎಳೆಕಾಯಿಗಳು ಕಹಿಯಾಗಿರದೆ ಸಿಹಿಯಾಗಿರುತ್ತೆ ಮತ್ತು ಹೆಚ್ಚಿನ ಪ್ರಮಾಣದ ಜೀವಸತ್ವ ಎ ಹಾಗೂ ಕ್ಯಾನ್ಸರ್ ನಿರೋಧಕ ಅಂಶಗಳನ್ನು ಒಳಗೊಂಡಿದೆ. ಇದು ಬಹುವಾರ್ಷಿಕ ದ್ವಿಲಿಂಗಿ ತರಕಾರಿಯಾಗಿದ್ದು ಹೆಣ್ಣು ಮತ್ತು ಗಂಡು ಹೂವುಗಳು ಪ್ರತ್ಯೇಕ ಗಿಡಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಕೃತಕ ಪರಾಗಸ್ಪರ್ಶ ಕ್ರಿಯೆ ಅತ್ಯಗತ್ಯ. ಕೇವಲ ಮನೆಯ ಹಿತ್ತಲಿಗೆ ಸೀಮಿತವಾಗಿರುವಂತಹ ಈ ಬೆಳೆಯನ್ನು ರೈತರು ಆರ್ಥಿಕ ಬೆಳೆಯಾಗಿಯೂ ಬೆಳೆಯಬಹುದು. ಸ್ಥಳೀಯವಾಗಿ ಲಭ್ಯವಾಗುವಂತಹ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಉದ್ದನೆಯ ಮತ್ತು ದಪ್ಪ ಗಾತ್ರದ ಕಾಯಿಗಳಿದ್ದು ಮೃದುವಾದ ಮುಳ್ಳುಗಳನ್ನು ಹೊಂದಿರುವ ಪ್ರತಿ ಬಳ್ಳಿಯು 70-100 ಕಾಯಿಗಳನ್ನು ಕಚ್ಚುವಂತಹ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಹೆಚ್ಚು ಮಳೆ ಬೀಳುವ ಮತ್ತು ಆರ್ದ್ರತೆ ಇರುವ ಪ್ರದೇಶಗಳಲ್ಲಿ ಈ ಬೆಳೆಯು ಕಂಡುಬರುತ್ತೆ. ಹೆಚ್ಚು ಸಾವಯವ ಅಂಶವಿರುವ, ನೀರು ಬಸಿದು ಹೋಗುವ 5.5-7% ರಸಸಾರ ಹೊಂದಿದ ಮಣ್ಣು ಈ ಬೆಳೆಗೆ ಸೂಕ್ತ. ಮರದ ನೆರಳಿನಲ್ಲಿಯೂ ಈ ಬೆಳೆಯನ್ನು ಬೆಳೆಯಬಹುದು. ಆದರೆ ವಾಣಿಜ್ಯ ಬೇಸಾಯಕ್ಕೆ ಮುಂದಾದಾಗ ಚೌಕಾಕಾರದ ಚಪ್ಪರಗಳನ್ನು ನಿರ್ಮಿಸಿ ಬಳ್ಳಿಗಳನ್ನು ಹಬ್ಬಿಸಬಹುದು. ಬಿಸಿಲಿನ ಝಳ ಹೆಚ್ಚಾದಾಗ ಶೇಕಡ 50% ನೆರಳು ಪರದೆಗಳನ್ನು ಉಪಯೋಗಿಸಿ ತಂಪು ಹವಾಗುಣವನ್ನು ಕೃತಕವಾಗಿ ನಿರ್ಮಿಸಬೇಕಾಗುತ್ತೆ. ಬೀಜ ಅಥವಾ ಬೇರುಗಡ್ಡೆಗಳನ್ನು ಉಪಯೋಗಿಸಿ ವಂಶಾಭಿವೃದ್ಧಿ ಮಾಡಬಹುದು. ಕಾಯಿಗಳು ಚೆನ್ನಾಗಿ ಬಲಿತು ಮಾಗುವಾಗ ಮೇಲ್ಭಾಗ ಹಳದಿ ಬಣ್ಣಕ್ಕೆ ಬಂದು ಒಳಭಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಆಗ ಬೀಜಗಳು ಕೂಡ ಬಲಿತು ಕಪ್ಪು ಬಣ್ಣ ಹೊಂದಿರುತ್ತೆ. ಪ್ರತಿ ಹಣ್ಣಿನಲ್ಲೂ 32-37 ಬೀಜಗಳು ಕಂಡುಬರುತ್ತೆ. ಇಂತಹ ಬೀಜಗಳನ್ನು ಸಂಗ್ರಹಿಸಿಟ್ಟುಕೊಂಡು ತಂಪಾದ ಒಣ ಪ್ರದೇಶಗಳಲ್ಲಿ ಹುಳಗಳ ಬಾಧೆ ಇರದಂತೆ ಸಂಗ್ರಹಿಸಿಟ್ಟುಕೊಳ್ಳಬೇಕು. ಬೇರುಗಡ್ಡೆ ಅಥವಾ ಬೀಜಗಳಿಂದ ಉತ್ಪಾದಿಸಿದ ಸಸಿಗಳನ್ನು ಮುಂಗಾರು ಪ್ರಾರಂಭವಾದಾಗ ಸಾಲಿನಿಂದ ಸಾಲಿಗೆ 6 ಮತ್ತು ಗಿಡದಿಂದ ಗಿಡಕ್ಕೆ 3 ಅಂತರ ನೀಡಿ ಈ ಮೊದಲೇ ತೆಗೆದ ಗುಂಡಿಗಳಲ್ಲಿ ನಾಟಿಯನ್ನು ಮಾಡಬೇಕು. ಪ್ರತಿ ಹೆಕ್ಟೇರ್ಗೆ ಸುಮಾರು 2400 ಸಂಖ್ಯೆ ಗಿಡಗಳ ಅವಶ್ಯಕತೆ ಇರುತ್ತೆ. ನಾಟಿ ಮಾಡಿದ ನಂತರ ಬಳ್ಳಿಗೆ ಆಧಾರವಾಗಿ ಕೋಲನ್ನು ನೀಡಿ GI ತಂತಿ ಬಳಸಿ ನಿರ್ಮಿಸಿದ ಚಪ್ಪರದ ಮೇಲೆ ಹಬ್ಬಿಸಬೇಕು. ಪ್ರತಿ ಬಳ್ಳಿಯು 90 ಸುಮಾರು 10-12 ಬೆಳೆಯುತ್ತೆ. ಈ ಸಂದರ್ಭದಲ್ಲಿ ಪ್ರತಿ ಬಳ್ಳಿಯಲ್ಲಿ 2 ಕವಲುಗಳು ಇರುವಂತೆ ನೋಡಿಕೊಳ್ಳಬೇಕು. ನಾಟಿ ಮಾಡಿದ 37-40 ಬಳ್ಳಿಯು ಬೆಳೆದು ಹೂ ಬಿಡಲು ಪ್ರಾರಂಭಿಸುತ್ತೆ. ಹೂಗಳು ಹಳದಿ ಬಣ್ಣವನ್ನು ಹೊಂದಿರುತ್ತೆ. ಪ್ರತಿ ಬಳ್ಳಿಯು ತನ್ನ ಜೀವಿತಾವಧಿಯ 100-120 100-150 ಕಾಯಿಗಳನ್ನು ಬಿಡುತ್ತವೆ. ಈ ಬೆಳೆಯು ದ್ವಿಲಿಂಗಿಯಾದ ಕಾರಣ ನೈಸರ್ಗಿಕವಾಗಿ ದುಂಬಿಗಳು ಪರಾಗಸ್ಪರ್ಶ ಮಾಡುತ್ತವೆ. ಇದರಿಂದ ಕೇವಲ ಶೇಕಡ 10-15% ಹೂಗಳು ಕಾಯಿ ಕಚ್ಚುತ್ತವೆ. ಆದರೆ ಇಳುವರಿ ಹೆಚ್ಚಿಸಲು ಕೃತಕ ಪರಾಗಸ್ಪರ್ಶದ ಅವಶ್ಯಕತೆ ಇರುತ್ತೆ. ಕೈಯಿಂದ ಕೃತಕ ಪರಾಗಸ್ಪರ್ಶ ಮಾಡುವುದರಿಂದ ಕಾಯಿ ಕಚ್ಚುವಿಕೆಯನ್ನು ಅಧಿಕ ಪ್ರಮಾಣದಲ್ಲಿ ಹೆಚ್ಚಿಸಬಹುದು. ಬೆಳಿಗ್ಗೆ 8 10:30 ಶಲಾಕಾಗ್ರವು ಹೆಚ್ಚಿಗೆ ಫಲವತ್ತಾಗಿರುವುದರಿಂದ ಈ ಸಮಯದಲ್ಲಿ ಕೃತಕ ಪರಾಗಸ್ಪರ್ಶವನ್ನು ಮಾಡಬಹುದು. ಇದರಿಂದ ಕಾಯಿ ಕಚ್ಚುವಿಕೆಯನ್ನು ಶೇಕಡ 75% ಹೆಚ್ಚಿಸಬಹುದು. ಈ ಮಾಡಹಾಗಲ ವಾಣಿಜ್ಯ ಪ್ರಮಾಣದಲ್ಲಿ ಬೆಳೆಯಲು ನೂತನ ಬೆಳೆಯಾಗಿರೋದ್ರಿಂದ ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡಿದಲ್ಲಿ ಉತ್ತಮ ಇಳುವರಿಯನ್ನು

0: ಪಡೆಯಬಹುದು. ಕಾಯಿ ಕಚ್ಚಿದ 22-26 ದಿವಸಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗುತ್ತೆ. ಪ್ರತಿ ಹೆಕ್ಟೇರ್ಗೆ 8-10 ಟನ್ ಇಳುವರಿ ಪಡೆಯಬಹುದು.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಕನಕದಾಸರ ಕೃತಿಯನ್ನ ಹಾಡಿದವರು ರೇಷ್ಮಾ ಆರ್ ಭಟ್. ಊರಿಗೆ ಬಂದರೆ ದಾಸಯ್ಯ, ನಮ್ಮ ಕೇರಿಗೆ ಬಾ ಕಣ್ಯ ದಾಸಯ್ಯ.

ಬಸವೇಶ್ವರರ ವಚನವನ್ನ ರೇಷ್ಮಾ ಆರ್ ಭಟ್ ಅವರ ಸ್ವರದಲ್ಲಿ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಕನಕದಾಸರ ಕೃತಿ, ಹಾಡಿದವರು ರೇಷ್ಮಾ ಆರ್ ಭಟ್. ನೇಮವಿಲ್ಲದ ಹೋಮ ಇನ್ಯಾತಕೇ.

ಇದುವರೆಗೂ ಗಾನಸುಧೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:55 ದೇಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ತಿಳಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9408024947. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8:00 ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಆಕಾಶವಾಣಿ ಕಾರವಾರ ಸಮಯ 7:02. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ವಾಣಿಜ್ಯ
4: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವಾಯೋಗಿಯ ನೋಡಲಿ ಉಳುವಾಯೋಗಿಯ ನೋಡಲಿ.
5: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
6: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
7: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
8: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
9: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ
2: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ
3: ನಮ್ಮ ಆಹಾರದ ಒಂದಂಶ
2: ನಮ್ಮ ಸಮಯದ ಒಂದಂಶ
3: ನಮ್ಮ ಆದಾಯದ ಒಂದಂಶ
2: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ
3: ಆಗ ನಮ್ಮ ಬದುಕು ಪಾವನವಾಗುವುದು
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ ವಿಕೋಪ ನಿರ್ವಹಣೆ ವರದಿ ಶೀಘ್ರ ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು, ಸರ್ಕಾರಕ್ಕೆ

0: ವರದಿ ಸಲ್ಲಿಸಲಾಗುವುದು ಎಂದು ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳ ಬರ ಮತ್ತು ನೆರೆ ನಿರ್ವಹಣೆ ತಾತ್ಕಾಲಿಕ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಕಾರ್ಯ ಪರಿಶೀಲಿಸಿ ಮಾತನಾಡಿದರು. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಮಟ್ಟ ಕುಸಿದಿದೆ. ಹಿತಮಿತವಾಗಿ ನೀರನ್ನು ಬಳಸಬೇಕಿದೆ. ಮುಂಬರುವ 2 ತಿಂಗಳಿಗೆ ಸಾಕಾಗುವಷ್ಟು ಡೆಡ್ ಸ್ಟೋರೇಜ್ ಇದೆ ಎಂದರು. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ ಹಾಗೂ ಬೆಳೆಹಾನಿ ಪರಿಹಾರಕ್ಕಾಗಿ 10,000 ಕೋಟಿ ರೂಪಾಯಿ ಮೀಸಲಿಡುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವಿಶೇಷ ಕಾರ್ಯಪಡೆ ರಚನೆ, ಜಾನುವಾರು ರಕ್ಷಣೆಗೆ ಗೋಶಾಲೆ ಸ್ಥಾಪಿಸಬೇಕು ಎಂದರು. ಮಳೆಯ ಅಭಾವದ ಕುರಿತು ಚರ್ಚಿಸಲು ವಿಧಾನಮಂಡಲ ಅಧಿವೇಶನ ಕರೆಯುವಂತೆ ಅವರು ಒತ್ತಾಯಿಸಿದರು. ಕೃಷಿ ವಿದ್ಯುತ್ ಸಹಾಯಧನ 22,000 ಕೋಟಿ ರೂಪಾಯಿ ವರ್ಷವೊಂದಕ್ಕೆ ರಾಜ್ಯ ಸರ್ಕಾರ ನೀಡುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಇಂಧನ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದರು. ಫೀಡರ್ ಸೋಲಾರೈಸೇಷನ್, ಇಂಧನ ದಕ್ಷ ಪಂಪ್ಸೆಟ್ಗಳ ಬಳಕೆ ಹಾಗೂ ವಿದ್ಯುತ್ ಬೇಡಿಕೆ ನಿರ್ವಹಣೆ ಕಾರ್ಯಕ್ರಮಗಳನ್ನು ವೇಗಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. 2035ಕ್ಕೆ ಗರಿಷ್ಠ ವಿದ್ಯುತ್ ಬೇಡಿಕೆ 38 ಗಿಗಾವ್ಯಾಟ್ ತಲುಪುವ ನಿರೀಕ್ಷೆ ಇದೆ. ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಯೋಜನೆ ಹಾಗೂ ಹಣಕಾಸು ನಕ್ಷೆ ರೂಪಿಸುವಂತೆ ಆದೇಶಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ಬಳಸಿಕೊಂಡಿದೆ ಎಂದು ಮಂಡಳಿ ಕಾರ್ಯದರ್ಶಿ ನಲಿನ್ ಅತುಲ್ ತಿಳಿಸಿದ್ದಾರೆ. ಕಲಬುರಗಿಯ ನಾಗನಹಳ್ಳಿಯಲ್ಲಿ ಅಭಿಯಂತರಿಗಾಗಿ 2 ದಿನಗಳ ತಾಂತ್ರಿಕ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೈಗಾರಿಕಾ ನೀತಿ ಅನುಮೋದಿತವಾಗಿದೆ. ಕಳೆದ 3 ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕದ ಮೂಲಸೌಕರ್ಯ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದರು. ರಾಜ್ಯದ ನಗರ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಚುನಾವಣೆಯನ್ನು ಆಗಸ್ಟ್ ತಿಂಗಳ ಒಳಗೆ ನಡೆಸುವಂತೆ ಸರ್ವೋಚ್ಚ ನ್ಯಾಯಾಲಯ ಆದೇಶಿಸಿದೆ. ಸರ್ಕಾರ ಆದೇಶವನ್ನು ಪಾಲಿಸಲಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕು ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆಯ ನೂತನ ಕಟ್ಟಡವನ್ನು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿನ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ 3,25,00,000 ರೂಪಾಯಿ ವೆಚ್ಚದಲ್ಲಿ ಆಧುನೀಕರಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ನಾವೀನ್ಯತೆ ಹಾಗೂ ಚಟುವಟಿಕೆ ಆಧಾರಿತ ಕಲಿಕೆ ಪ್ರೋತ್ಸಾಹಿಸುವ ಸ್ಟೇಮ್ ಲ್ಯಾಬ್, ನಲಿಕಲಿ ಕೊಠಡಿಗಳನ್ನು ವಿಶೇಷವಾಗಿ ರೂಪಿಸಲಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. 10ನೇ ಮೈಸೂರು ಸಾಹಿತ್ಯ ಸಂಭ್ರಮ ಇಂದಿನಿಂದ 2 ದಿನಗಳ ಕಾಲ ನಡೆಯಲಿದೆ. ಮೈಸೂರು ಲಿಟರರಿ ಫೋರಂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೈಸೂರು ಬುಕ್ ಕ್ಲಬ್ಸ್ ಚಾರಿಟೇಬಲ್ ಟ್ರಸ್ಟ್ ಮೈಸೂರು ಸಾಹಿತ್ಯ ಸಂಭ್ರಮವನ್ನು ಆಯೋಜಿಸಿದ್ದು, ಇಂದು ಬೆಳಗ್ಗೆ 10 ಗಂಟೆಗೆ ರಾಜಮಾತೆ ಪ್ರಮೋದಾ ದೇವಿ ಒಡೆಯರ್ ಉದ್ಘಾಟಿಸಲಿದ್ದಾರೆ. ಮೈಸೂರು ಸಾಹಿತ್ಯ ಸಂಭ್ರಮದ ನಿರ್ದೇಶಕಿ ಶುಭಾ ಸಂಜಯ್ ಅರಸ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಾವು ಮೈಸೂರಿನಲ್ಲಿ ಇಂದು ಶನಿವಾರ ಮತ್ತು ನಾಳೆ ಭಾನುವಾರ ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ನ ನಡೆಸ್ತಾ ಇದ್ದೀವಿ. ಭಾನುವಾರ ಸಾಯಂಕಾಲ 6:30 ತನಕ ಸತತವಾಗಿ ನಡೆಯೋ ಈ ಕಾರ್ಯಕ್ರಮಗಳಲ್ಲಿ ಹಲವಾರು ಗೋಷ್ಠಿಗಳು, ಪ್ಯಾನೆಲ್ ಡಿಸ್ಕಷನ್ಗಳು ನಡೀತಾ ಇರುತ್ತೆ. ದಶಕದ ಸಂಭ್ರಮಕ್ಕೆ ಬರಹದ ಬಾಗಿನ ಅಂತ ನಮ್ಮದೇ ಆದ ಒಂದು ವೈವಿಧ್ಯಮಯವಾದ ಪುಸ್ತಕದ ಬಿಡುಗಡೆ ಜೊತೆಗೆ ಹಲವಾರು ಪುಸ್ತಕಗಳ ಬಿಡುಗಡೆಯನ್ನ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಡೆಸಿಕೊಡ್ತಾರೆ. ಜೊತೆಗೆ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ನಮ್ಮ ಜೊತೆ ಇರ್ತಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ.

0: ಕೇಳುತ್ತಿದ್ದೀರಿ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆ. ಸುಸ್ಥಿರ ಅಭಿವೃದ್ಧಿಗೆ ಸಹಕಾರಿ ಕ್ಷೇತ್ರದ ಕೊಡುಗೆ ಸ್ಮರಿಸುವ ಹಾಗೂ ಸಹಕಾರಿ ಚಳವಳಿ ಬಲಪಡಿಸಲು ವಿಶ್ವಸಂಸ್ಥೆ ಈ ದಿನಾಚರಣೆ ಘೋಷಿಸಿದೆ. ಸಹಕಾರ ಸಂಘಗಳ ನಿವೃತ್ತ ಅಪರ ನಿಬಂಧಕಿ ಡಾಕ್ಟರ್ ಹನುಮಾಕ್ಷಿ ಗೋಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಜುಲೈ ಮೊದಲನೆಯ ಶನಿವಾರ ವಿಶ್ವಾದ್ಯಂತ ಸಹಕಾರ ಕ್ಷೇತ್ರದ ಸಾಧನೆಗಳನ್ನು ಸ್ಮರಿಸಲಾಗುತ್ತದೆ. ಈ ವರ್ಷ ಕೋಆಪರೇಟಿವ್ಸ್ ಫಾರ್ ಎ ಪೀಸ್ಫುಲ್ ವರ್ಲ್ಡ್ ಎಂಬ ಘೋಷವಾಕ್ಯದಡಿ ಸಹಕಾರ ಕ್ಷೇತ್ರ ಸಾಮಾಜಿಕ ಸಾಮರಸ್ಯ, ಆರ್ಥಿಕ ಸಹಭಾಗಿತ್ವ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಅನುಸರಣೆಯ ಸೇತುವೆಯಾಗಿ ಪ್ರಸಕ್ತ ಇಸ್ರೇಲ್ ಅಮೆರಿಕ ಇರಾಕ್ ಯುದ್ಧದಿಂದಾಗಿ ಉದ್ಭವಿಸಿದ ಸಾಮಾಜಿಕ ವಿಪ್ಲವ ಮತ್ತು ಆರ್ಥಿಕ ಹಿನ್ನಡೆಯನ್ನು ಸಮತೂಗಿಸುವ ಆಶಾಕಿರಣವಾಗಲಿ. ಈ ಹಿಂದೆಯೂ ಜಾಗತಿಕ ಆರ್ಥಿಕ ಹಿನ್ನಡೆಯ ಸಂದರ್ಭದಲ್ಲಿ ಸಹಕಾರ ಸಂಘಗಳು ತಮ್ಮ ಆರ್ಥಿಕ ಸಬಲತೆ ಮತ್ತು ಸದೃಢತೆಯನ್ನು ಕಾಯ್ದುಕೊಂಡು ಸದಸ್ಯರ ಸರ್ವಾಂಗೀಣ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದನ್ನ ಸ್ಮರಿಸಲೇಬೇಕು. ದೀನರು, ದುರ್ಬಲರು ಮತ್ತು ಮಹಿಳೆಯರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಅದು ಯಶಸ್ಸನ್ನ ಕಾಣಲೇಬೇಕಿದೆ.
0: ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸರಾಸರಿ 25 ಹೊಸ HIV ಸೋಂಕಿತರು ಪ್ರತಿ ತಿಂಗಳು ಪತ್ತೆಯಾಗುತ್ತಿದ್ದಾರೆ. ವಿಶೇಷ ಜನಜಾಗೃತಿ ಜಾಥಾ ಹಾಗೂ ಅರಿವು ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸಿಒ ಸುಧಾ ತಿಳಿಸಿದ್ದಾರೆ. ಕ್ಷಯರೋಗ ನಿಯಂತ್ರಣ ಕೇಂದ್ರದಲ್ಲಿ HIV ಹಾಗೂ ಏಡ್ಸ್ ನಿಯಂತ್ರಣ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಕೆಎಸ್ಆಪ್ಸ್ ಉಪನಿರ್ದೇಶಕಿ ಡಾ ಗೀತಾ ಮಕ್ಕಣ್ಣವರ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, 2030 ವೇಳೆಗೆ HIV ಮುಕ್ತ ಸಮಾಜ ನಿರ್ಮಾಣಕ್ಕೆ ಜನಸಹಕಾರ ಅಗತ್ಯ ಎಂದರು. ಇಂದು ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ. ಜುಲೈ 4, 1902 ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ಅವರು ತಮ್ಮ 39ನೇ ವಯಸ್ಸಿನಲ್ಲಿ ನಿಧನರಾದರು. 1893 ಚಿಕಾಗೋದಲ್ಲಿ ನಡೆದ ಧರ್ಮ ಸಂಸತ್ತಿನಲ್ಲಿ ಅವರು ಮಾಡಿದ ಐತಿಹಾಸಿಕ ಭಾಷಣ ಆಧ್ಯಾತ್ಮ, ಯುವಜನ ಸಬಲೀಕರಣ ಹಾಗೂ ರಾಷ್ಟೀಯ ಮೌಲ್ಯಗಳ ಮೂಲಕ ಅವರ ವ್ಯಕ್ತಿತ್ವವನ್ನು ಸ್ಮರಣೀಯವಾಗಿಸಿವೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜ ವಿನ್ಯಾಸಕ ಹಾಗೂ ಸ್ವಾತಂತ್ರ್ಯ ಸೇನಾನಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1963 ಜುಲೈ 4 ಅವರು ನಿಧನರಾದರು. ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆಯ ತರಬೇತಿ ಕಾರ್ಯಾಗಾರಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಳೆದ 2002 7 ಬಾರಿ ನಡೆದಿದೆ. 5 ವರ್ಷಗಳಿಗೊಮ್ಮೆ ನಡೆಯಬೇಕಾದ SIR ಪ್ರಕ್ರಿಯೆ ಈಗ ದೇಶಾದ್ಯಂತ ಆಯೋಜನೆಯಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಾನೂನುಬದ್ಧ ಹಾಗೂ ಸಂವಿಧಾನಬದ್ಧ ಪ್ರಕ್ರಿಯೆಯಾಗಿದ್ದು ಜನ ಸಹಕರಿಸುವಂತೆ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯ 8 ತಾಲೂಕುಗಳಲ್ಲಿ 7ನೇ ತಾರೀಖಿನಿಂದ 6 ಶಾಸಕರು ಜೊತೆಗೂಡಿ ವೈಯಕ್ತಿಕ ಖರ್ಚಿನಲ್ಲಿ ಮೋಡ ಬಿತ್ತನೆ ಕೈಗೊಳ್ಳಲಿದ್ದಾರೆ ಎಂದು ರಾಣಿಬೆನ್ನೂರು ಶಾಸಕ ಪ್ರಕಾಶ್ ಗೋಳಿವಾಡ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಜನಜಾಗೃತಿ ಸೈಕಲ್ ಜಾಥಾಕ್ಕೆ ಬಾಗಲಕೋಟೆಯಲ್ಲಿ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ ವಿಕೋಪ ನಿರ್ವಹಣೆ ವರದಿ ಶೀಘ್ರ ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:15:45 ಕೇಳುವರೆ. ಇದೀಗ ಭಾವಗೀತೆಗಳು. ಕುವೆಂಪು ಅವರ ರಚನೆಯ ಗೀತೆಯನ್ನು ಹಾಡಿದ್ದಾರೆ ಶಾಂತ ಆರ್ ಮತ್ತು ಶೈಲಾ. ಧ್ಯಾನದಡಿ ಕಲ್ಪನೆ.

ಪೋತಿ ನರಸಿಂಹಾಚಾರ್ಯ ವಿರಚಿತ ಗೀತೆಯನ್ನ ಹಾಡಿದವರು ವಸುಧಾ ಗಿರಿಧರ್. ದೊರೆಯ ನೋಡಲು ನೆರೆದ ಮಂದಿಯ ಮಧ್ಯದೊಳಗೆ ಕಂಡೆನಾ ದಿನ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅಂಬಿಕಾ ತನಯ್ಯ ದತ್ತರ ಗೀತೆಯನ್ನ ಹಾಡಿದವರು ವಸುಧಾ ಗಿರಿಧರ. ದೇಹವೊಂದು ದೇವವೀಣೆ, ನರನರವು ತಂತಿತಾನೆ.

ಕೇಳುಗರೇ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರಾಧಾ ಎಂ ಭಟ್ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರಾಗಿರುವ ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞರಾದ ಡಾಕ್ಟರ್ ಮೋಹನ್ ಅಪ್ಪಾಜಿಯವರೊಂದಿಗೆ ಸಂದರ್ಶನ ಕೇಳುವರಿ. ನಂತರ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನೆಯವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಕಾರವಾರ ಸಮಯ 7:34 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತಾ ಪ್ರಸಾರ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಯೋಜನೆಗಳಿಗೆ ಚಾಲನೆ. ಹರ್ಮೂ ಜಲಸಂಧಿ ಮಾರ್ಗ ನಿರ್ಬಂಧವಿದ್ದಾಗಲೂ ಭಾರತ ಇಂಧನ ಕೊರತೆ ಎದುರಿಸಿಲ್ಲ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ.

0: 180 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಾಲೋತ್ರದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪ್ರಧಾನಿಯವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದಂತಹ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲೋತ್ರದ ಪಚ್ಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿಯವರು ವಿತರಣೆ ಮಾಡಲಿದ್ದಾರೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಸಾನನ್ನಲ್ಲಿ 7,500 ಕೋಟಿ ರೂಪಾಯಿಯ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ದಿಗೊಂಡಿರುವಂತಹ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇರಾನ್ ಅಮೆರಿಕ ನಡುವಿನ ಸಂಘರ್ಷದ ವೇಳೆ ಹರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಸರಕು ಸಾಗಣೆ ಸ್ಥಗಿತಗೊಂಡಿದ್ದರೂ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ಭಾರತ ಪರಿಸ್ಥಿತಿಯನ್ನು ಎದುರಿಸಿತು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಭಾರತ ತನ್ನ ಇಂಧನ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ಹೆಚ್ಚುವರಿ ಸಾಮರ್ಥ್ಯಗಳನ್ನು ನಿರ್ಮಿಸುತ್ತದೆ, ಜಗತ್ತು ಇಂಧನ ಬಿಕ್ಕಟ್ಟು ಎದುರಿಸುತ್ತಿದ್ದರೂ ಪೂರೈಕೆ ಸರಪಳಿಗಳನ್ನು ಅಡ್ಡಿಪಡಿಸಿದರೂ ಸಹ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ರಕ್ಷಿಸಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಕಚ್ಚಾ ತೈಲದ 85%ಕ್ಕಿಂತ ಹೆಚ್ಚು ಆಮದು ಮಾಡಿಕೊಳ್ಳುತ್ತಿತ್ತು. 24 ಸಂಸ್ಕರಣಾಗಾರಗಳು, 47,000 ಕಿಲೋಮೀಟರ್ಗಳಿಗೂ ಹೆಚ್ಚು ತೈಲ ಮತ್ತು ಅನಿಲ ಪೈಪ್ಲೈನ್ಗಳು ಮತ್ತು ಪ್ರತಿದಿನ ಸುಮಾರು 8 ಕೋಟಿ ಜನರಿಗೆ ಸೇವೆ ಸಲ್ಲಿಸುವ 1 ಲಕ್ಷಕ್ಕೂ ಹೆಚ್ಚು ಪೆಟ್ರೋಲ್ ಪಂಪ್ಗಳನ್ನು ಹೊಂದಿರುವ ದೇಶವಾಗಿ ಪರಿವರ್ತನೆಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಯುದ್ದದ ಸಮಯದಲ್ಲಿ ಯಾವುದೇ ಹಡಗು ಹರ್ಮೋಜ್ನಿಂದ ಹೊರಗೆ ಹೋಗದಿದ್ದಾಗ 12ಕ್ಕೂ ಹೆಚ್ಚು ಭಾರತೀಯ ಎಲ್ಪಿಜಿ ಹಡಗುಗಳನ್ನು ಯಾವುದೇ ಸುಂಕವನ್ನು ಪಾವತಿಸದೆ ಹರ್ಮೋಜ್ನಿಂದ ಸದ್ದಿಲ್ಲದೆ ಸ್ಥಳಾಂತರಿಸಲಾಯಿತು ಎಂದು ಸಚಿವರು ಹೇಳಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಅಮರನಾಥ ಯಾತ್ರೆಯ ಮೊದಲ ದಿನದಂದು ಒಟ್ಟು 12,168 ಭಕ್ತರು ಬಿಗಿ ಭದ್ರತೆ ನಡುವೆ ಪವಿತ್ರ ಅಮರನಾಥ ಗುಹಾಂತರ ದೇಗುಲಕ್ಕೆ ಭೇಟಿ ನೀಡಿದರು. ಸುರಕ್ಷತೆಯ ಹಿತದೃಷ್ಟಿಯಿಂದ ಯಾತ್ರಿಕರು ತಮ್ಮ ನೋಂದಾಯಿತ ದಿನಾಂಕಗಳನ್ನು ಮಾತ್ರ ಪ್ರಯಾಣಿಸಬೇಕೆಂದು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಈ ನಡುವೆ ಯಾತ್ರಿಕರ ಎರಡನೇ ಗುಂಪು ಬಾಲ್ಟನ್ ಮತ್ತು ನುನ್ವಾನ್ ಮೂಲ ಶಿಬಿರಗಳನ್ನು ತಲುಪಿದ್ದು ಇಂದು ಬೆಳಗಿನ ಜಾವ ಪವಿತ್ರ ಗುಹೆಯ ಕಡೆಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಕಾನೂನು ವ್ಯವಹಾರಗಳ ಇಲಾಖೆ ಮತ್ತು ಕಾನೂನು ಹಾಗೂ ನ್ಯಾಯ ಸಚಿವಾಲಯದ ಶಾಸಕಾಂಗ ಇಲಾಖೆ ಜಂಟಿಯಾಗಿ ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿ ಇಂದಿನಿಂದ ಸುಧಾರಣಾ ಉತ್ಸವ ಮತ್ತು ಚಿಂತನಾ ಶಿಬಿರ 2026ರನ್ನು ಆಯೋಜನೆ ಮಾಡಿದೆ. ಸಚಿವಾಲಯದ ಪ್ರಮುಖ ಸಾಧನೆಗಳನ್ನು ಪರಿಶೀಲಿಸಲು, ಪ್ರಮುಖ ಕಾನೂನು ಮತ್ತು ಸಾಂಸ್ಥಿಕ ಸುಧಾರಣೆಗಳನ್ನು ಮನಗಾಣಿಸಲು ಮತ್ತು ವಿಕಸಿತ ಭಾರತ ಆಟ್ 2047ನ ದೂರದೃಷ್ಟಿಗೆ ಅನುಗುಣವಾಗಿ ಆಧುನಿಕ, ದಕ್ಷ ಮತ್ತು ನಾಗರಿಕ ಕೇಂದ್ರಿತ ಕಾನೂನು ವ್ಯವಸ್ಥೆಯನ್ನು ನಿರ್ಮಿಸುವ ಭವಿಷ್ಯದ ಮಾರ್ಗಸೂಚಿಯನ್ನು ಚರ್ಚಿಸಲು 2 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವರಾದಂತಹ ಅರ್ಜುನ್ ರಾಮ್ ಮೇಘವಾಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮ ಕಾನೂನು ಆಡಳಿತ, ಪರ್ಯಾಯ ವಿವಾದ ಪರಿಹಾರ, ಶಾಸಕಾಂಗ ಸುಧಾರಣೆಗಳು, ಕೃತಕ ಬುದ್ದಿಮತ್ತೆ, ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಆಡಳಿತ, ಸಾಮರ್ಥ್ಯ ವೃದ್ಧಿ ಮತ್ತು ಆಡಳಿತಾತ್ಮಕ ಶ್ರೇಷ್ಠತೆಯ ಕುರಿತು ವಿಷಯಾಧಾರಿತ ಪ್ರಸ್ತುತಿಗಳನ್ನು ಒಳಗೊಂಡಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಐಟಿ ಕಂಪನಿಯೊಂದರ ಶಿಶು ವಿಹಾರದಲ್ಲಿ ದಾದಿಯರು ಚಿಕ್ಕ ಮಕ್ಕಳನ್ನು ಅಮಾನವಾಗಿ ನಡೆಸಿಕೊಂಡ ಘಟನೆಗೆ ವರದಿಗೆ ಸಂಬಂಧಪಟ್ಟಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಿದೆ. ಮಾಧ್ಯಮ ವರದಿಯನ್ನು ಸ್ವಯಂ ಪ್ರೇರಿತವಾಗಿ ಪರಿಗಣಿಸಿ 2 ವಾರಗಳಲ್ಲಿ ಈ ವಿಷಯದ ಬಗ್ಗೆ ವಿವರವಾದ ವರದಿಯನ್ನು ನೀಡುವಂತೆ ಸೂಚನೆ ನೀಡಿದೆ.

0: ಸಿ ವರದಿಗಳ ವಿಷಯ ನಿಜವಾಗಿದ್ದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯ ಗಂಭೀರ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ ಎಂದು ಆಯೋಗ ತಿಳಿಸಿದೆ. ಕ್ಯಾಂಪಸ್ನಲ್ಲಿ ಕೆಲಸ ಮಾಡುವ ವೃತ್ತಿಪರರ ಮಕ್ಕಳ ಮೇಲೆ ಕ್ರೌರ್ಯವನ್ನು ನಡೆಸುವ ವಿಡಿಯೋಗಳನ್ನು ಮಕ್ಕಳ ಸಹಾಯವಾಣಿ ಅಧಿಕಾರಿಯೊಬ್ಬರು ಸ್ವೀಕರಿಸಿದ ನಂತರ ಈ ಘಟನೆ ಬೆಳಕಿಗೆ ಬಂದಿದೆ ಎಂದು ಆಯೋಗ ಹೇಳಿದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂದು ಎರಡು ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶಕ್ಕೆ ಆಗಮಿಸಲಿದ್ದಾರೆ. ಅಧಿಕಾರ ವಹಿಸಿಕೊಂಡ ನಂತರ ಇದು ಅವರ ಮೊದಲ ರಾಜ್ಯ ಭೇಟಿಯಾಗಿದೆ. ಮೊದಲ ದಿನ ಮುಖ್ಯ ಚುನಾವಣಾ ಆಯುಕ್ತರು ಇಂದೂರ್ಗೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಅವರು ಬೂತ್ ಮಟ್ಟದ ಅಧಿಕಾರಿ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಇಂದೂರ್, ಉಜ್ಜಯಿನಿ, ದೇವಾಸ್, ಧಾರ್ ಮತ್ತು ಖಾಂಡ್ವಾ ಜಿಲ್ಲೆಗಳ 1,500ಕ್ಕೂ ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಅವರು ನೇರವಾಗಿ ಸಂವಹನ ನಡೆಸಲಿದ್ದಾರೆ. ಭೇಟಿಯ ಎರಡನೇ ದಿನ ಅವರು ಓಂಕಾರೇಶ್ವರ ಮತ್ತು ಮಹೇಶ್ವರದ ಧಾರ್ಮಿಕ ಮತ್ತು ಐತಿಹಾಸಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡಲಿದ್ದಾರೆ. ಅವರು ಓಂಕಾರೇಶ್ವರದಲ್ಲಿ ನರ್ಮದಾ ನದಿಯ ದಡದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಐತಿಹಾಸಿಕ ಮಹೇಶ್ವರ ಕೋಟೆಗೆ ಭೇಟಿ ನೀಡಲಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಪರಿಸ್ಥಿತಿ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವಲೋಕನ ಸಭೆ ನಡೆಸಿದರು. ಕೇಂದ್ರ ಗೃಹ ಕಾರ್ಯದರ್ಶಿ ಮತ್ತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಕಾರ್ಯದರ್ಶಿ ಸೇರಿದಂತೆ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಎಲ್ನಿನೋದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಮತ್ತು ಸಂಭಾವ್ಯ ಬರ ಪರಿಸ್ಥಿತಿಗಳ ಬಗ್ಗೆ ಸರ್ಕಾರ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೃಷಿ ಸಚಿವಾಲಯ ಮತ್ತು ಎಲ್ಲಾ ಸಂಬಂಧಿತ ಸಚಿವಾಲಯಗಳು ಜಾಗರೂಕರಾಗಿರಬೇಕು ಮತ್ತು ಬಿತ್ತನೆ ಮಾಡಲು ಸೂಕ್ತವಾದ ಬೆಳೆಗಳ ಕುರಿತು ರೈತರಿಗೆ ಸಲಹೆ ನೀಡಲು ರಾಜ್ಯ ಸರ್ಕಾರಗಳೊಂದಿಗೆ ಸಮನ್ವಯ ಸಾಧಿಸಬೇಕು ಎಂದು ಅವರು ನಿರ್ದೇಶಿಸಿದ್ದಾರೆ. ದೇಶಾದ್ಯಂತ ಎಲ್ಲಾ ಜಲಾಶಯಗಳನ್ನು ಮೇಲ್ವಿಚಾರಣೆ ಮಾಡುವಂತೆ ಅವರು ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮೇವು, ರಾಗಿ ಮತ್ತು ದ್ವಿದಳ ಧಾನ್ಯಗಳಂತಹ ಕಡಿಮೆ ನೀರಿನ ಅಗತ್ಯವಿರುವಂತಹ ಪರ್ಯಾಯ ಬೆಳೆಗಳ ಮೇಲೆ ಗಮನ ಹರಿಸುವ ಅಗತ್ಯವನ್ನು ಅವರು ಹೇಳಿದ್ದಾರೆ. ಇತ್ತೀಚಿನ ಭಾರಿ ಮಳೆ, ದಿಢೀರ್ ಪ್ರವಾಹ ಮತ್ತು ಭೂಕುಸಿತದಿಂದ ಉಂಟಾದ ಹಾನಿಯನ್ನು ನಿರ್ಣಯಿಸಲು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಕ್ಕೆ ಗೃಹ ಸಚಿವಾಲಯದ ಅಂತರ ಸಚಿವಾಲಯ ಕೇಂದ್ರ ತಂಡವನ್ನು ನಿಯೋಜಿಸಬೇಕೆಂದು ಸಚಿವರು ಸೂಚನೆ ನೀಡಿದ್ದಾರೆ. ಯುಎಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಅಂತರದಿಂದ ಸೋಲಿಸಿದ ನಂತರ ಈಜಿಪ್ಟ್ 16 ಸುತ್ತಿಗೆ ಮುನ್ನಡೆ ದಾಖಲಿಸಿದೆ. 90 ನಿಮಿಷಗಳ ನಿಗದಿತ ಸಮಯ ಮತ್ತು 30 ನಿಮಿಷಗಳ ಗೋಲುರಹಿತ ಹೆಚ್ಚುವರಿ ಸಮಯದ ನಂತರ ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ 1-1 ಅಂತರದಲ್ಲಿ ಸಮಬಲ ದಾಖಲಿಸಿದವು. 92 ವರ್ಷಗಳಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತದ ಗೆಲುವು ದಾಖಲಿಸುವ ಮೂಲಕ ಈಜಿಪ್ಟ್ ಇತಿಹಾಸ ಬರೆದಿದೆ. ಮತ್ತೊಂದೆಡೆ ಅರ್ಜೆಂಟೀನಾ ಮತ್ತು ಕ್ಯಾಬೋ ವರ್ಡೆ ತಂಡಗಳು ಯುಎಸ್ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವಂತಹ 32ರ ರೌಂಡ್ ಆಫ್ 32 ಪಂದ್ಯದಲ್ಲಿ 2-2 ಅಂತರದಲ್ಲಿ ಸಮಬಲ ದಾಖಲಿಸಿವೆ. ನಿಗದಿತ ಸಮಯದ ನಂತರ ಸ್ಕೋರ್ಗಳು 1-1 ಸಮಬಲಗೊಂಡಿವೆ. ಮೊದಲಾರ್ಧದ 29ನೇ ನಿಮಿಷದಲ್ಲಿ ಲಿಯೋನೆಲ್ ಮೆಸ್ಸಿಯ ಗೋಲಿನ ಮೂಲಕ ಅರ್ಜೆಂಟೀನಾ ಮುನ್ನಡೆ ದಾಖಲಿಸಿತು. ಈ ಸ್ಟ್ರೈಕ್ನೊಂದಿಗೆ ಮೆಸ್ಸಿ ಪಂದ್ಯಾವಳಿಯಲ್ಲಿ ತನ್ನ 7ನೇ ಗೋಲು ಮತ್ತು 6 ಪಂದ್ಯಾವಳಿಗಳಲ್ಲಿ ತನ್ನ 30ನೇ ಪ್ರದರ್ಶನದಲ್ಲಿ ತನ್ನ 20ನೇ ವಿಶ್ವಕಪ್ ಗೋಲು ಗಳಿಸಿದರು. 59ನೇ ನಿಮಿಷದಲ್ಲಿ ಡೆರಾಯ್ ಡುವಾರ್ಟೆ ಅವರ ಗೋಲಿನ ಮೂಲಕ ಕ್ಯಾಬೋ ವರ್ಡೆ ಸಮಬಲ ಸಾಧಿಸಿದರು. ಹೆಚ್ಚುವರಿ ಸಮಯದ ಆರಂಭದಲ್ಲಿ ಲೆನ್ಸಾಂಡ್ರೋ ಮಾರ್ಟಿನೆಜ್ ಅರ್ಜೆಂಟೀನಾವನ್ನು ಮುನ್ನಡೆಸಿದರು. ಆದಾಗ್ಯೂ ಹೆಚ್ಚುವರಿ ಸಮಯದ ಮೊದಲ ಅವಧಿಯಲ್ಲಿ ಸಿಡ್ನಿ ಲೋಬ್ಸ್ ಕ್ಯಾಬ್ರಾಲ್ ಮೂಲಕ ಕ್ಯಾಬೋ ವರ್ಡೆ ಪ್ರತಿದಾಳಿ ನಡೆಸಿ ನಂತರ ಸಮಬಲ ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಯೋಜನೆಗಳಿಗೆ ಚಾಲನೆ. ಹರ್ಮೋನ್ ಜಲಸಂಧಿ ಮಾರ್ಗ ನಿರ್ಬಂಧವಿದ್ದಾಗಲೂ ಭಾರತ ಇಂಧನ ಕೊರತೆ ಎದುರಿಸಿಲ್ಲ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ದಣಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಯುಗಳ ಸ್ವರದಲ್ಲಿ ಹಾಡಿರುವ ಗೀತೆ ವಿ ಮನೋಹರ್ ಅವರ ಗೀತರಚನೆ. ಸಂಗೀತ ಸಾಧು ಕೋಕಿಲಾ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಸ್ಮೈಲ್ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ನಂದಿತಾ ಹಾಡಿರುವ ಗೀತೆ. ಗೀತರಚನೆ ಮತ್ತು ಸಂಗೀತ ಸಂಯೋಜನೆ ಇದೆ ವಿ ಮನೋಹರ್.

0: ಅಕ್ಕ, ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿ ನಂದು, ಬಜೆಟ್ ನಿಂದು.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

ಹಾಗೂ ಸಂಗಡಿಗರು ಹಾಡಿರುವ ಗೀತೆಯನ್ನ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಗೀತೆಗೆ ಇಳಯರಾಜ ಅವರ ಸಂಗೀತವಿತ್ತು. ಮುಂದಿನ ಗೀತೆ ಗಣೇಶನ ಗಲಾಟೆ ಚಿತ್ರದ್ದು, ಹಾಡಿದವರು ಪಿ ಬಿ ಶ್ರೀನಿವಾಸ್.

ಹಣಬಲವೋ ಜನಬಲವೋ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಗೀತರಚನೆ ಇದೆ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಹೇಗೆಯೋ ಹೇಗೆ ಹೇಗೆಯೋ ಜನುಮ, ಸಾಗಿ ಮುಗಿಯುವುದು ಮುಗಿದು ಮರೆವುದದೆ ಸುಕೃತ. ಹಾಗೆಯೋ ಹೀಗೆಯೋ ಹೇಗೆ ಹೇಗೆಯೋ ಜನುಮ, ಸಾಗಿ ಮುಗಿಯುವುದು ಮುಗಿದು ಮರೆವುದದೆ ಸುಕೃತ. ಈಗಲೋ ಆಗಲೋ ಎಂದು ಮುಗಿ ಉಂಟೆಂಬ ಭಾಗ್ಯವನ್ನು ನೆನೆದು ನಲಿ ಮಂಕುತಿಮ್ಮ. ಈಗಲೋ ಆಗಲೋ ಎಂದು ಮುಗಿ ಉಂಟೆಂಬ ಭಾಗ್ಯವನ್ನು ನೆನೆದು ನಲಿ ಮಂಕುತಿಮ್ಮ.

ನಮ್ಮ ಬದುಕು ಪರ್ಮನೆಂಟ್ ಏನಲ್ಲ ರೀ, ಶಾಶ್ವತವಾದದ್ದೇನಲ್ಲ, ನಶ್ವರವಾದದ್ದು. ಒಂದ್ಸಲ ನಮಗೆ ಇದು ಗೊತ್ತಾಗ್ಬಿಟ್ರೆ ಬಹುಶಃ ನಮ್ಮ ಬದುಕನ್ನು ನಾವು ಚಂದ ಮಾಡ್ಕೊಳ್ತೀವಿ, ತುಂಬ ಹಸನಾಗಿ ಕ್ರಿಯಾಶೀಲವಾಗಿ ಮಾಡ್ಕೊಳ್ತೀವಿ. ನನಗೆ ಒಬ್ಬ ಸ್ನೇಹಿತ ಇದ್ದ, ಅವನ ಕೆಲಸ ಏನು ಅಂದರೆ ಸದಾ ಎಲ್ಲರ ಬಗ್ಗೆ ಕಾಮೆಂಟ್ ಮಾಡೋದು, ಟೀಕ್ಸೋದು, ಬೈಯೋದು, ಹೀಗೇನೆ ಕಾಲ ಕಳೀತಾ ಇದ್ದ. ಇದ್ದಕ್ಕಿದ್ದಾಗ ಅವನಿಗೆ ಒಂದು ವಿಚಿತ್ರ ಕಾಯಿಲೆ ಬಂತು. ಡಾಕ್ಟ್ರು ಅವನನ್ನು ಪರೀಕ್ಷೆ ಮಾಡಿ, ಇನ್ನು ಹೆಚ್ಚು ದಿವಸ ನೀನು ಇರೋದಿಲ್ಲಪ್ಪ, ಹೆಚ್ಚು ಅಂದರೆ ಇನ್ನೊಂದು 6 ತಿಂಗಳು ಇರಬಹುದು ಅಂತ ಹೇಳಿದರು. ಈ ವಿಷಯ ಅವನಿಗೂ ಗೊತ್ತಾಯಿತು. ನಿಜ ಹೇಳ್ತೀನಿ, ಆ ಹೊತ್ತಿಂದ ಅವನ ವ್ಯಕ್ತಿತ್ವದಲ್ಲಿ ಎಷ್ಟು ಬದಲಾವಣೆ ಆಗೋಯಿತು ಅಂದರೆ, ಇರೋದಿನ್ನು 6 ತಿಂಗಳು ನಾನೇ ಕೆಟ್ಟವನಾಗಿರಬೇಕು ಅಂತ ಹೇಳಿ ಎಷ್ಟು ಒಳ್ಳೆಯವನಾಗ್ಬಿಟ್ಟ ಅಂತಂದರೆ, ಇನ್ನು 6 ತಿಂಗಳು ಬದುಕ್ತೀನಿ ಅಂತ ಹೇಳಿ ತನ್ನ ಬಂಧು ಬಳಗ ಸ್ನೇಹಿತರು ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ನಡ್ಕೊಳ್ಳೋಕೆ ಶುರು ಮಾಡ್ದ. ಅಂದರೆ ಅದರ ಅರ್ಥ ಇಷ್ಟೇ, ಸಾವಿನ ಅರಿವಿರುತ್ತಲ್ಲ ಅದು ಬದುಕನ್ನು ತುಂಬ ಅರ್ಥಪೂರ್ಣ ಮಾಡಿಬಿಡತ್ತೆ. ಡಿ ವಿ ಜಿ ಈ ಪದ್ಯದಲ್ಲಿ ನಮ್ಮ ಬದುಕಿಗೂ ಒಂದು ಕೊನೆ ಇದೆ ಅನ್ನೋ ಸತ್ಯವನ್ನು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದು ಅರ್ಥ ಆಗಿಬಿಟ್ರೆ ನಮಗೆ, ಒಂದಲ್ಲ ಒಂದು ದಿವಸ ನಾವು ನಮ್ಮ ಕಂತೆ ಬಿಸಾಕಬೇಕು ಅಂತ ಗೊತ್ತಾಗ್ಬಿಟ್ರೆ, ಆಗ ನಾವು ಉಲ್ಲಾಸದಿಂದ ಅರ್ಥಪೂರ್ಣವಾಗಿ ಸಹಬಾಳ್ವೆಯಲ್ಲಿ ನಂಬಿಕೆ ಇಟ್ಟು ಬದುಕೋಕೆ ಸಾಧ್ಯ. ಅದಲ್ಲದೆ ಶಾಶ್ವತವಾಗಿ ಇಲ್ಲಿರ್ತೀನಿ ಅಂತ ಭ್ರಮೆಯಲ್ಲಿದ್ದರೆ ಬಹುಶಃ ಇರೋವಷ್ಟು ದಿವಸ ಅನುಪಯುಕ್ತವಾಗಿ ಎಲ್ಲರಿಗೂ ತೊಂದರೆ ಕೊಟ್ಟುಕೊಂಡು ಹೀಗೆ ಇರೋಕ್ಕೆ ಸಾಧ್ಯ. ಹೀಗಾಗಿ ಒಂದಲ್ಲ ಒಂದು ದಿವಸ ನಾವು ಹೋಗ್ತೇವೆ, ಚಂದ ಯಾಕಿರಬಾರ್ದು.

ಮದ್ದನಾರಿರಿಸಿಹರು ನರರ ಕೀಳ್ತನಕ್ಕೆಲ್ಲ ಪರಿಹಾರವೆಂತು ಬರುವೆಲ್ಲ ಬೇನೆಗಂ ಮದ್ದನಾರಿರಿಸಿಹರು ನರರ ಕೀಳ್ತನಕ್ಕೆಲ್ಲ ಪರಿಹಾರವೆಂತು ಕಿರಿದು ಪಲ್ಲನು ತಾಳಿ ಕೊಳಲೆಬೇಕಷ್ಟಿಷ್ಟು ದರೆಯಂತ ರುಷ್ಣವನು ಮಂಕುತಿಮ್ಮ ಕಿರಿದು ಪಲ್ಲನು ತಾಳಿ ಕೊಳಲೆಬೇಕಷ್ಟಿಷ್ಟು ದರೆಯಂತ ರುಷ್ಣವನು ಮಂಕುತಿಮ್ಮ.

ತಾಳುವಿಕೆಗಿಂತ ತಪವೂ ಇಲ್ಲ. ತುಂಬ ಪ್ರಿಯವಾದ ಮಾತಿದು ನನಗೆ. ಇಂಗ್ಲೀಷ್ನಲ್ಲಿ ಟಾಲರೆನ್ಸ್ ಇಸ್ ದ ಗ್ರೇಟೆಸ್ಟ್ ವರ್ಚು ಅಂತ ಹೇಳ್ತಾರೆ. ಎಲ್ಲ ಮೌಲ್ಯಗಳಿಗಿಂತ ದೊಡ್ಡ ಮೌಲ್ಯ ಯಾವುದಾದ್ರೂ ಇದ್ದರೆ ಅದು ಟಾಲರೆನ್ಸ್. ಇಂಥ ಮಾತು ನಮಗೆಲ್ಲರಿಗೂ ಗೊತ್ತು, ನಿಮಗೇನು ಗೊತ್ತಿಲ್ವಾ? ಆದರೆ ಕೊಂಚ ಈ ಮಾತನ್ನು ನಿಧಾನವಾಗಿ ಮನಸ್ಸಿನ ಆಳಕ್ಕೆ ಈ ಮಾತನ್ನು ಬಿಟ್ಟುಕೊಂಡು ನಮ್ಮ ಬದುಕಿನಲ್ಲೂ ಅನ್ವಯಿಸಿಕೊಂಡ್ರೆ ಸಹಿಷ್ಣು ಗುಣವನ್ನು ನಾವು ಏನಾದರೂ ಪರಿಪಾಲಿಸೋಕೆ ಸಾಧ್ಯ ಆಗಿಬಿಟ್ರೆ ಈ ಬದುಕು ಎಷ್ಟು ಚೆನ್ನಾಗಿರುತ್ತೆ, ಸಹನೀಯವಾಗುತ್ತೆ. ಈ ಸತ್ಯವನ್ನು ಡಿ ವಿ ಜಿ ಈ ಪದ್ಯದಲ್ಲಿ ತುಂಬ ಸೊಗಸಾಗಿ ಹೇಳ್ತಾ ಇದ್ದಾರೆ. ಬದುಕಿನಲ್ಲಿ ನಮಗೆ ಬರೋ ಎಲ್ಲ ಬೇನೆಗಳಿರುತ್ತಲ್ಲ, ರೋಗ ಇರುತ್ತಲ್ಲ, ಅದಕ್ಕೆ ಎಲ್ಲಿಯಾದರೂ ಔಷಧಿ ಕೊಡೋಕ್ಕೆ ಸಾಧ್ಯನೇ ಅಂದರೆ ಎಲ್ಲ ರೋಗಗಳಿಗೂ ಖಂಡಿತ ಇಲ್ಲ. ಎಲ್ಲ ರೋಗಕ್ಕೂ ಪರಿಹಾರ ಇಲ್ಲ. ಕೆಲವನ್ನ ನಾವೇನು ಮಾಡಬೇಕಂದ್ರೆ ಅನುಭವಿಸಲೇಬೇಕು. ಯು ಶುಡ್ ಲರ್ನ್ ಟು ಲೀವ್ ವಿತ್ ಇಟ್, ಬೇರೆ ದಾರಿ ಇಲ್ಲ ಡಯಾಬಿಟಿಸ್ ಇದ್ದಾಗೆ. ಹಾಗೆಯೇ ಮನುಷ್ಯನ ಕೆಟ್ಟ ಗುಣ

0: ಕೊನೆಯಲ್ಲಿದೆರಿ, ನಾವೆಷ್ಟೇ ಪ್ರಯತ್ನ ಪಟ್ಟರುವೆ ಈ ಕೆಟ್ಟದ ಜನದ ಜೊತೆ ಬದುಕಲೇಬೇಕಾಗತ್ತೆ. ಬೇರೆಯವರ ಕೆಟ್ಟತನದ ಫಲವನ್ನು ನಾವು ಅನುಭವಿಸಲೇಬೇಕಾಗತ್ತೆ. ಅಕ್ಮಹಾದೇವಿ ಹೇಳೋ ಹಾಗೆ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ತಾಳ್ಕೋಬೇಕಷ್ಟೇ ಎಲ್ಲರನ್ನ, ಅದು ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಗೆಳೆಯರಿರ್ಬೋದು, ನೆರೆಹೊರೆಯವರು ಇರ್ಬೋದು, ಎಲ್ಲರಿಂದ ಸದಾ ಒಳ್ಳೆಯದನ್ನೇ ನಿರೀಕ್ಷಿಸೋಕ್ಕಾಗೋದಿಲ್ಲ. ಸೊ ಈ ಸಹಿಷ್ಣು ಅನ್ನೋ ಗುಣ ಇದೆಯಲ್ಲ, ಇದು ಬಹಳ ದೊಡ್ಡ ಮೌಲ್ಯ. ಅದಿದ್ರೆ ಅದು ಬದುಕನ್ನು ಸಹನೀಯವಾಗಿಸುತ್ತೆ. ಸಹಿಷ್ಣುತೆ ದೌರ್ಬಲ್ಯ ಅಲ್ಲ, ಅಂತಃಶಕ್ತಿ ಅಂತ ಹೇಳಿ ಡಿ ವಿಜಿ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿ ವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ.

ಕೆಳಗರೆ ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕಿ ರಾಧಾ ಎಂಬಟ್ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

ಒಂದು ಗಂಟೆಗೆ ಪ್ರಗತಿ ಪಥ ಮಣ್ಣು ಆರೋಗ್ಯ ಚೀಟಿ ಕುರಿತು ಮಾಹಿತಿಯನ್ನ ನೀಡಲಿದ್ದಾರೆ ಪ್ರಸನ್ನ ಅವರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಸಂಜೆ 5 ಗಂಟೆಗೆ ಯಕ್ಷಲಹರಿ ಯಕ್ಷಗಾನ ತಾಳಮದ್ದಲೆ, ಪ್ರಸಂಗ ತುಳಸಿ ಜಲಾಂಧರ. ನಡೆಸಿಕೊಡುವವರು ಶ್ರೀ ದುರ್ಗಾಂಬಾ ಮಹಿಳಾ ಯಕ್ಷಗಾನ ಮಂಡಳಿ ಸೂರತ್ಕಲ್.

ಇಂದು ಸಂಜೆ 6:50ಕ್ಕೆ ರೈತ ಬಾಂಧವರಿಗಾಗಿ ಕಿಸಾನ ವಾಣಿ ಕಾರ್ಯಕ್ರಮದಲ್ಲಿ ವನ ಮಹೋತ್ಸವ ಕುರಿತು ಕಾರವಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಜಿನಾವಿಯವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

ಇಂದು ರಾತ್ರಿ 8 ಗಂಟೆಗೆ ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ.

0: ಸಾಯಿಬಾಲ್
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
2: ರಾಜ ಶರವೇಗದ ಸರದಾರ, ಇವನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
3: ಯಾರು ಯಾರು ನೀ ಯಾರು
2: ಅಂತ ಕೇಳದ ರಾಜ.
4: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
5: ಇಲ್ಲ ಇಲ್ಲ, ನಾನು ಬದುಕಬೇಕು.
2: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆನ ಉಳಿಸ್ರಿ,
4: ಇಲ್ಲಾಂದ್ರೆ ನನ ಕಂಪನಿ ಕೊಡ್ರಿ.
6: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6:00 ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8:00.
7: ಸಂಗಮ ಸಂಗಮ
6: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
8: ಒಂದು ಕಾವ್ಯ ಸಂದೇಶ,
9: ನವ್ಯ ಸಂದೇಶ.
6: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8:00 ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
10: ಆಕಾಶವಾಣಿ ಕಾರವಾರ ವಚನ ವೈಭವ.
11: ವಚನಕಾರರು ಹಡಪದಪ್ಪಣ್ಣನ ಪುಣ್ಯಸ್ತ್ರೀ ಲಿಂಗಮ್ಮ, ರಾಗ ಮಾರುಬಿಹಾಳ್, ತಾಳ ಧುಮಾಳಿ, ಗಾಯಕರು ಜ್ಯೋತಿ ಗಣೇಶ್, ಸಂಗೀತ ನಿರ್ದೇಶನ ವಾಗೀಶ ಭಟ್.

0: ಸಂಗೀತ.
1: ಮನದ ಕೈಯಂದರಿದು ಬುದ್ಧಿಯ ಕೈಯಿಂದ ವಿಚಾರಿಸಿ. ವಚನಕಾರರು ಅಂಗ ಸೋಂಕಿನ ಲಿಂಗ ತಂದೆ, ರಾಗ ಗುಣಕಲಿ, ತಾಳ ರೂಪಕ್, ಗಾಯಕರು ನಳಿನಿ ಕಾಮತ್, ಸಂಗೀತ ನಿರ್ದೇಶನ ವಾಗೀಶ ಭಟ್.

ಅಂಬಿಗನು ಜಗದೊಳಗೆ ಇಂಬಿಲೋಲಾಡುವನು. ವಚನಕಾರರು ಅಂಬಿಗರ ಚೌಡಯ್ಯ, ರಾಗ ಶಿವರಂಜಿನಿ, ತಾಳ ಕೆಹರವ ತಿಶ್ರನಡೆ, ಗಾಯಕರು ಎಸ್ ವಿ ಗಾಯತ್ರಿ ಶೆಣೈ ಹಾಗೂ ಸ್ವರ್ಣಲತಾ ವಿ ಭಟ್, ಸಂಗೀತ ನಿರ್ದೇಶನ ವಾಗೀಶ ಭಟ್.

ಕುಸಿಯ ನುಡಿಯನು ಭಕ್ತ, ವ್ಯಸನ ಕೆಳಸನು ಭಕ್ತ. ವಚನಕಾರರು ಅಘ್ಗವಣಿ ಹಂಪಯ್ಯ, ರಾಗ ಹಂಸಧ್ವನಿ, ತಾಳ ಕೆಹರ್ವ. ಗಾಯಕರು ಸ್ನೇಹ ಹಂಪಿ ಹೋಳಿ, ಸಂಗೀತ ನಿರ್ದೇಶನ ವಾಗೀಶ ಭಟ್.

ಎದೆಯ ಲಿಂಗವನ್ನು ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆನ್ನಲಾಗದು. ವಚನಕಾರರು ಸಿದ್ಧ ಮಲ್ಲಪ್ಪ. ರಾಗ ಚಂದ್ರಕಂಸ್. ತಾಳ ಕೆಹರುವ ಚಿಶ್ರನಡೆ. ಗಾಯಕರು ದಾದಾ ಪೀರ್. ಸಂಗೀತ ನಿರ್ದೇಶನ ವಾಗೀಶ ಭಟ್.

ಒಬ್ಬರ ಮನವ ನೋಯಿಸಿ. ವಚನಕಾರರು ಸಿದ್ಧರಾಮೇಶ್ವರರು. ರಾಗ ಜಂಜೋಟಿ, ತಾಳ ದಾದರ. ಗಾಯಕರು ವೈ ಕೆ ಮುದ್ದುಕೃಷ್ಣ. ಸಂಗೀತ ನಿರ್ದೇಶನ ವೈ ಕೆ ಮುದ್ದುಕೃಷ್ಣ.

ಆಕಾಶವಾಣಿ ಕಾರವಾರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಪಂಡಿತ್ ಭಜನ್ ಸಫೋರಿ ಅವರ ಸಂತೂರ ವಾದನದ ಧ್ವನಿ ಮುದ್ರಿಕೆ. ರಾಗ್ ಯಮನ್, ವಿಲಂಬಿತ್ ಘಟ್ ತಾಲ್, ದ್ರತ್ ಘಟ್ ಇನ್ ತೀನ್ ತಾಲ್.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಪಂಡಿತ್ ಭಜನ್ ಸಫೋರೆ ಅವರ ಸಂತೂರು ವಾದನದ ಧ್ವನಿಮುದ್ರಿಕೆಯಲ್ಲಿ ರಾಗ್ ಯಮನ್ ಕೇಳಿದಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ತಬ್ಲಾ ಸಾಥ್ ನೀಡಿದವರು ಮೊಹಮ್ಮದ್ ಅಕ್ರಮ್ ಖಾನ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಈಗ ಸಮಯ 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುವಿರಿ.

ಸಮಯಾಗಿದೆ 10:03. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಹಾಗೆ ಕ್ವಿಕ್ ಆಗಿ ನಿಮ್ಮ ಎಲ್ಲ ಸಂದೇಶಗಳನ್ನು ನೋಡೋದಾದ್ರೆ, ಜಗದಾಂಬಿಕಾ ಹಂಸವೇಣಿ, ಇವತ್ತಿನ ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತ ಹೇಳಿದಿರಿ. ಭಾವಗೀತೆಗಳು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಮನೋಲ್ಲಾಸಗೊಳಿಸಿದವು ಅಂತ ಹೇಳಿದಿರಿ. ಪುಷ್ಪ ಶಾನುಭೋಗರ್ ಗದಗ್ನಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ ಧಾರವಾಡ, ಪ್ರೇಮಲತಾ ವಜ್ರ ಬಿದರಹಳ್ಳಿಯಿಂದ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಎಂಥ ಒಳ್ಳೆಯ ಮಾಹಿತಿ ಕೊಟ್ರಿ ಅಂತಾರೆ ತೀರ್ಥೇಶ್ ಅವರು. ಗುಡ್ ಮಾರ್ನಿಂಗ್ ಅಷ್ಟೇ ಹಾಕಿದ್ದಾರೆ ನಮ್ಮ 917. ನೀವು ಹೆಸರನ್ನೂ ಕೂಡ ಹಾಕ್ಲಿಲ್ವಲ್ಲ ಸ್ವಾಮಿ. ಹುಬ್ಬಳ್ಳಿಯ ಕೇಶವಾಪುರದಿಂದ ನಿವೇದಿತ ಗುರುರಾಜ್ ಅವರು, ಭಾವಗೀತೆಗಳು ಚೆನ್ನಾಗಿತ್ತು ಅಂತೀರಿ. ಗುಳೆದ ಗುಡ್ಡ ವಿರೂಪಾಕ್ಷ ಅವರು, ಮಾಹಿತಿ ಮಾತು ನಿರೂಪಣೆ ಎಲ್ಲ ನಮಗೆ ಇಷ್ಟ ಅಂತ ಹೇಳಿದಿರಿ, ಥ್ಯಾಂಕ್ ಯು. ಕವಿಯ ಕಲ್ಪನೆಯಲ್ಲಿ ಮೂಡಿ ಬಂದ ತೋಟಗಳ ಹಾಡುಗಳು, ಅಪರೂಪದ ಶೀರ್ಷಿಕೆ, ಎಷ್ಟು ಚೆನ್ನಾಗಿ ವಿವಿಧ ತೋಟಗಳಿಗೆ ನಮ್ಮನ್ನ ಕರ್ಕೊಂಡು ಹೋದ್ರಿ ಅಂತ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದಿರಿ. ಪ್ರಚಲಿತ ಪ್ರಕಟಣೆಗಳು, ವಿದ್ಯಮಾನ, ಗಣ್ಯರ ಜನ್ಮದಿನಗಳ ಮಾಹಿತಿ, ತೋಟ, ಎಷ್ಟೊಂದು ವಿಚಾರಗಳು ಸಿಗುತ್ತೆ ನಮಗೆ ನಿಮ್ಮಿಂದ ಅಂತಾರೆ ವರಲಕ್ಷ್ಮಿ ಪೀಣ್ಯದಿಂದ. ಹಲಸಿನ ಮರ ಸೊಗಸು, ಹಲಸಿನ ರುಚಿ ಸೊಗಸು, ಹಲಸಿನ ಕಾರ್ಯಕ್ರಮ, ಹಾಡುಗಳ ಉಣಿಸು, ಸೊಗಸಾದ ನಿರೂಪಣೆ ಕಾರ್ಯಕ್ರಮ ನಮಗೆ ಇಷ್ಟ ಆಯಿತು ಅಂತಾರೆ 477. ನೀವು ಕೂಡ ಹೆಸರನ್ನ ಹಾಕಲಿಲ್ಲ, ದಯವಿಟ್ಟು ನಿಮ್ಮ ಹೆಸರು ಹಾಕಿ ಆಮೇಲೆ ನಿಮ್ಮ ಮಾತನ್ನ ಹೇಳಿದ್ರೆ ಓದೋದಕ್ಕೆ ಸುಲಭ ಆಗತ್ತೆ. 982. ನೀವು ಒಂದು ಫೋಟೋ ಕಳಿಸಿದ್ದೀರಿ, ನಾವೇನಂತ ಓದೋದು, ನಿಮ್ಮ ಫೋಟೋನ ಹೇಗೆ ತೋರಿಸೋದು ಎಲ್ಲರಿಗೂ. ನಾಗರತ್ನ ರಾಜಾಜಿನಗರ, ಆಹಾ, ಒಂದು ಒಳ್ಳೆ ಫೋಟೋ ಕಳಿಸಿದಿರಿ, ಅದು ಹಲಸಿನ ಫೋಟೋ. ನಾನು ಕೇರಳದಿಂದ ಇಷ್ಟು ಹಣ್ಣು ಕಟ್ ಮಾಡಿಸ್ಕೊಂಡು ನಿಮಗಾಗಿ ತಂದಿದ್ದೀನಿ, ತಗೊಳ್ಳಿ ಅಂತ ಹೇಳಿದಿರಿ. ತಗೊಂಡ್ವಿ, ನಮ್ಮ ಎಲ್ಲ ವಿವಿಧ ಭಾರತಿ ಬಂಧುಗಳಿಗೆ ನಿಮ್ಮ ಹಲಸನ್ನು ಹಂಚಿದೀವಿ, ಆಯ್ತಾ ನಾಗರತ್ನ ಅವರೇ. 876 ಸಂದೇಶವನ್ನು ಕಳಿಸಿದಿರಿ. ಇವರು ಕೂಡ ಒಂದು ಹಲಸಿನ ಹಣ್ಣಿನ ಒಂದು ದೊಡ್ಡ ತೋಟವನ್ನೇ ಕಳಿಸ್ಕೊಟ್ಟಿದ್ದಾರೆ. ಹಲಸಿನ ಬಗ್ಗೆ ಒಂದು, ಹಣ್ಣುಗಳ ರಾಜ ಹಲಸು, ನೀನೆನಗಲ್ಲ ಹಲಸಿನ ಜಂಗಮ ದೇವ ಅಂತ ಒಂದು ಕವನವನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಕಾಣ್ತಾ ಇಲ್ಲ, ಅದು ಫೋಟೋ ಮೇಲೆ ಇದೆ ಇದು. ಧನ್ಯವಾದಗಳು ಯಾರು ನೀವು ಸಂದೇಶ ಕಳಿಸಿದ್ದೀರಿ. ಆತ್ಮೀಯರೇ, ನೀವು ಸಂದೇಶ ಕಳಿಸುವಾಗ ದಯವಿಟ್ಟು ನಿಮ್ಮ ಹೆಸರನ್ನ ಹಾಕಿ ಆಮೇಲೆ ನೀವು ಮಾತನ್ನ ಹೇಳಿದ್ರೆ ಅನುಕೂಲ ಆಗತ್ತೆ. ಸುಮಾ ಚಿಕ್ಕಮಗಳೂರಿನಿಂದ, ಹಲಸಿನ ಬೀಜದಿಂದ ಹಪ್ಪಳ ಮತ್ತೆ ಬಸಾರು ಮಾಡ್ತೀವಿ ನಾವು. ಹಲಸಿನ ಚಿಪ್ಸ್ಗಳಂತೂ ಸಿಕ್ಕಾಪಟ್ಟೆ ಸೊಗಸಾಗಿರುತ್ತೆ. ದೋಸೆ, ಮಸಾಲೆ, ರೊಟ್ಟಿ ಇವುಗಳನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಭಕ್ತಿಗೀತೆಗಳಿಂದ ಹಿಡಿದು ಇವಾಗ ಹಲಸಿನ ಹಣ್ಣಿನವರೆಗೆ, ತೋಟಗಳವರೆಗೆ, ಅಬ್ಬಾಬ್ಬಾ ಎಷ್ಟು ಚೆಂದ ಇತ್ತು ಅಂತಾರೆ ನಮ್ಮ ಶ್ರೋತರು. ಕೇಶವಾಪುರ ಹುಬ್ಬಳ್ಳಿಯಿಂದ ಮಮತಾ, ಮೇಘನಾ, ಧ್ರುವ ಮತ್ತು ಮನೆಯವರು. ನಂಬರ್ 775 ಸಂಜಯ್ ಕತ್ರಿಗುಪ್ಪೆಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಶುಭ ಮುಂಜಾನೆ, ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ವಿ, ತುಂಬಾ ಚೆನ್ನಾಗಿತ್ತು ಅಂತಾರೆ ಅನಂತರಾಜ್ ಗೊರ್ಲಡ್ಕು. ಹಿರಿಯೂರು ತಾಲೂಕು, ಚಿತ್ರದುರ್ಗ, ಸಂಧ್ಯಾ ಮೋಹನ್ ಅವರು, ಕವಿತಾ ಶ್ರೀನಿವಾಸ್ ಅವರು, ಚೇತನ್ ರಾಮನಗರದಿಂದ, ರಾಮ್ ಪ್ರಸಾದ್ ವಿದ್ಯಾರಣ್ಯಪುರದಿಂದ, ಸಾವಿತ್ರಿಯವರು ಬೀದರ್ನಿಂದ. 174 ನಾನು ಕಳಿಸ್ಬೇಕು ಅಂತಿದ್ದೆ, ಈಗ ನಿಮಗೋಸ್ಕರ ಹಲಸನ್ನ ಕೀಳ್ತಾ ಇದ್ದೀನಿ ಅಂತಾರೆ ಮೀನಾ ಮಲ್ಲೇಶ್ವರದಿಂದ. ಎಷ್ಟು ಪ್ರೀತಿ ನಿಮಗೆ ಆಯಿತು, ನಿಮ್ಮೆಲ್ಲರೂ ನೀವು ಕೊಟ್ಟಿರುವ ಹಲಸು ಇಲ್ಲಿ ಸಿಕ್ಕಿದೆ, ನಾವು ಕೊಟ್ಟಿರುವ ಹಲಸು ನಿಮಗೆ ಸಿಕ್ಕಿದೆ. ಹಲಸಿನ ಕನಸನ್ನ ಕಾಣೋಣ, ಹಲಸನ್ನ ತಿನ್ನೋಣ, ಹಾಗೆ ಆರೋಗ್ಯವನ್ನ ವೃದ್ಧಿ ಮಾಡಿಕೊಳ್ಳೋಣ. ಈಗ ಮುಂದಿನ ಕಾರ್ಯಕ್ರಮ ಹೋಗೋಣ. ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು, ಹಳೆಯ ಚಿತ್ರಗೀತೆಗಳ ಪ್ರೇಮಿಗಳು ಕಾಯ್ತಾ ಇದ್ದಾರೆ. ಮೊದಲ ಗೀತೆ ಯಾವುದಿರಬಹುದು, ಯಾವ ಗೀತೆ?

ಆನಂದ ಕಂದ ಚಿತ್ರದ ಗೀತೆ ಕೇಳಿದಿರಿ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಅರುಣ್ ಜಯಗೋಪಾಲ್ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ವಿಜಯ ಭಾಸ್ಕರ್.

ಕಠಾರಿವಿ ರಚಿತ್ರ ಕೆಂದು ಪಿ ಸುಶೀಲಾ ಅವರು ಹಾಡಿದ ಸೋರಟ್ ಅಶ್ವಥ್ ಅವರ ರಚನೆ ಕೇಳಿದಿರಿ. ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. ಹಿಂದೆ ಹಾಯಾದ ಸಂಭ್ರಮ ಕೇಳ್ತಾ ಇದ್ದೀರಿ. ಹಳೆಯ ಚಿತ್ರಗೀತೆಗಳು. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ವೀರ ಸಂಕಲ್ಪ ಚಿತ್ರಕ್ಕೆಂದು ಎಲ್ಲರೀಶ್ವರಿ ಅವರು ಹಾಡಿದ ಗೀತೆ ಕೇಳಿದಿರಿ. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ ಇದು. ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಈಗ ಕೇಳೋಣ ತುಂಬಿದ ಕೊಡ ಚಿತ್ರದ ಗೀತೆ. ಈಗೀಗ ನಾವು ನೋಡ್ತೀವಿ ಎಲ್ಲ ಹಾಡುಗಳ ಮಿಶ್ರಣ ಅಥವಾ ಮಿಕ್ಸ್ ಹಾಡು ಅಂತ ಟ್ರ್ಯಾಕ್ ಅಂತ ಹೇಳ್ತೀವಿ, ಹಾಗೆ ರೀಮೇಕ್ ಅಂತೀವಿ, ರೀಪ್ರೊಡ್ಯೂಸ್ಡ್ ಅಂತ ಹೇಳ್ತೀವಿ. ಈ ಎಲ್ಲ ಕೂಡಿದಂತಹ ಒಂದು ಗೀತೆ ಇದು. ಆಗಲೇ ಅಂದರೆ 1964 ಜಿ ಕೆ ವೆಂಕಟೇಶ್ ಅವರು ಈ ಒಂದು ಪ್ರಯೋಗವನ್ನು ಮಾಡಿದರು.

ತುಂಬಿದ ಕೊಡ ಚಿತ್ರದಲ್ಲಿ ಅಳವಡಿಸಲಾಗಿದ್ದ ಹಾಡುಗಳ ಗುಚ್ಛ ಇದು. ಈಗ ನಾವು ಎಷ್ಟೊಂದು ಮಿಕ್ಸು, ಆಮೇಲೆ ಏನು ಟ್ರ್ಯಾಕು, ರೀಮಿಕ್ಸು, ರೀಪ್ರೊಡಕ್ಷನ್ನು ಇಂತಹ ಪದಗಳನ್ನೆಲ್ಲ ಕೇಳ್ತೀವಿ. ಆದರೆ ವಿವಿಧ ಹಾಡುಗಳನ್ನು ಅದೇ ಮೂಲ ಗಾಯಕರಿಂದ ಮತ್ತು ಬೇರೆ ಗಾಯಕರಿಂದ ಹಾಡಿಸಿ ಆಗಲೇ ಅಂದರೆ 1964ರಲ್ಲೇ ಇಂತಹ ಪ್ರಯೋಗವನ್ನು ಮಾಡಿದರು ಜಿ ಕೆ ವೆಂಕಟೇಶ್ ಅವರು. ತುಂಬಿದ ಕೊಡ ಚಿತ್ರಕ್ಕೆ ಅಳವಡಿಸಲಾದ ಈ ಹಾಡಿನ ಗುಚ್ಛದಲ್ಲಿ ಮೂಡಿಬಂದ ಧ್ವನಿಗಳು ಪಿ ಬಿ ಶ್ರೀನಿವಾಸ್, ಜಿ ಕೆ ವೆಂಕಟೇಶ್, ಮೋತಿ, ಎಸ್ ಜಾನಕಿ, ಬೆಂಗಳೂರು ಲತಾ, ಪದ್ಮಾ ಹಾಗೂ ಸಂಗಡಿಗರು. ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ ಅಲ್ಲಲ್ಲಿ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ.

0: ನಾನೇ ಹೇಳಿ ಕಣ್ಣು ಅದು ಕಣ್ಣು
1: ಕಣ್ಣು ಅದು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು.
2: ಮನೆಯಳಿಯ ಚಿತ್ರಕ್ಕೆಂದು ಪಿವಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ ಗೀತೆ ಕೇಳಿದಿರಿ. ಟಿ ಚಲಪತಿ ರಾವ್ ಅವರ ಸಂಗೀತ ನಿರ್ದೇಶನ, ಗೀತ ರಚನಾಕಾರರು ಆರ್ ಎನ್ ಜಯಗೋಪಾಲ್.

ಎಸ್ ಜಾನಕಿಯವರ ಧ್ವನಿಯಲ್ಲಿ ನಾಂದಿ ಚಿತ್ರದ ಗೀತೆ ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

ಬಂದ ಸಮಯ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜೇಡರಬಲೆ ಚಿತ್ರದ ಗೀತೆ ಕೇಳಿದಿರಿ. ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ, ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್.

ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ ಕೇಳಿದಿರಿ. ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿತ್ತು ಗೀತೆ. ಚಿತ್ರ ಪತಿಯೇ ದೈವ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಸುಸ್ಥಿರ ಅಭಿವೃದ್ಧಿಗೆ ಸಹಕಾರಿ ಕ್ಷೇತ್ರದ ಕೊಡುಗೆ ಸ್ಮರಿಸುವ ಹಾಗೂ ಸಹಕಾರಿ ಚಳುವಳಿ ಬಲಪಡಿಸಲು ವಿಶ್ವಸಂಸ್ಥೆ ಈ ದಿನಾಚರಣೆಯನ್ನು ಘೋಷಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿಯಂದು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಸ್ವಾಮಿ ವಿವೇಕಾನಂದರನ್ನು ಮಹಾನ್ ದೇಶಭಕ್ತ, ತತ್ವಜ್ಞಾನಿ ಹಾಗೂ ಆಧ್ಯಾತ್ಮಿಕ ದಾರ್ಶನಿಕ ಎಂದು ಬಣ್ಣಿಸಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯು ಬೋಧಕೇತರ ಸಿಬ್ಬಂದಿಯ ಸಾರ್ವತ್ರಿಕ ವರ್ಗಾವಣೆ ಪ್ರಕ್ರಿಯೆಯನ್ನು ಅಧಿಕೃತವಾಗಿ ಆರಂಭಿಸಿದೆ. ಇದೇ 13ಕ್ಕೆ ಕೌನ್ಸೆಲಿಂಗ್ ನಡೆಯಲಿದೆ. ಈಗಾಗಲೇ ಶೇಕಡ 4 ಕೋರಿಕೆ ವರ್ಗಾವಣೆಗಳನ್ನು ಪೂರ್ಣಗೊಳಿಸಲಾಗಿದ್ದು, ಇಲಾಖೆಯ ನಿಯಮಾನುಸಾರ ಮುಂದಿನ ಹಂತದ ವರ್ಗಾವಣೆ ಪ್ರಕ್ರಿಯೆಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಇಲಾಖೆ ತಿಳಿಸಿದೆ. ಹಾವೇರಿ ಜಿಲ್ಲೆಯ 8 ತಾಲ್ಲೂಕುಗಳಲ್ಲಿ ಇದೇ 7ರಿಂದ 6 ಶಾಸಕರು ಜೊತೆಗೂಡಿ ವೈಯಕ್ತಿಕ ಖರ್ಚಿನಲ್ಲಿ ಮೋಡ ಬಿತ್ತನೆ ಕಾರ್ಯ ಕೈಗೊಳ್ಳಲಿದ್ದಾರೆ ಎಂದು ರಾಣಿಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸರಾಸರಿ 25 ಹೊಸ HIV ಸೋಂಕಿತರು ಪ್ರತಿ ತಿಂಗಳು ಪತ್ತೆಯಾಗುತ್ತಿದ್ದಾರೆ. ವಿಶೇಷ ಜನಜಾಗೃತಿ ಜಾಥಾ ಹಾಗೂ ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸಿಒ ಸುಧಾ ಅವರು ತಿಳಿಸಿದ್ದಾರೆ. ಪೆರುವಿನಲ್ಲಿ ಕನ್ಸರ್ವೇಟಿವ್ ಪಕ್ಷದ ನಾಯಕಿ ಕಿಕೋ ಫ್ಯುಜಿಮೋರಿ ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ವಿಜೇತರಾಗಿದ್ದಾರೆ. ಮಾಜಿ ಅಧ್ಯಕ್ಷ ಆಲ್ಬರ್ಟೋ ಫ್ಯುಜಿಮೋರಿ ಅವರ ಪುತ್ರಿ 51 ವರ್ಷದ ಫ್ಯುಜಿಮೋರಿ 4ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು. ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಯುಎಸ್ನ ಕಾನ್ಸಾಸ್ ಸಿಟಿ ಸ್ಟೇಡಿಯಂನಲ್ಲಿ ನಡೆದ ಅಂತಿಮ ಸುತ್ತಿನ 32 ಪಂದ್ಯದಲ್ಲಿ ಕೊಲಂಬಿಯಾ ತಂಡ ಘಾನಾ ತಂಡವನ್ನು 1-0 ಗೋಲುಗಳಿಂದ ಸೋಲಿಸಿ ಮುಂದಿನ ಸುತ್ತಿನಲ್ಲಿ ತಮ್ಮ ಸ್ಥಾನ ಕಾಯ್ದಿರಿಸಿಕೊಂಡಿದೆ. ಜಾನ್ ಅರಿಯಸ್ 14ನೇ ನಿಮಿಷದಲ್ಲಿ ಕ್ಲೋಸ್ ರೇಂಜ್ ಫಿನಿಶ್ ಮಾಡುವ ಮೂಲಕ ವಿಜಯಿಯಾದರು. ಕೊಲಂಬಿಯಾ ಈಗ 16ರ ಸುತ್ತಿನಲ್ಲಿ ಸ್ವಿಟ್ಜರ್ಲೆಂಡ್ ಅನ್ನು ಎದುರಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ. ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಆತ್ಮೀಯ ಶ್ರೋತೃಬಾಂಧವರೇ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬೇಕೆ ಸುಮತಿಯ ನಮಸ್ಕಾರಗಳು. ಸಂದೇಶ ಕಳಿಸಿ ನಮ್ಮೊಂದಿಗೆ ನಡೆದು ಬಂದ ಪ್ರೀತಿಯ ಕೇಳುಗರೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಇದು ಬ್ಯಾಕ್ ಟು ಬ್ಯಾಕ್ ಹಿಟ್ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳಿ ಸಿದ್ಲಿಂಗು ಚಿತ್ರದ ಗೀತೆಯನ್ನ ಅನುರಾಧಾ ಭಟ್ ಅವರ ಧ್ವನಿಯಲ್ಲಿ ಅರಸುವಂತಹ ಅವರ ಸಾಹಿತ್ಯಕ್ಕೆ ಅನೂಪ್ ಸಿಳಿನ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತಹ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತಹ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

ಇದುವರೆಗೂ ಮುಂಗಾರು ಮಳೆ ಚಿತ್ರದ ಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಸಮಯ 12 ಗಂಟೆ ಆಗಲಿದ್ದು, ಇನ್ನೀಗ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡದ ಕಬೀರ ಎಂದೇ ಖ್ಯಾತಿವೆತ್ತ ಸಂತ ಶಿಶುನಾಳ ಶರೀಫರ ಪುಣ್ಯತಿಥಿ ಇಂದು. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಶಿಶುನಾಳದಲ್ಲಿ ಹಾಗೂ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕಳಸದಲ್ಲಿ ಇಂದು ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ನಿರಂತರ ಹರಿನಾಮ ಸ್ಮರಣೆಯೊಂದಿಗೆ ಭಕ್ತಿ ಮಾರ್ಗ ತೋರಿದ ಶ್ರೇಷ್ಠ ಸಂತ ನಾಮದೇವ್ ಮಹಾರಾಜರ ಪುಣ್ಯತಿಥಿ ಇಂದು. ಧಾರವಾಡದ ಹರಿಮಂದಿರ ಸೇರಿದಂತೆ ನಾಡಿನ ವಿವಿಧೆಡೆ ವಿಶೇಷ ಪ್ರಾರ್ಥನೆ ಪೂಜಾ ಕೈಂಕರ್ಯ ಜರುಗಲಿವೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜದ ಮೊದಲ ಆವೃತ್ತಿಯನ್ನು ವಿನ್ಯಾಸಗೊಳಿಸಿದ ಸ್ವಾತಂತ್ರ್ಯ ಸೇನಾನಿ ಗಾಂಧಿವಾದಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1921ರಲ್ಲಿ ಮಹಾತ್ಮ ಗಾಂಧೀಜಿ ವಿಜಯವಾಡಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ತಾವು ವಿನ್ಯಾಸಗೊಳಿಸಿದ ರಾಷ್ಟ್ರಧ್ವಜವನ್ನು ನೀಡಿ ಅವರು ಗೌರವ ಅರ್ಪಿಸಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸೇವಾ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ.
1: ವಿಶ್ವದಲ್ಲೇ ಅತ್ಯಾಕರ್ಷಕ ರಾಷ್ಟ್ರೀಯ ಧ್ವಜವೆಂದು ಪ್ರಶಂಸಿಸಲ್ಪಡುವ ನಮ್ಮ ತ್ರಿವರ್ಣ ಧ್ವಜದ ವಿನ್ಯಾಸಕಾರ ಝಂಡಾ ವೆಂಕಯ್ಯ ಎಂದೇ ಕರೆಯಲಾಗುವ ಪಿಂಗಳಿ ವೆಂಕಯ್ಯ ಅವರು ಮೂಲತಃ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯವರು. 1921ರಲ್ಲಿಯೇ ಪಿಂಗಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ ಆರಂಭಿಕ ಆವೃತ್ತಿಯ ಧ್ವಜವನ್ನು ವಿಜಯವಾಡ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಪ್ಪಲಾಗಿತ್ತು. ತದನಂತರ ಮರು ವಿನ್ಯಾಸಗೊಳಿಸಿದ ಪ್ರಸ್ತುತ ಕೇಸರಿ ಬಿಳಿ ಹಸಿರು ಬಣ್ಣಗಳ ಮಧ್ಯದಲ್ಲಿ ಅಶೋಕ ಚಕ್ರವಿರುವ ನಮ್ಮ ಹೆಮ್ಮೆಯ ಧ್ವಜವನ್ನು ನಿರ್ಮಿಸಿದ ಶ್ರೇಯಸ್ಸು ಅವರದ್ದೇ. ಕೃಷಿ ಭೂವಿಜ್ಞಾನ ಮತ್ತು ಶೈಕ್ಷಣಿಕ ತಜ್ಞರಾಗಿದ್ದ ಪಿಂಗಳಿ ವೆಂಕಯ್ಯ ಅವರು ಹತ್ತಿ ಬೆಳೆಯ ಬಗೆಗೆ ನಡೆಸಿದ ಅಪಾರ ಸಂಶೋಧನೆಯ ಕಾರಣಕ್ಕಾಗಿ ಹತ್ತಿ ವೆಂಕಯ್ಯ ಎಂದು ಕೂಡ ಅವರನ್ನು ಕರೆಯಲಾಗುತ್ತದೆ.
0: ಸ್ವಾತಂತ್ರ್ಯ ಹೋರಾಟಗಾರ, ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದ ಹಿರಿಯ ಗಾಂಧಿವಾದಿ, ಕವಿ, ಲೇಖಕ, ಕಾದಂಬರಿಕಾರ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಜನ್ಮದಿನೋತ್ಸವವಿಂದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶ್ರದ್ಧಾಸುಮನ ಸಮರ್ಪಿಸಿದ್ದಾರೆ. ಆದ್ಯ ಪತ್ರಕರ್ತ ಮಹರ್ಷಿ ನಾರದ ಜಯಂತಿ ಅಂಗವಾಗಿ ಲೋಕಹಿತ ಟ್ರಸ್ಟ್ ಹಾಗೂ ವಿಶ್ವ ಸಂವಾದ ಕೇಂದ್ರ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಮುನ್ಸಿಪಲ್ ಎಂಪ್ಲಾಯೀಸ್ ಹಾಲ್ನಲ್ಲಿ ಹಿರಿಯ ಪತ್ರಕರ್ತ ಮನೋಜ್ ಗೌಡ ಪಾಟೀಲ್ ಹಾಗೂ ದೂರದರ್ಶನದ ಪ್ರತಿನಿಧಿ ಕಿರಣ್ ಬಾಕ್ಳೆ ಅವರನ್ನು ಇಂದು ಸನ್ಮಾನಿಸಿ ಗೌರವಿಸಿದವು. ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕ ದಿವಾಕರ ಹೆಗ್ಡೆ, ಲೋಕಹಿತ ಟ್ರಸ್ಟ್ ಕಾರ್ಯದರ್ಶಿ ಶ್ರೀಧರ್ ನಾಡಗೀರ್ ಹಾಗೂ ವಿಶ್ವಸ್ಥ ಪ್ರಭು ಉಮದಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಸರ್ಕಾರ ಶೂನ್ಯ ಸಹಿಷ್ಣು ನೀತಿ ಪಾಲಿಸುತ್ತಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಡೇ ಕೇರ್ ಕೇಂದ್ರವೊಂದರಲ್ಲಿ ಮಗುವಿನ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ತೀವ್ರ ವಿಷಾದ ವ್ಯಕ್ತಪಡಿಸಿದ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡೇ ಕೇರ್ ಕೇಂದ್ರಗಳನ್ನು ನಡೆಸಲು ಸ್ಪಷ್ಟ ಮಾರ್ಗಸೂಚಿಗಳನ್ನು ಹೊಂದಿದೆ ಎಂದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆತಗೂರು ಕೆರೆ ಪುನರುಜ್ಜೀವನ ಕಾಮಗಾರಿಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಯುಕ್ತರಾದ ದಿವ್ಯಾಪ್ರಭು ಚಾಲನೆ ನೀಡಿದರು.

0: ವಿಶ್ವ ಮಾದಕ ವಸ್ತು ವಿರೋಧಿ ಕಾರ್ಯಕ್ರಮಕ್ಕೆ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಲ್ಲಿ ಚಾಲನೆ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ 101.2% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ಚಾಮರಾಜನಗರ ಜಿಲ್ಲೆಯಲ್ಲಿ 10,595 ಜನ ರೈತರು ಹೆಸರು ನೋಂದಾಯಿಸಿದ್ದಾಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ತಿಳಿಸಿದ್ದಾರೆ. ಸ್ವಿಮ್ ಲೈಫ್ ಈಜು ಅಕಾಡೆಮಿಯ ನೈರಾ ಬೋಪಣ್ಣ, ಜಿ ಈಜು ಅಕಾಡೆಮಿಯ ಇಡಿಕಾ ಭಟ್, ನೆಟ್ಟಕಲ್ಲಪ್ಪ ಈಜು ಕೇಂದ್ರದ ಅವನಿ ನಲ್ಲೋಡೆ ಮತ್ತು ಬಸವನಗುಡಿ ಈಜು ಕೇಂದ್ರದ ಕೃಷ್, ಮಂಗಳೂರಿನ ಎಮ್ಮೆಕೆರೆಯ ವಿ1 ಈಜು ಕೇಂದ್ರದಲ್ಲಿ ಆರಂಭಗೊಂಡ ಎನ್ಆರ್ಜೆ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಮಿಂಚಿದ್ದಾರೆ. ಕರ್ನಾಟಕ ರಾಜ್ಯ ಈಜು ಸಂಸ್ಥೆ ಆಯೋಜಿಸಿರುವ ಮೊದಲ ದಿನದ ಸ್ಪರ್ಧೆಯಲ್ಲಿ ನಯಾರಾ 3, ಕೃಷ್, ಇಡಿಕಾ ಹಾಗೂ ಅವನಿ ತಲಾ 1 ಬಂಗಾರದ ಪದಕ ಮುಡಿಗೇರಿಸಿಕೊಂಡರು. ಬೆಂಗಳೂರಿನ ಐರಿನ್ ಅನಾ ಸುಭಾಷ್, ಮಂಗಳೂರಿನ ಕೊಟ್ಟಾರ ಪುದುಕೋಡಿಯ ಮಂಗಳೂರು ಟೇಬಲ್ ಟೆನಿಸ್ ಅಕಾಡೆಮಿಯಲ್ಲಿ ಆಯೋಜಿತ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ 15 ವರ್ಷದೊಳಗಿನ ಬಾಲಕಿಯರ ವಿಭಾಗದ ಪ್ರಶಸ್ತಿ ಗೆದ್ದಿದ್ದಾರೆ. 17 ವರ್ಷದೊಳಗಿನವರ ವಿಭಾಗದಲ್ಲಿ ಬೆಂಗಳೂರಿನ ಗೌರವ್ ಗೌಡ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.
2: ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಗೆಳತಿಯರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಡನೆ ಸಂದರ್ಶನ.
3: ರಾಧಾ ಎಂ ಭಟ್ ಅವರೇ ನಮಸ್ಕಾರ.
4: ನಮಸ್ತೆ.
3: ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳ್ತೀವಿ. ದೈಹಿಕವಾಗಿ ಮತ್ತು ಮಾನಸಿಕವಾದಂತಹ ಒಂದು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ಚಟುವಟಿಕೆಗಳು, ವಿಶೇಷವಾಗಿ ನಮ್ಮ ದೈನಂದಿನ ಕೆಲಸಗಳನ್ನು ಮಾಡುವಂತಹದ್ದಲ್ಲ, ಅದಕ್ಕೆ ವ್ಯತಿರಿಕ್ತವಾಗಿ ಅಥವಾ ಅದಕ್ಕೆ ಪೂರಕವಾಗಿ ಇನ್ನಷ್ಟು ಯೋಗಾಸನವೋ ಪ್ರಾಣಾಯಾಮವೋ ಧ್ಯಾನವೋ ಮಾಡುವಂತಹದ್ದು. ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಇದೆ, ಕಳೆದ 12 ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ?
4: ಯೋಗ ಅಂದ್ರೆ ದೈಹಿಕ ಮತ್ತು ಮಾನಸಿಕತೆಗೆ ಸಂಬಂಧಿಸಿದಂತ ಆಧ್ಯಾತ್ಮಿಕ ಅಭ್ಯಾಸವಾಗಿದೆ. ಇದು ಮನುಷ್ಯನ ದೇಹ, ಮನಸ್ಸು ಮತ್ತು ಉಸಿರಾಟ ಕ್ರಿಯೆಯನ್ನ ಸುಸ್ಥಿತಿಯಲ್ಲಿ ಇಡುವಂತ ಒಂದು ಮಾರ್ಗವಾಗಿದೆ. ಯೋಗವು ಭಾರತೀಯ ಋಷಿಮುನಿಗಳ ಕೊಡುಗೆ. ಯೋಗ ಪಿತಾಮಹ ಪತಂಜಲಿ ಮಹರ್ಷಿ. ಯೋಗಕ್ಕೆ 8 ಅಂಗಗಳಿವೆ ಸರ್. ಯೋಗದ ವಿಧ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಜ್ಞಾನಯೋಗ, ಕರ್ಮಯೋಗ ಮತ್ತು ಭಕ್ತಿಯೋಗ ಅಂತ ಹೇಳ್ಬಹುದು. ಯೋಗ ಅಂದ್ರೆ ಸಮಾಧಾನ, ಯೋಗ ಎಂದರೆ ಶಿಸ್ತು, ಶಾಂತಿ, ಯೋಗ ಎಂದರೆ ನೆಮ್ಮದಿ, ಖುಷಿ, ಆರೋಗ್ಯ. ರೋಗವನ್ನು ನಿಯಂತ್ರಿಸುವಂತಹ ಶಕ್ತಿ ಯೋಗಕ್ಕಿದೆ. ರೋಗ ಬರದಂತೆ ತಡೆಯುವಂತಹ ಶಕ್ತಿ ಕೂಡ ಯೋಗಕ್ಕೆ ಇದೆ. ಒಬ್ಬ ಮನುಷ್ಯನಿಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಏನೆಲ್ಲ ಬೇಕೋ ಅದನ್ನು ನೀಡುವಂಥದ್ದು ಯೋಗ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆ ಮುಂತಾದವುಗಳನ್ನು ನಾವು ನೋಡ್ತೇವೆ. ಈ ತಲೆಮಾರಿನ ಮಕ್ಕಳ ಜೀವನ ಶೈಲಿಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬಹುದು. ಈಗ ಮಕ್ಕಳ ಜೀವನ ಶೈಲಿಯೇ ಕಾರಣ ಅಂತ ನಾವು ಹೇಳ್ತೇವೆ. ಯಾಕೆ ಕೇಳಿದ್ರೆ ಕುಳಿತಲ್ಲೇ ಮೊಬೈಲ್, ಕಂಪ್ಯೂಟರ್, ಟಿವಿಗಳ ವಿಪರೀತ ಬಳಕೆ, ದೈಹಿಕ ಚಟುವಟಿಕೆ ಇಲ್ಲದೇ ಇರುವುದು, ಎಂದೋ ತಯಾರಿಸಿ ಶೇಖರಿಸಿ ಇಟ್ಟಂತ ಆಹಾರಗಳನ್ನ ಸೇವನೆ ಮಾಡುವುದು, ಇವೆಲ್ಲ ನಮ್ಮ ಆರೋಗ್ಯವನ್ನ ಕೆಡಿಸ್ತಾ ಇದ್ದಾವೆ. ಚಟುವಟಿಕೆ ಇಲ್ಲದಂತ ಮನುಷ್ಯನ ಈ ಒಂದು ಚಟುವಟಿಕೆಯಿಂದ ದೇಹದ ತೂಕ ತಾನಾಗಿಯೇ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಒಂದೇ, ಯೋಗಾಭ್ಯಾಸ.
3: ನೀವು ಈ ಯೋಗಾಭ್ಯಾಸವನ್ನ ಪ್ರಾರಂಭಿಸಿ ಎಷ್ಟು ಸಮಯ ಆಯಿತು? ಇದಕ್ಕೊಂದು ಪ್ರೇರಣೆ ಏನು, ಹಿನ್ನೆಲೆ?

0: ಸರ್, ನಾನೊಂದು 10 ವರ್ಷಗಳಿಂದ ಈ ಒಂದು ಯೋಗಾಭ್ಯಾಸವನ್ನ ನಾನು ಮಾಡ್ತಾ ಇದ್ದೇನೆ. ಇದಕ್ಕೆ ಪ್ರೇರಣೆ ಅಂದ್ರೆ ನಮ್ಮ ಭಾವ ಒಬ್ಬರು ಇದ್ದಾರೆ, ಅವರು ಈಗ ಪ್ರಸ್ತುತದಲ್ಲಿ ಇಲ್ಲ. ಅವರು ಇದಾರೆ ಅಂತ ಯಾಕೆ ಹೇಳದೆ ಕೇಳಿದ್ರೆ ಅವರು ನಮ್ಮ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಅವರಿದ್ದಾರೆ. ನನಗೆ ಯೋಗ ಗುರು ಅವರೇ, ಶಿವರಾಮ್ ಗಂವಕರ್ ಕಂಚಿಮನೆ ಅಂತೇಳಿ. ಅವರು ನಿರಂತರವಾದಂತಹ ಯೋಗಾಭ್ಯಾಸದಿಂದ ತನ್ನ ಆರೋಗ್ಯವನ್ನ ಕಾಪಾಡಿಕೊಂಡು 92 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಿ ಮರಣವನ್ನ ಹೊಂದಿದಂತವರು. ಅವರು ನನಗೊಂದು ಪ್ರೇರಣೆ. ಅಂದ್ರೆ ನಾವು ನಮ್ಮ ಚಟುವಟಿಕೆಯನ್ನ ಸ್ವತಂತ್ರವಾಗಿ ನಾವು ಎಷ್ಟು ದಿನ ಬೇಕಾದ್ರೂ ನಾವು ಮಾಡಿಕೊಂಡು ಬದುಕಬಹುದು ಹೇಳುವುದು ನನ್ನ ವಿಚಾರ. ಅಂದ್ರೆ ನಾವು ಮತ್ತೊಬ್ಬರಿಗೆ ಹೊರೆಯಾಗಿ ಬದುಕಬಾರದು ಹೇಳುವುದು ನಂದೊಂದು ವಿಚಾರ. ಯಾಕೆ ಕೇಳಿದ್ರು, ಅವರೇ ನನ್ನ ಮಾದರಿ. ಅವರು ಕೂಡ ಎಷ್ಟು ಅಂದ್ರೆ ಬರೀ ಕಾಲಿನಿಂದ ನಡೆಯುವುದು ಸರ್. ಅವರು ಒಂದು ಚಪ್ಪಲಿ ಕೂಡ ಹಾಕೊಳ್ತಾ ಇರ್ಲಿಲ್ಲ. ಅವರಿಗೆ ಆಹಾರ ಅಭ್ಯಾಸ ಗೊತ್ತಿತ್ತು, ಯೋಗಾಭ್ಯಾಸ ಗೊತ್ತಿತ್ತು, ಧ್ಯಾನ ಪ್ರಾಣಾಯಾಮ ಇದು ಎಲ್ಲವನ್ನ ಪ್ರತಿದಿನ ತಪ್ಪದಂತೆ ಮಾಡ್ತಾ ಇದ್ರು. ಅವರು ನನಗೆ ಪ್ರೇರಣೆ. ಒಂದಷ್ಟು ಪುಸ್ತಕಗಳನ್ನು ಕೂಡ ಅವರು ಕೊಟ್ಟು ಇದನ್ನ ನೀನು ಅಭ್ಯಾಸ ಮಾಡು ಅಂತ ಹೇಳಿದ್ರ, ಆಯ್ತು ನಾನು ಆ ಅಭ್ಯಾಸವನ್ನ ಅವ್ರ ಸಲುವಾಗಿ ಮೊದ್ಲು ಮೊದ್ಲು ಮಾಡಿದೆ. ಆನಂತರ ನನಗೆ ಅನಿಸಿತ್ತು, ಅಯ್ಯೋ ನಾನು ಮಾನಸಿಕವಾಗಿ ಏನೇ ಕಷ್ಟ ಜೀವನದಲ್ಲಿ ಬಂದರೂ ಕೂಡ ಎದುರಿಸುವಂತ ಒಂದು ಧೈರ್ಯ ನನಗೆ ಬಂತು ಇದರಿಂದ. ಆದ್ರಿಂದ ನಾನೇನ್ ಮಾಡಿದೆ, ಯೋಗವನ್ನ ನಿರಂತರವಾಗಿ ಈ ಒಂದು 10 ವರ್ಷಗಳಿಂದ ಅಭ್ಯಾಸವನ್ನ ಬಿಡದೇನೆ ಮಾಡ್ತಾ ಇದ್ದೇನೆ.
1: ಈಗ ಸಾಮಾನ್ಯವಾಗಿ ಯೋಗವನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಒಂದಷ್ಟು ಅಡ್ಡಿಗಳು ಬರ್ತವೆ. ನನಗೆ ಬೆಳಗಿನ ಹೊತ್ತು ಸಮಯ ಸಿಗುವುದಿಲ್ಲ, ಸಾಯಂಕಾಲ ಹೊತ್ತು ಮಾಡಬಹುದಾ, ರಾತ್ರಿ ಹೊತ್ತು ಮಾಡಬಹುದಾ, ಅಥವಾ ಇನ್ನಷ್ಟು ಕೆಲಸ ಕಾರ್ಯಗಳು ಇರ್ತವೆ, ಅಥವಾ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತೀವಿ, ಅಂತ ಸಂದರ್ಭದಲ್ಲೆಲ್ಲ ಈ ಯೋಗಾಸನವನ್ನ ಮಾಡೋದಕ್ಕೆ ಎಲ್ಲಿ ಸಮಯ ಸಿಗ್ತದೆ ಅಂತ ಹೇಳಿ. ಇಂಥವರಿಗೆ ನಿಮ್ಮ ಉತ್ತರ ಏನು?
0: ಸರ್ ನೋಡಿ, ಸಮಯ ಅನ್ನೋದು ಎಲ್ರಿಗೂ ಇರೋದು 24 ಗಂಟೆನೆ. ಆದ್ರೆ ನಮ್ಮ ಸಮಯವನ್ನ ನಾವೇ ಹೊಂದಾಣಿಕೆ ಮಾಡ್ಕೋಬೇಕು. ಕೆಲವಷ್ಟು ಜನ ಏನ್ ಮಾಡ್ತಾರೆ, ಫೋನಲ್ಲಿ ಬೇಕಾದನ್ನ ಬೇಡದನ್ನೆಲ್ಲ ನೋಡ್ತಾ ಇರ್ತಾರೆ, ಬಟ್ ನಮ್ಮ ಒಂದು ಕರೆಗೂ ಕೂಡ ರೆಸ್ಪಾನ್ಸ್ ಮಾಡದಂತೆ ಅವರು ಕಾರ್ಯನಿರತವಾಗಿರ್ತಾರೆ. ಆದ್ರೆ ಅವರಿಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಸಮಯ ಎಲ್ರಿಗೂ ಕೂಡ ಇರ್ತದೆ ಸರ್. ಆದ್ರೆ ನಾವ್ ಏನ್ ಮಾಡ್ಕೋಬೇಕು, ನಮ್ಮ ಸಮಯವನ್ನ ಯಾವುದಕ್ಕೆ ಎಷ್ಟು ವಿನಿಯೋಗ ಮಾಡ್ಕೋಬೇಕು, ಅಂದ್ರೆ ಯಾವ ಕೆಲಸವನ್ನು ಮಾಡಬೇಕು, ಯಾವ್ದ್ರಿಂದ ಪ್ರಯೋಜನ ಇದೆ ಹೇಳುವುದನ್ನ ಅರ್ಥಕೊಂಡು ಇರುವ ಸಮಯದಲ್ಲಿ. ಈಗ ಬೆಳಿಗ್ಗೆ ಬೇಗ ಏಳ್ಬಹುದಲ್ಲ, ಸಾಮಾನ್ಯವಾಗಿ ಎಲ್ರು ಕೂಡ 7 ಗಂಟೆನೋ 8 ಗಂಟೆನೋ, ಆದ್ರೆ ರಾತ್ರಿ ಮಲಗುದೇ ಲೇಟ್, ತಡವಾಗಿ ಮಲಗುವುದು, ಬೆಳಿಗ್ಗೆ ಕೂಡ ತಡವಾಗಿ ಏಳುವುದು. ಅದನ್ನೇ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಬೇಗ ಮಲಗು ಬೇಗ ಏಳು ಮಾಡ್ಕೋಬಿಟ್ರೆ ಬೆಳಿಗ್ಗೆ 5ವರೆಗೆ ಇದ್ರೆ ಒಂದು ಆರೋಗ್ಯಕ್ಕಾಗಿ ಅರ್ಧ ಗಂಟೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಬೇಡ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ಕೇಳಿದ್ರೆ ನಾನು ಕೂಡ ಮಾಡ್ತಾ ಇರುವುದು ಅಷ್ಟೇ, ನನಗೆ ಬೇಕಾದಷ್ಟು ಕೆಲಸಗಳು ಇವೆ, ಆ ಕೆಲಸದ ನಡುವೆಯೂ ಕೂಡ ಇದು ನನ್ನ ಕೆಲಸ ಅಂತ ಹೇಳ್ಕೊಂಡು ನಾನು ಆ ಯೋಗಕ್ಕಾಗಿ 1/2 ಗಂಟೆಯನ್ನ ಖಂಡಿತವಾಗಿಯೂ ಪ್ರತಿದಿನ ನಾನು ಮೀಸಲಾಗಿಡ್ತೇನೆ. ನನ್ನ ಆರೋಗ್ಯವನ್ನ ನಾನು ಕಾಪಾಡಿಕೊಂಡಿದ್ದೇನೆ.
1: ಈಗ ಬೇರೆ ಬೇರೆ ವಯೋಮಾನದ ಒಂದು ಜನರನ್ನ ನೋಡಿದ್ರೆ ಈ ಯೋಗಾಸನದ ಅನುಷ್ಠಾನ ಹೇಗೆ ಸಾಧ್ಯ ಅಂತ ಹೇಳಿ, ವಿಶೇಷವಾಗಿ ವಿದ್ಯಾರ್ಥಿಗಳ ಜೊತೆಗೆ ಒಡನಾಟ ಇರುವಂತಹವರು, ಶಾಲೆಯಲ್ಲಿ ಪಠ್ಯವನ್ನ ಹೇಳಿಕೊಡುವಂತವರು, ವಿದ್ಯಾರ್ಥಿಗಳಲ್ಲಿ ಈ ಯೋಗಾಸನದ ಅನುಷ್ಠಾನ ಹೇಗೆ ಸಾಧ್ಯ?
0: ಸರ್, ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿ ಯೋಗ ಬೇಕೇ ಬೇಕು. ಅವರಿಗೆ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ ಪ್ರೈಮರಿ ಸ್ಕೂಲ್ ಅಲ್ಲಿ, ಅವರಿಗೆ ಯೋಗಾಭ್ಯಾಸದ ಒಂದು ಸಿಲೆಬಸ್ ಇದೆ. ಅದನ್ನ ನಾವು ಓದಿ ಹೇಳುವುದು, ಇದು ಸಿಲೆಬಸ್ ಮುಗೀತು ಅಂತ ಹೇಳಿ ನಾವು ಅಷ್ಟಕ್ಕೆ ಮುಗಿಸುವುದಲ್ಲ, ಪ್ರಾಯೋಗಿಕವಾಗಿ ಅದನ್ನ ನಾವು ತಿಳಿದು ಮಕ್ಕಳಿಗೆ ಅದರ ಮಹತ್ವವನ್ನ ತಿಳಿಸಿ ಪ್ರಾಯೋಗಿಕತೆಯನ್ನ ಹೇಳ್ಕೊಡ್ಬೇಕು ನಾವು. ಅವಾಗ ಅವರು ತಾನಾಗಿಯೇ ಅವ್ರ ಅಭಿರುಚಿಯನ್ನ ನಾವು ಮೊದಲು ಅವರಿಗೆ ಹುಟ್ಟಿಸಬೇಕು. ಅವಾಗ ಮಕ್ಳು ಏನ್ ಮಾಡ್ತಾರೆ ಕೇಳಿದ್ರೆ, ತನ್ನ ಮನೆಗೆ ಹೋಗಿ ತಮ್ಮ ಹಿರಿಯರಿಗೆ ಹೇಳಿ ಆಮೇಲೆ ಅದನ್ನ ಅನುಷ್ಠಾನಕ್ಕೆ ತರ್ತಾರೆ. ಅದಲ್ಲದೇನೆ ನಮ್ಮ ಪ್ರೈಮರಿ ಮಕ್ಕಳಿಗೆ ಯೋಗಾಸನ ಸ್ಪರ್ಧೆ ಕೂಡ ಇದೆ ಸರ್. ಈಗ ಒಂದು 2-3 ವರ್ಷಗಳಿಂದ ನಮ್ಮ ಶಾಲೆ ಮಕ್ಕಳಿಗೆ ನಾನು ಪ್ರತಿ ದಿವಸನೂ ಹೇಳ್ಕೊಡ್ತೇನೆ, ಮತ್ತೆ ಮನೆಗೆ ಹೋಗಿ ಇದನ್ನ ಅಭ್ಯಾಸ ಮಾಡಿ ಬರಲೇಬೇಕು ಅಂತಾನೂ ಅವರಿಗೆ ಕಟ್ಟುನಿಟ್ಟು ಮಾಡ್ತೇನೆ. ಆವಾಗ ಅವರು ಮಾಡಿದರೆ, ಮಾಡಿದ್ರ ಪರಿಣಾಮ ಏನಾಯ್ತು ಕೇಳಿದ್ರೆ, ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಒಂದು 3 ಸಲ ಅವರು ಪ್ರೈಸ್ ಅನ್ನ ತಗೊಂಡಿದ್ದಾರೆ, ಒಂದು 4-5 ಮಕ್ಕಳು. ಅಂದ್ರೆ ಆವಾಗ ಅವರಿಗೆ ಏನಾಗ್ತದೆ, ಖುಷಿ ಆಗ್ತದೆ, ಅಯ್ಯೋ ಈಗ ನಾನು ತಾಲೂಕು ಮಟ್ಟದಲ್ಲಿ ಒಂದು ನಂಬರ್ ಬಂತು, ಆಮೇಲೆ ಜಿಲ್ಲಾ ಮಟ್ಟ, ರಾಜ್ಯ, ರಾಷ್ಟ್ರ, ಈ ರೀತಿಯಲ್ಲಿ ಅವರಿಗೆ ಒಂದು ಸ್ಪರ್ಧಾತ್ಮಕ ಮನೋಭಾವ ಕೂಡ ಅವರಿಗೆ ಬೆಳಿಲಿಕ್ಕೆ ಇದು ಅನುಕೂಲ ಆಗ್ತದೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಮತ್ತು ಪಾಲಕರ ಪ್ರೋತ್ಸಾಹ ಬೇಕೇ ಬೇಕು.
1: ಈಗ ಶಾಲಾ ಪಠ್ಯಕ್ರಮದಲ್ಲಿಯೂ ಕೂಡ ಯೋಗಾಸನವನ್ನ ಸೇರಿಸಿಕೊಂಡಿದ್ದೀರಿ ಅಂತ ಹೇಳಿದಿರಿ. ಜೊತೆಗೆ ಶಾಲೆಯಲ್ಲಿ ಮೊದಲೆಲ್ಲ ಕ್ರೀಡಾ ಸಮಯ ಅಂತ ಇರ್ತಾ ಇತ್ತು, ಒಂದು ಪೀರಿಯಡ್ ಅಂತ ಹೇಳ್ಬಿಟ್ಟು ಆಟಕ್ಕೆ ಬಿಡ್ತಾ ಇದ್ರು ಅಂತ ಹೇಳಿ. ಈಗ ಹೇಗಿದೆ ಪರಿಸ್ಥಿತಿ, ಆಟ ಎನ್ನುವಂತದ್ದು ಇದೆಯಾ ಈಗಲೂ ಕೂಡ?
0: ಸರ್, ಆಟ ಅನ್ನೋದು ಕೆಲವು ಕಡೆಗೆ ಏನಾಗಿದೆ ಕೇಳಿದ್ರೆ, ಕೇವಲ ಪಠ್ಯದಲ್ಲಿ ಇದೆ ಹೇಳುವುದಷ್ಟೇ ಆಗ್ತಾ ಇದೆ. ಯಾಕೆ ಕೇಳಿದ್ರೆ ಒಂದು ಸಮಂಜಸವಾದಂತ ಕ್ರೀಡಾಂಗಣ ಇಲ್ಲ.

0: ಹೌದು.
1: ಅದಕ್ಕೆ ತರಬೇತುದಾರರು ಇಲ್ಲ. ಒಂದು ವೇಳೆ ನಮ್ಮ ಹತ್ರ ಆ ಎಲ್ಲ ಒಂದು ಸಾಹಿತ್ಯ ಇದೆ, ಬಟ್ ನಮಗೆ ಸಮಯ ಇರುವುದಿಲ್ಲ. ಯಾಕೆ ಕೇಳಿದ್ರೆ ಸ್ವಲ್ಪ ಕೆಲಸದ ಒತ್ತಡ ಇರ್ತದೆ, ಒಂದು ಸಿಲೆಬಸ್ ಮುಗಿಸೋದು, ಅದು ಎಲ್ಲದರ ನಡುವೆ ನಾವೇ ತಿಳ್ಕೊಂಡು ನಮ್ಮ ಮಕ್ಕಳು ಆರೋಗ್ಯವಂತರಾಗಿ ಇರಬೇಕು, ಮುಂದೊಂದು ದಿನ ಅವರು ಈ ಒಂದು ಕ್ರೀಡೆಯಿಂದನೋ ಯೋಗದಿಂದಲೋ ಏನೋ ಒಂದು ಸಾಧನೆಯನ್ನ ಮಾಡಬಹುದು, ಅಥವಾ ನಮ್ಮ ಒಂದು ಕೊಡುಗೆ ಅವರಿಗೆ ನಾವು ಕೊಡಬೇಕು ಅನ್ನುವ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಮಾಡಿದಾಗ ಇದೆಲ್ಲ ಕೂಡ ಸಕ್ಸಸ್ ಆಗ್ತದೆ ಅಂತ ಹೇಳಿ ನಾನು ಹೇಳ್ತೇನೆ.
0: ಮುಂದಿನ ಹಂತ ಅಂದ್ರೆ ಈಗ ಕಿಶೋರಾವಸ್ಥೆ ಅಂತ ಹೇಳುವಂತಹದ್ದು, ಈ ದೈಹಿಕ ಮಾನಸಿಕ ಒಂದು ಬದಲಾವಣೆಯ ಜೊತೆ ಜೊತೆಗೆ ಮಾನಸಿಕ ಒಂದು ಅಸ್ಥಿರತೆಯು ಕೂಡ ಇರುವಂತಹ ಒಂದು ಸಮಯ, ಈ ಹಂತದಲ್ಲಿ ಈ ಯೋಗಾಸನ ಹೇಗೆ ನೆರವಾಗ್ತದೆ
1: ಅಂದ್ರೆ ಸರ್, ಈ ಮಾನಸಿಕ ಮತ್ತು ದೈಹಿಕ ಚಟುವಟಿಕೆ ಚಿಕ್ಕ ಮಕ್ಕಳು ಇದ್ದಾಗ ಅವರಿಗೆ ಅದರ ಬಗ್ಗೆ ಕಲ್ಪನೆನೂ ಇರುವುದಿಲ್ಲ. ಕಿಶೋರಾವಸ್ಥೆಗೆ ಬಂದಾಗ ಮಕ್ಕಳಲ್ಲಿ ಕೆಲವಷ್ಟು ದೈಹಿಕವಾಗಿ ಬದಲಾವಣೆ ಆಗ್ತದೆ, ಅದರಿಂದ ಮಾನಸಿಕವಾಗಿಯೂ ಕೂಡ ಅವರು ಬದಲಾವಣೆಯನ್ನು ಹೊಂದುತ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕು ಹೇಳುವುದಕ್ಕೆ ಪೂರಕವಾದಂತ ನಾವು ಯೋಗವನ್ನೋ ಧ್ಯಾನವನ್ನೋ ಪ್ರಾಣಾಯಾಮವನ್ನೋ ಮಕ್ಕಳಿಗೆ ತಿಳಿಸಿದ್ದೆ ಹೌದುಗಳಾದ್ರೆ ಮಕ್ಕಳು ಯಾವುದೇ ಲೆಕ್ಕಕ್ಕೂ ದಾರಿ ಕೂಡ ತಪ್ಪುವುದಿಲ್ಲ, ಮತ್ತೆ ಆರೋಗ್ಯವನ್ನ ಕಾಪಾಡಿಕೊಳ್ತಾರೆ. ಆ ಒಂದು ಕೆಲಸ ಪ್ರಾರಂಭದಲ್ಲಿಯೇ ನಮ್ಮಿಂದ ಆಗಬೇಕು. ಅಂದ್ರೆ ಹೆಚ್ಚಿನ ಸಮಯ ಮಕ್ಕಳು ನಮ್ಮ ಜೊತೆಗೆ ಇರ್ತಾರೆ, ಅಂದ್ರೆ ಶಿಕ್ಷಕರ ಜೊತೆಗೆ. ಆಗ ನಾವು ಅದಕ್ಕೊಂದು ಪ್ರೇರಣೆಯಾಗಿ ಅದಕ್ಕೆ ಒಂದು ಪೂರಕವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಮಕ್ಕಳಿಗೆ ಕೊಟ್ಟದ್ದೇ ಹೌದು ಹೇಳಾದ್ರೆ, ಅದರಿಂದ ಮಕ್ಕಳ ಮಾನಸಿಕ ಮತ್ತು ದೈಹಿಕವಾದಂತಹ ಆರೋಗ್ಯ ಹೆಚ್ಚಾಗ್ತದೆ ಹೇಳುವುದರಲ್ಲಿ ಮತ್ತೆ ಮಾತೇ ಇಲ್ಲ.
0: ಇನ್ನೊಂದು ವಿಚಾರ, ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹದ್ದು. ವಿಶೇಷವಾಗಿ ಮೊದಲೆಲ್ಲ ಗೃಹಿಣಿಯರಾಗಿದ್ದುಕೊಂಡು ಮನೆ ಮಟ್ಟಿಗೆ ಒಂದು ಕೆಲಸ ಮಾಡಿಕೊಂಡಿದ್ದಂಥವ್ರು ಇವತ್ತು ಹೊರಗಡೆ ಕೂಡ ಸಾಕಷ್ಟು ದುಡಿತಾ ಇದ್ದಾರೆ ಅಂತ ಹೇಳಿ. ಒತ್ತಡದ ಜೀವನ, ಒತ್ತಡದ ಸಮಯ, ಈ ಒಂದು ಒತ್ತಡ ನಿಭಾವಣೆ ಮಾಡುವಲ್ಲಿ ಮತ್ತು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಯೋಗಾಸನ ಹೇಗೆ ನೆರವಾಗ್ತದೆ ಅಂತ.
1: ಈಗ ಸಾಮಾನ್ಯವಾಗಿ ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಮಹಿಳೆಯರನ್ನ ನಾವು ಒಂದು ಯೋಗ ಕ್ಲಾಸಿಗೆ ಸೇರ್ಕೊಳ್ಳಿ, ಇಲ್ಲ ನಾನೇ ಒಂದು ಕ್ಲಾಸ್ ಮಾಡ್ತೇನೆ ಬರ್ತೀರಾ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಕೇಳಿದ್ರೆ, ನಾವು ಪ್ರತಿದಿನ ಏನೊಂದು ಕೆಲಸ ಮಾಡ್ತೇವಲ್ಲ, ಅದರಲ್ಲೇ ಬೇಕಾದಷ್ಟು ಯೋಗನೋ ನಮ್ಗೆ ಎಲ್ಲವೂ ಕೂಡ ಅದ್ರಲ್ಲಿ ಸಿಗುತ್ತದೆ ಅಂತ ಹೇಳ್ತಾರೆ. ಅದು ತಪ್ಪು ಕಲ್ಪನೆ. ಅದು ಯಾಕೆ ಕೇಳಿದ್ರೆ, ನಮ್ಮ ದೇಹ ಹೇಳುವುದು 4 ಪಿಲ್ಲರ್ ಅಂದ್ರೆ 4 ಕಂಬಗಳ ಮೇಲೆ ನಿಂತಿದೆ. ಆ 4 ಕಂಬಗಳು ಯಾವ್ದಪ್ಪ ಅಂತ ಕೇಳಿದ್ರೆ, ಒಂದನೇದಾಗಿ ಉತ್ತಮವಾದಂತ ಆಹಾರ, ಆಮೇಲೆ ಉತ್ತಮವಾದಂತ ವಿಚಾರ, ಆಮೇಲೆ ಉತ್ತಮವಾದಂತ ನಿದ್ದೆ ಬೇಕು, 4ನೇದಾಗಿ ಕ್ರಮಬದ್ಧವಾದಂತ ಯೋಗ ಬೇಕು. ನಾವು ಮಾಡುವುದೆಲ್ಲವೂ ಯೋಗವಾಗ್ಬಿಟ್ರೆ ಯಾರು ಅನಾರೋಗ್ಯವಂತರಾಗಿ ಇರ್ಲಿಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಅಲ್ವಾ ಸರ್? ಅದಲ್ಲ, ಈ 4 ಪಿಲ್ಲರ್ ಅನ್ನ ನಾವು ಭದ್ರವಾಗಿ ಇಟ್ಕೊಳ್ಬೇಕು, ಅವಾಗ ಮಾತ್ರ ನಾವು ಸರಿಯಾಗಿ ಅಂದ್ರೆ ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ವಿಚಾರ. ಈ ಒಂದು ಯೋಗ ಅನ್ನೋದು ಮಾಡಿದ್ದೆಲ್ಲವೂ ಯೋಗ ಆಗುವುದಿಲ್ಲ, ಅದಕ್ಕೆ ಒಂದು ಸಮಯ ಇದೆ ಸರ್. ಇಂಥದೇ ಸಮಯದಲ್ಲಿ ಮಾಡಬೇಕು, ಇಂಥದೇ ದಿಕ್ಕಿಗೆ ಮುಖ ಮಾಡಿ ಮಾಡಬೇಕು, ಆ ನಂತರ ಇಷ್ಟೇ ಮಾಡಬೇಕು. ನಮ್ಮ ದೇಹದ ತೂಕ ಇರಬಹುದು. ಈಗ ಉದಾಹರಣೆಗೆ ನಾನು ಪ್ರಾಣಾಯಾಮ ಮಾಡ್ತೇನೆ, ನಾನು ಕಣ್ಣನ್ನು ಮುಚ್ಚುತ್ತೇನೆ, ಮೂಗನ್ನ ಹಿಡಿದು ಹೀಗೆ ಕುತ್ಕೊಂಡ ತಕ್ಷಣ ಅದು ಪ್ರಾಣಾಯಾಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಾಯಾಮದ ನಿಯಮಗಳಿದಾವೆ ಸರ್, ಅದಕ್ಕೆ ಸಂಬಂಧಿಸಿ ಪ್ರಾಣಾಯಾಮವನ್ನ ಆಮೇಲೆ ಯೋಗವನ್ನ ಪ್ರತಿ ಹಂತದಲ್ಲಿಯೂ ಕೂಡ ನಾವು ಅದನ್ನ ಸರಿಯಾಗಿನೇ ಮಾಡಬೇಕು, ಅವಾಗ ಮಾತ್ರ ನಮ್ಗೆ ಅದರ ಉತ್ತಮ ಪರಿಣಾಮ ನಮ್ಗೆ ಸಿಗ್ತದೆ. ಈಗ ಕೆಲವಷ್ಟು ಜನ ಏನ್ ಹೇಳ್ತಾರೆ, ನಾನು ಯೋಗ ಮಾಡ್ತೇನೆ ಆದ್ರೂ ನನ್ನ ಆರೋಗ್ಯ ಸರಿಯಾಗ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳದ್ನಲ್ಲ ಸರ್, ಒಂದು ಉತ್ತಮವಾದ ಆಹಾರ, ಆಹಾರವನ್ನು ಹೇಗ್ ತಿನ್ಬೇಕು, ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಎಂತ ಆಹಾರ ತಿನ್ಬೇಕು ಹೇಳುವುದರ ಅರಿವು ನಮಗಿರ್ಬೇಕು. ಆ ನಂತರ ಯೋಗ ಕೂಡ ಅಷ್ಟೇ, ಯಾವಾಗ ಮಾಡ್ಬೇಕು ಅದರ ಅರಿವು ಕೂಡ ಇರಬೇಕು. ಪ್ರಾಣಾಯಾಮವನ್ನು ಯಾವಾಗ ಮಾಡಬೇಕು ನಾವು ನೋಡಿ, ಯೋಗ ದೇಹಕ್ಕೆ, ಆಮೇಲೆ ಧ್ಯಾನ ಮನಸ್ಸಿಗೆ, ಪ್ರಾಣಾಯಾಮ ಉಸಿರಿಗೆ, ಈ ಮೂರನ್ನ ನಾವು ಪ್ರತಿದಿನ ಮಾಡಬೇಕು. ಹಾಗಾದ್ರೆ ಮಾಡುವುದು ಹೇಗೆ ಹೇಳುವುದನ್ನ ನಮ್ಮಷ್ಟಕ್ಕೆ ನಾವು ತಿಳ್ಕೊಳ್ಳುವುದಲ್ಲ, ಅದಕ್ಕೆ ಸಂಬಂಧಿಸಿದಂತ ಒಬ್ಬ ಗುರುವನ್ನ ನಾವು ಹುಡುಕಬೇಕು. ಅಂದ್ರೆ ಸಾಮಾನ್ಯವಾಗಿ ಗೊತ್ತಿರ್ತದೆ, ಈ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡೋರು ಯಾರು, ಅವರು ಏನೆಲ್ಲ ಆರೋಗ್ಯವನ್ನು ಸಂಪಾದನೆ ಮಾಡ್ಕೊಂಡಿದ್ರೆ ಹೇಳುವಂತ ಒಂದು ವಿಷಯ ಗೊತ್ತಿರ್ತದೆ. ನಾವು ಹುಡ್ತಾ ಹುಡ್ತಾ ಎಲ್ಲೋ ಹಿಮಾಲಯಕ್ಕೆ ಹೋಗೋದಲ್ಲ ಸರ್, ನಮ್ಮ ಊರಿನಲ್ಲೇ ಬೇಕಾದಷ್ಟು ಜನ ಇರ್ತಾರೆ. ಆ ಆಹಾರ ಪದ್ಧತಿ ಅದನ್ನು ತಿಳಿದವರು ಕೂಡ ಇರ್ತಾರೆ, ಅವ್ರೆಲ್ಲರಿಂದ ನಾವು ತಿಳಿದು ನಮ್ಮ ಆರೋಗ್ಯವನ್ನ ನಾವು ಈ ಮೂಲಕ ಕಾಪಾಡ್ಕೊಳ್ಬಹುದು ಸರ್. ಋತುಬಂಧಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಒಂದು 15-16 ವರ್ಷಗಳಲ್ಲಿ ಋತುಮತಿ ಆಗುವಂತ ಒಂದು ಕ್ರಿಯೆ ಸರ್ವೇ ಸಾಮಾನ್ಯ ಸರ್. ಅದು ಆವಾಗ ನಾವು ಮಕ್ಕಳಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನ ನಾವು ಕೊಡಬೇಕು, ಪಾಲಕರಾದವರು ಕೊಡಬೇಕು. ಆ ನಂತರ ಅದು

0: ನಿರಂತರವಾಗಿ ಆಗ್ಲಿಕ್ಕೆ ಏನೆಲ್ಲ ಬೇಕು, ಯೋಗದಲ್ಲಿಯೂ ಕೂಡ ಬೇಕಾದಷ್ಟು ಮಾರ್ಗಗಳಿವೆ ಸರ್. ಅದಕ್ಕೆ ಕೆಲವು ಜನಕ್ಕೆ ಏನಾಗ್ತದೆ ಕೇಳಿದ್ರೆ ನಿರಂತರವಾಗಿ ಋತುಸ್ರಾವ ಆಗೋದಿಲ್ಲ, ಹೆಚ್ಚಿಗೆ ಆಗುವುದು, ತಿಂಗಳಿಗೆ ಎರಡು ಸಲ ಆಗುವುದು, ಈ ತರ ಎಲ್ಲ ಇರುತ್ತೆ. ಅದನ್ನ ನಾವು ತಿಳ್ಕೊಳ್ಬೇಕು, ನಮ್ಗೆ ಏನ್ ಆಗ್ತಾ ಇದೆ, ಅದನ್ನ ಯಾರಿಂದ ನಾವು ಪರಿಹಾರವನ್ನ ಕಂಡುಕೊಳ್ಬಹುದು ಹೇಳುವುದನ್ನ ಈ ಮಾರ್ಗದಲ್ಲಿ ತಿಳ್ಕೊಂಡು ಅವರು ಅದರ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಬೇಕು. ನಿರಂತರವಾಗಿ ಈ ಒಂದು ಯೋಗಾಭ್ಯಾಸವನ್ನ ಮಾಡಬೇಕು, ಆವಾಗ ಅದರಲ್ಲಿ ಯಾವುದೇ ವ್ಯತ್ಯಾಸ ಕೂಡ ಆಗುವುದಿಲ್ಲ. ಯಾಕೆ ಕೇಳಿದ್ರೆ ನಾನೇ ಸ್ವಂತ ಅನುಭವದಲ್ಲಿ ಯಾವಾಗ ನಂದು ಶುರು ಆಯ್ತು, ಯಾವಾಗ ಮುಕ್ತಾಯ ಆಯ್ತು, ಮುಕ್ತಾಯ ಆದ ನಂತರ ನಾನು ಹೇಗಿದ್ದೇನೆ, ಅದನ್ನ ಯಾವುದೇ ತೊಂದರೆ ಇಲ್ಲದಂತೆ ನಾನು ಅನುಭವಿಸಿದ್ದೇನೆ. ಆದ್ರೆ ಈ ಒಂದು ಋತುಸ್ರಾವ ನಿಂತಾಗ ಕೂಡ ಕೆಲವು ಜನ ಹೇಳ್ತಾರೆ, ಅಯ್ಯೋ ನನಗೆ ಹಿಂಗಾಯ್ತು ಹಂಗಾಯ್ತು ಅಂತೇಳಿ ಕೆಟ್ಟ ಪರಿಣಾಮಗಳನ್ನೆಲ್ಲ ಹೇಳ್ತಾರೆ. ಅದು ಆಗದೆ ಇದ್ದಂಗೆ ಕೂಡ ನಾವು ಮಾಡ್ಕೊಳ್ಳೋದು ನಮ್ಮ ಕೈಲಿದೆ ಸರ್. ಈ ಯೋಗ ಮತ್ತು ಧ್ಯಾನದಿಂದ ನಾವು ಇದನ್ನ ಖಂಡಿತವಾಗಿಯೂ ಕೂಡ ನಾವು ಈ ಒಂದು ಸ್ಥಿತಿಯನ್ನ ಅಂದ್ರೆ ಇದರಿಂದ ಕೆಟ್ಟ ಪರಿಣಾಮ ಆಗದೆ ಇದ್ದ ರೀತಿಯಲ್ಲಿ ನಾವು ಮಾಡ್ಕೊಳ್ಬಹುದು.
1: ಈಗ ಈ ವರ್ಷದ ಒಂದು ಘೋಷವಾಕ್ಯ ಅಥವಾ ಒಂದು ಸ್ಲೋಗನ್ ಎನ್ನುವಂತಹದ್ದು ಆರೋಗ್ಯಯುತವಾಗಿ ವೃದ್ಧಾಪ್ಯವನ್ನ ಎದುರಿಸುವಂತಹದ್ದು. ಈ ನಿಟ್ಟಿನಲ್ಲಿ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು ಅಂತ?
0: ವೃದ್ಧಾಪ್ಯ ಅಂದ ತಕ್ಷಣ ಎಲ್ರಿಗೂ ಕೂಡ ಸರ್ ಒಂಥರ ಹೆದರಿಕೆ. ಈಗ ಉದಾಹರಣೆಗೆ ನೋಡಿ, ಒಂದು 30-40 ವರ್ಷ ಆದ ತಕ್ಷಣ ನಮ್ಮ ಕೂದಲು ಹಣ್ಣಾಗ್ಬಿಡ್ತದೆ. ಅವಾಗ ನಮ್ಗೆ ಏನು ಸೂಯ್ಯೋಪ, ನನ್ ವಯಸ್ಸಾಗೋಯ್ತು ಹೇಳಿ ಅದನ್ನ ನಾವು ಮುಚ್ಕೊಳ್ಳಿಕ್ಕೆ ಏನೋ ಒಂದಷ್ಟು ಬಣ್ಣಗಳನ್ನ ಹಚ್ಕೊಳ್ತೇವೆ. ಇನ್ನು ನಾನು ಎಷ್ಟು ಒಂದು 18-20 ವರ್ಷದಲ್ಲೇ ನಾನು ಇದ್ದೇನೆ ಹೇಳಿ 40 ವರ್ಷದಲ್ಲಿ ಆ ತೋರಿಕೆಯನ್ನ ನಾವು ಮಾಡ್ಕೊಳ್ತೇವೆ. ಆ ನಂತರ ಡ್ರೆಸ್ಗಳನ್ನ ಕೂಡ ಬದಲಾವಣೆ ಮಾಡ್ಕೊಳ್ತೇವೆ. ಯಾಕೆ ಕೇಳಿದ್ರೆ ಸಣ್ಣ ಮಕ್ಕಳು ಯಾವ ರೀತಿಯಲ್ಲಿ ಡ್ರೆಸ್ಗಳನ್ನ ಹಾಕೊಳ್ತಾರೆ ನೋಡ್ರಿ, ಚಂದ ಚಂದ ಅವರನ್ನ ಅಂದ್ರೆ ಆಕರ್ಷಣೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ನಾವು ಒಂದು ವಯಸ್ಸಿಗೆ ಬಂದಾಗ ನಾವು ಮಾಡ್ಕೊಳ್ತೇವೆ. ಆದ್ರೆ ಅದೆಲ್ಲವೂ ಕೂಡ ಸರ್ ಕೃತಕ. ಈ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮವನ್ನ ಮಾಡುವುದರಿಂದ ನಮ್ಮ ಚರ್ಮದ ಸುಕ್ಕುಗಟ್ಟುವಿಕೆಯನ್ನ ನಾವು ಮುಂದೂಡಬಹುದು. ಈಗ ಸಾಮಾನ್ಯ ನೋಡ್ರಿ, ಒಂದು ಯಾರೋ ಒಂದು 40 ವರ್ಷ ಆಯ್ತು ಅಂದ್ರೆ ಸರಿಯಾಗಿ ಒಂದು 15 ನಿಮಿಷ ನಿಂತ್ಕೋ ಅಂದ್ರೆ ಅವರಿಗೇನು, ನಿಂತರೆ ಮಂಡಿ ನೋವು, ಕೂತ್ರೆ ಸೊಂಟ ನೋವು, ಅಂದ್ರೆ ಗಂಟು ನೋವು ಸೊಂಟ ನೋವು ಸಾಮಾನ್ಯ ಸರ್. ಅದು ಯಾವುದು ಇರಬಾರದು ಅಂತ ಹೇಳಾದ್ರೆ ಇದರಲ್ಲಿ ಇರತಕ್ಕಂತ ಆರೋಗ್ಯ ಸಲಹೆಯನ್ನ ಪಡ್ಕೊಳ್ಬೇಕು, ಮತ್ತೆ ಆರೋಗ್ಯಕ್ಕಾಗಿ ಯೋಗ ಹೇಳುವುದನ್ನ 1/2 ಗಂಟೆ ಪಾಲನೆ ಮಾಡಲೇಬೇಕು. ಈಗ ಉದಾಹರಣೆಗೆ ನಾನೇ ಹೇಳ್ತೇನೆ, ನನಗೆ ಈಗ 58 ವರ್ಷ ಮುಗೀತು ಸರ್. 58 ವರ್ಷದಲ್ಲಿ ನಾನಿನ್ನು ಗಂಟು ನೋವು ಸೊಂಟು ನೋವು ಅವ್ರು ಹೇಳಿದ ಕೇಳಿದಾಗ ಅಬ್ಬಾ ಇವರಿಗೆಲ್ಲ ಯಾಕೆ ಬರ್ತದೆ ಇದು ಅಂತೇಳಿ ನನಗೆ ಅನಿಸ್ತದೆ. ಆದ್ರೆ ನಾನು ಅವರಂಗೆ ಇದ್ದಿದ್ರೆ ನನಗೂ ಕೂಡ ಅದು ಬರ್ತಿತ್ತು ಗೊತ್ತಿಲ್ಲ ಸರ್. ಇದರಿಂದ ಸಾಮಾನ್ಯವಾಗಿ ನಮ್ಮ ತೂಕವನ್ನ ಸಾಮಾನ್ಯವಾಗಿ ನಂಗೆ ನೋಡಿದವರು ಎಲ್ಲರೂ ಹೇಳ್ತಾರೆ, ನೀವು 30 ವರ್ಷದಿಂದ ಹೀಗೆ ಇದ್ದೀರಲ್ಲ ಹೇಗೆ ಅಂತೇಳಿ. ನೀವು ಕೂಡ ಇರಬಹುದು, ಆದ್ರೆ ನಾನು ಹೇಳ್ದಂಗೆ ನೀವು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ನಾನಿದ್ದಂಗೆ ಇರಬಹುದು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಯಸುವುದೇನು, ನಾನು ಚಂದ ಕಾಣಬೇಕು. ಆದ್ರೆ ಸಾಮಾನ್ಯವಾಗಿ ನಮ್ಮ ನಡವಳಿಕೆ ಮೊದಲನೇದಾಗಿ ಬೇಕೇ ಬೇಕು. ಆ ನಂತರ ಆರೋಗ್ಯವಾಗಿ ಇದ್ರೆ ನಮ್ಮ ಚರ್ಮದ ಮೇಲೋ ಕೂದಲಿನ ಮೇಲೋ ಎಲ್ಲ ಒಂದು ಕೆಟ್ಟ ಪರಿಣಾಮ ಬೀರುವುದನ್ನ ನಾವು ಈ ಒಂದು ಯೋಗದಿಂದ ಸರ್ ಕಾಪಾಡಿಕೊಳ್ಬಹುದು, ನಮ್ಮ ಆಯುಷ್ಯನು ಕೂಡ ಮುಂದೆ ಹಾಕಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಈಗ ನಮ್ಮ ಹತ್ರ ಕೇಳ್ತಾರೆ, ಯೋಗ ಮಾಡಿ ಮಾಡಿ ನೀವು ಎಷ್ಟು ವರ್ಷ ಬರ್ತೀರಿ, ಕಡೆ ಕೂಡ ನೀವು ಹೋಗೋದೇ ಅಲ್ವಾ ಅಂತೇಳಿ. ಆದ್ರೆ ಅದು ವಿಷಯ ಅಲ್ಲ, ನಾವು ಬೇಕಾದ್ರೆ ಒಂದು 70 ವರ್ಷನ 80 ವರ್ಷನ ಬೇಕಾದ್ರೆ 100 ವರ್ಷನ ಎಷ್ಟು ವರ್ಷ ಬದುಕಿದ್ರು ಕೂಡ ನಾವು ಹೇಗ್ ಬದುಕಿದ್ದೇವೆ, ಸ್ವತಂತ್ರವಾಗಿ ಆರೋಗ್ಯವಾಗಿ ನಾವು ಬದುಕಿದ್ದೇವೆ ಅನ್ನುವುದು ನಮಗಿರ್ಬೇಕು, ಅದು ಬದುಕು. ಈಗ ನರಳಾಡ್ತಾ ಆಡ್ತಾ ಹಾಸಿಗೆ ಮೇಲೆ ಕೂತು 30 ವರ್ಷ ನಾನು ಹಾಸಿಗೆ ಮೇಲೆ 30 ವರ್ಷ ಊರು ತಿರುಗಿದೆ, ಒಟ್ಟು ನನ್ಗೆ 80 ವರ್ಷ ನಾನು ಆಯುಷ್ಯ. ನಮ್ಮ ಅಪ್ಪ ಅಮ್ಮ ಎಲ್ಲ 70-80 ವರ್ಷ ಬದುಕಿದ್ರು, ಅದು ಬದುಕಿದ್ದೆ ಹಂಗೆ ಹೇಳುವುದು ಬೇಕೋ ಬೇಡವ? ಅದಕ್ಕಾಗಿ ನಾವು ಆರೋಗ್ಯವಂತರಾಗಿ ಇದ್ದಷ್ಟು ದಿನ ಮತ್ತೊಬ್ಬರಿಗೆ ಹೊರೆ ಆಗದೆ ನಾವು ಬದುಕಬೇಕು ಅಂದ್ರೆ ಈ ಎಲ್ಲ ಒಂದು ಕ್ರಿಯೆಯನ್ನ ಪ್ರತಿ ದಿವಸ ಮಾಡಲೇಬೇಕು ಸರ್.
1: ಪ್ರದವರೀಗ ಯೋಗಾಸನವನ್ನ ಪ್ರತಿ ದಿವಸವೂ ಕೂಡ ನೀವು ಅನುಷ್ಠಾನ ಮಾಡಿಕೊಂಡು ಬಂದಂತವರು, ಜೊತೆಗೆ ಬೇರೆ ಬೇರೆ ಹಂತದಲ್ಲಿ ಸ್ಪರ್ಧೆಯಲ್ಲಿಯೂ ಕೂಡ ಭಾಗವಹಿಸಿದಂತವರು, ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡು ಇದೀಗ ರಾಷ್ಟ್ರ ಮಟ್ಟಕ್ಕೂ ಕೂಡ ನೀವು ಆಯ್ಕೆಯಾಗಿದ್ದೀರಿ. ಈ ಒಂದು ಆಯ್ಕೆಯ ಪ್ರಕ್ರಿಯೆ ಮತ್ತು ನೀವು ಇದರಲ್ಲಿ ಭಾಗವಹಿಸಿ ಪಡೆದಂತಹ ಒಂದು ಅನುಭವ ಈ ಬಗ್ಗೆ ಹೇಳಿ
0: ಸರ್. ನಾನು ಹೇಳದ್ನಲ್ವಾ, ಒಂದು 10 ವರ್ಷದಿಂದ ನಾನು ಯೋಗಾಭ್ಯಾಸದಲ್ಲಿ ತೊಡ್ಕೊಂಡಿದ್ದೇನೆ. ಈ ಒಂದು 5 ವರ್ಷದಿಂದ ಆರೋಗ್ಯ ಸಿರಿ ಕಮ್ಯುನಿಟಿ ಹೇಳ್ತಕ್ಕಂತ ಒಂದು ನಮ್ಮ ಕಮ್ಯುನಿಟಿಯಲ್ಲಿ ನಾನು ವಾರದಲ್ಲಿ 1 ಅಥವಾ 2 ದಿನ ನಮ್ಮ ಮಹಿಳೆಯರಿಗಾಗಿ ಆ ಗ್ರೂಪ್ ಅಲ್ಲಿ ಆನ್ಲೈನ್ ಅಲ್ಲಿ ನಾನು ಕ್ಲಾಸ್ ಅಂತ ತಗೊಳ್ತೇನೆ. ಅವಾಗ ಸಾಮಾನ್ಯವಾಗಿ ನಾನು

0: ಕ್ಲಾಸಿಗೆ 40-45 ಮಹಿಳೆಯರು ಅಲ್ಲಿ ಭಾಗವಹಿಸ್ತಾರೆ. ಯೋಗ ಕ್ಲಾಸ್ ಮುಗಿದ ತಕ್ಷಣ ಅದು 45 ನಿಮಿಷಗಳ ಕಾಲ ಯೋಗ ತರಬೇತಿಯನ್ನು ನಾನು ಮತ್ತವರಿಗೆ ಕೊಡೋದು. ಅವರೆಲ್ಲ ಜಾಯಿನ್ ಆಗ್ತಾರೆ. ನನ್ನ ಹತ್ರ ಏನು ಆಗ್ತದೆ ಅದನ್ನೆಲ್ಲ ಅವರಿಗೆ ಕೊಟ್ಟು ಅವರೆಲ್ಲರ ಆರೋಗ್ಯ ಕಾಪಾಡುವುದು ನನ್ನ ಉದ್ದೇಶಕ್ಕಾಗಿ ನಾನು ಮಾಡಿದ್ದೇನೆ. ಉದಾಹರಣೆಗೆ ಒಬ್ಬರಿಗೆ ಸಹಾಯ ಮಾಡಬೇಕು ಅಂದ್ರೆ ದುಡ್ಡು ಕೊಡುವುದೇ ಸಹಾಯ ಅಂತೇಳಿ ತಿಳ್ಕೊಂಡ್ಬಿಡ್ತಾರೆ. ಅದಲ್ಲ ಸರ್, ನಿಮ್ಮ ಆರೋಗ್ಯವನ್ನ ನಾನು ಕಾಪಾಡ್ತೇನೆ, ಆರೋಗ್ಯಕ್ಕಾಗಿ ನಾನು ಸಲಹೆಯನ್ನು ಕೊಡ್ತೇನೆ ಹೇಳಿ ಅದರಿಂದ ನಿಮ್ಮ ಒಂದು ಆರೋಗ್ಯ ಸುಧಾರಣೆ ಆಯ್ತು ಅಂದ್ರೆ ಅದು ಒಂದು ಸಹಾಯ ಅಂತೇಳಿ ನಾನು ತಿಳ್ಕೊಂಡು ಆ ಒಂದು ಕಮ್ಯುನಿಟಿಯಲ್ಲಿ 5 ವರ್ಷದಿಂದ ನಾನು ಈ ತರಬೇತಿಯನ್ನ ಕೊಡ್ತಾ ಇದ್ದೇನೆ ಸರ್. ತರಬೇತಿಯನ್ನ ಕೊಡ್ತಾ ಕೊಡ್ತಾ ಕೊಡ್ತಾ ಅವರು ಏನು ಹೇಳ್ತಾರೆ ಕೇಳಿದ್ರೆ, ನನ್ನನ್ನ ಉದಾಹರಣೆಯಾಗಿ 5 ವರ್ಷದಲ್ಲಿ ಒಂದೇ ಒಂದು ದಿನ ಅವ್ರು ಹೇಳಿದ ಕ್ಲಾಸ್ ಅನ್ನ ನಾನು ಮಿಸ್ ಮಾಡ್ಕೊಳ್ಳಿಲ್ಲ. ಇವತ್ತು ನಿಮ್ಮ ಕ್ಲಾಸು ನೀವು ನಡೆಸಬೇಕು ಅಂದಾಗ ನಾನು ಹೋಗಿರ್ತೇನೆ. ಇದೇ ನನ್ನ ಕಾರ್ಯಕ್ರಮ, ಹೋಗ್ತೇನೆ ಹೋಗುದಿಲ್ಲ ಅನ್ನೋದಿಲ್ಲ, ಆದ್ರೆ ಇದೇ ನನಗೆ ಮೇನ್. ನಾನು ಇದನ್ನ 5 ವರ್ಷದಿಂದ ಪಾಲನೆ ಮಾಡ್ತಾ ಬಂದಿದ್ದೇನೆ. ಆಮೇಲೆ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ, ಒಂದು 45 ನಿಮಿಷದ ಅವಧಿ ಮುಗಿದ ನಂತರ ನನ್ನನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅವರು. ಕೆಲವಷ್ಟು ಮಾತು ನಮಗೆ ಏನಾಗ್ತದೆ ಕೇಳಿದ್ರೆ ಒಂದು ಪ್ರೇರಣೆ ಆಗ್ತದೆ. ಹೀಗೆ ಮಾಡ್ತಾ ಮಾಡ್ತಾ ನಾನು 5 ವರ್ಷದಲ್ಲಿ ಈ ಒಂದು ಯೋಗವನ್ನ ತುಂಬಾ ಚೆನ್ನಾಗಿ ನಿರಂತರವಾಗಿ ಮಾಡುವುದರಿಂದ ಒಳ್ಳೆ ಒಂದು ಅಭ್ಯಾಸವನ್ನ ರೂಢಿ ಮಾಡಿಕೊಂಡೆ. ಆ ನಂತರ ನಮ್ಗೆ ಒಬ್ರು ಸೋರಿದ್ದಾರೆ, ಸುಬ್ಬಣ್ಣ ಭಟ್ ಅಂತ ಹೇಳೋರು, ಅವರು ಶಿಕ್ಷಕರೇ. ಅವರು ನನ್ನ ಹತ್ರ ಏನ್ ಹೇಳಿದ್ರು, ನೋಡು ರಾಧಕ್ಕ, ನೀನು ಒಂದು ಸ್ಪರ್ಧೆ ಭಾಗವಹಿಸಬೇಕು, ಆವಾಗ ನೀನ್ ಯಾರು, ನೀನ್ ಹೇಗಿದ್ದೀಯ ಹೇಳುವುದು ನಿನಗೆ ಗೊತ್ತಾಗ್ತದೆ, ಅದನ್ನ ನೀನ್ ಮಾಡ್ಲೇಬೇಕು ಅಂತ ಹೇಳಿದ್ರು. ನಾನು ಕಳೆದ ವರ್ಷ ಏನ್ ಮಾಡಿದೆ, ಆಯ್ತಪ್ಪ ಸುಬ್ಬಣ್ಣ ಅಂತೇಳಿ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಇದನ್ನು ತುಂಬು ಅಂತೇಳಿ. ಅದು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಇತ್ತು, ಅದನ್ನ ನಾನು ತುಂಬಿದೆ. ಆಮೇಲೆ ಅದೇ ದಿನ ಹೋದೆ ಅದು ಕಾರವಾರದಲ್ಲಿ ಮಾಲಾದೇವಿ ಕ್ರೀಡಾಂಗಣ ಅಂತೇಳಿ ಇತ್ತು, ಬಹಳ ಜನ ಬಂದಿದ್ರು. ಅಲ್ಲಿ ಸ್ಪರ್ಧೆಯನ್ನ ಕೊಟ್ಟೆ.
1: ಸ್ಪರ್ಧೆಯ ಸ್ವರೂಪದ ಬಗ್ಗೆ ಸ್ವಲ್ಪ.
0: ಸ್ಪರ್ಧೆ ಅಂದ್ರೆ ಯೋಗದಲ್ಲಿ 3 ರೀತಿಯ ಯೋಗ ಇತ್ತು. ಒಂದು ಸಾಂಪ್ರದಾಯಿಕ ಯೋಗ ಅಂತೇಳಿ ಟ್ರೆಡಿಷನಲ್, ಆದ್ರೆ ಅಲ್ಲಿ ನಿಯಮಗಳಿರ್ತವೆ, ಇಂಥದೇ ಸಮಯದ ಇದ್ರೊಳಗೆ ಇದೇ ಒಂದು ಯೋಗವನ್ನ ಮಾಡಬೇಕು, ಯಾರು ಭಾಗವಹಿಸ್ತಾರೋ ಅದನ್ನ ಎಷ್ಟೊಂದು 5 ಆಸನ 10 ಆಸನ ಹಿಂಗ್ ಕೊಡ್ತಾರೆ. ಆ ಕೊಟ್ಟ ಆಸನನ್ನೇ ಎಲ್ಲರೂ ಮಾಡಬೇಕು, ಅಷ್ಟೇ ಅವಧಿಯಲ್ಲಿ ಹೋಲ್ಡ್ ಮಾಡಿರ್ಬೇಕು ಅದನ್ನ. ಆ ರೀತಿಯ ಒಂದು ನಿಯಮ ಇರ್ತದೆ, ಆ ನಿಯಮದ ಪ್ರಕಾರ ನಾವು ಮಾಡಿ ಅದನ್ನ ಮುಗಿಸಿ ನಾನೇನ್ ಮಾಡಿದೆ, ಮನೆ ಬಂದು 3 ಗಂಟೆ ಮನೆ ಬಂದಿದ್ದೇನೆ. 7 ಗಂಟೆಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದಾರಂತೆ ಅವರು. ಆವಾಗ ನಿನಗೆ ಇಲ್ಲಿ 2nd ಪ್ರೈಸ್ ಬಂತು ಅಂತ ಹೇಳಿದ್ರು. ಬಹಳ ಖುಷಿ ಆಯ್ತು. 2nd ಪ್ರೈಸ್ ಬಂದವರಿಗೂ ಕೂಡ ಸರ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಗೆ ಅವಕಾಶ ಇತ್ತು, ಅಲ್ಲಿ ಕೂಡ ಹೋದೆ. ಆಮೇಲೆ ಅಲ್ಲಿ ನನ್ಗೆ ನಂಬರ್ ಬರ್ಲಿಲ್ಲ. ಈ ವರ್ಷ ಮತ್ತೆ ನಾನೇ ಪ್ರೇರಿತನಾಗಿ, ನಾನು ಕಳೆದ ವರ್ಷ 2nd ಬಂದಿದ್ದಾನಲ್ಲ, ಈ ವರ್ಷ ಸ್ವಲ್ಪ ಭಾಗವಹಿಸ ತಲೆಯಲ್ಲಿ ಇಟ್ಕೊಂಡು ಆನ್ಲೈನ್ ಅನ್ನ ತುಂಬದೆ ಸಿರ್ಸಿಯಲ್ಲಿ ಇತ್ತು. ಅದು ಸಿರ್ಸಿಗೆ ಹೋದಾಗ ನನಗನ್ಸಿತ್ತು ಏನ ನಂಬರ್ ಬರ್ತೇನೋ ಬಿಡ್ತೇನೋ ಗೊತ್ತಿಲ್ಲ. ಕೊನೆಗೆ ನೋಡಿದ್ರೆ ಅಲ್ಲಿ ಫಸ್ಟೇ ಬಂತು ನಂದು ಈ ವರ್ಷದಲ್ಲಿ. ಆರ್ಟಿಸ್ಟಿಕ್ ಯೋಗ, ಆರ್ಟಿಸ್ಟಿಕ್ ಯೋಗ ಅಂದ್ರೆ ಸರ್ ಕಲಾತ್ಮಕ ಯೋಗ ಅಂತೇಳಿ, ಅಂದ್ರೆ 2.5-3 ನಿಮಿಷಗಳ ಕಾಲದಲ್ಲಿ ಒಂದು ಹಾಡನ್ನ ಹಾಕೊಳ್ಬೇಕು, ಆ ಹಾಡಿನ ನಾದಕ್ಕೆ ನಾವು ಹೆಜ್ಜೆ ಹಾಕ್ತಾ 10 ಆಸನಗಳನ್ನು ಮಾಡಬೇಕು. ಅಂದ್ರೆ ನಿಂತು ಮಾಡುವಂತ 2 ಆಸನ, ಆಮೇಲೆ ಅದು ಲೆಗ್ ಬ್ಯಾಲೆನ್ಸ್ ಆಗಿರ್ಬೇಕು, ಆ ನಂತರ ಕುಳಿತು ಕೈ ಮೇಲೆ ಬ್ಯಾಲೆನ್ಸ್ ಮಾಡಬೇಕು ಅಂತದ್ 2, ಆ ನಂತರ ಮುಂದೆ ಬಾಗುವಂತ 2 ಆಸನ, ಹಿಂದೆ ಬಾಗುವಂತ 2 ಆಸನ, ಟ್ವಿಸ್ಟ್ 2, ಒಟ್ಟು 10 ಆಸನಗಳನ್ನ ಈ ವೆರೈಟಿಯಲ್ಲೇ ಮಾಡ್ಬೇಕು ಸರ್. ಯಾವ್ದಾರು ಮಾಡಿದೆ ಅಂದ್ರೆ ಮಾರ್ಕ್ಸ್ ಬರಲ್ಲ. ನಾನು ಇಷ್ಟನ್ನು ಮಾಡಿದ್ದೇನೆ, 2.5 ನಿಮಿಷಕ್ಕೆ ಮುಗಿಸಿದ್ದೇನೆ, ಹಾಡಿಗೆ ತಕ್ಕಂತ ಹೆಜ್ಜೆ ಕೂಡ ಹಾಕಿದ್ದೇನೆ. ಆವಾಗ ನನಗೆ ಇದರಲ್ಲಿ ಫಸ್ಟ್ ಬಂತು. ಫಸ್ಟ್ ಬಂದಾಗ ತುಂಬಾ ಖುಷಿ ಆಯ್ತು, ಅಯ್ಯೋ ಕಳೆದ ವರ್ಷ ನನ್ಗೆ 2nd ಬಂದಿತ್ತು, ಈ ವರ್ಷ ಫಸ್ಟ್ ಆಯ್ತು. ಫಸ್ಟ್ ಬಂದ್ಮೇಲೆ ನಮ್ಗೆ ನಮ್ಮ ಅಮೇತಿ ಅಲ್ಲಿಗೆ ನಿಲ್ಲೋದಿಲ್ಲ, ರಾಜ್ಯ ಮಟ್ಟಕ್ಕೂ ನಾವು ಆಯ್ಕೆ ಆದಾವಾಗ ಬಹಳ ಖುಷಿ ಆಯ್ತು. ರಾಜ್ಯ ಮಟ್ಟಕ್ಕೂ ಕೂಡ ನಾನು ಹೋದೆ, ಅದು ಈ ವರ್ಷ ಬೆಂಗಳೂರಲ್ಲೇ ಇತ್ತು ಸರ್. ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವುದೇ ಒಂದು ಹೆಮ್ಮೆ ಅಂತ ಹೇಳ್ಕೊಂಡು ಹೋದೆ ಸರ್. ಅಲ್ಲಿ 23 ಜನ ಸ್ಪರ್ಧಿಗಳಿದ್ರು, ಅದರಲ್ಲಿ ಕಲಾತ್ಮಕ ಯೋಗ ಒಂದು ವಿಶೇಷವಾದದ್ದು, ಅದನ್ನ ಎಲ್ಲರೂ ಮಾಡುವುದನ್ನ ನಾನು ನೋಡ್ತಾ ನನ್ನ ಪಾಳಿನೂ ಬಂತು. ಆದ್ರೆ ಈ ಸಮಯದಲ್ಲಿ ನಾನು ಏನ್ ಮಾಡಿದ್ದೀನಿ ಕೇಳಿದ್ರೆ, ನನ್ನ ಹತ್ರ ಏನಾಗ್ತದೋ ಅಷ್ಟು ಎಫರ್ಟ್ ಅನ್ನು ಕೂಡ ಹಾಕಿದ್ದೇನೆ. ಪ್ರತಿಯೊಬ್ರು ಕೂಡ ಹೇಗ್ ಮಾಡ್ತಾರೆ ಹೇಳುವುದನ್ನ ನೋಡಿದ್ದೇನೆ. ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನಾಯ್ತು, ನನ್ನ ಅವಧಿ ಮುಗಿತಪ್ಪ ನಾನು ಬಂದ್ಬಿಟ್ಟಿದ್ದೆ. ಅದು ಇಲ್ಲಿ ಕೂತು ರಾತ್ರಿ 9:30 ಆಗಿದೆ, ಅಲ್ಲಿ ತನಕನು ನಾನು ಕೂತು ಎಲ್ಲರೂ ಹೇಗ್ ಮಾಡ್ತಾರೆ, ಯಾಕೆಂದ್ರೆ ನಾನೇ ಒಂದು ತಿಳ್ಕೊಳ್ಳೋದಲ್ಲಲ್ವಾ, ಅದು ವಿಭಿನ್ನತೆಯನ್ನ ನಾವು ನೋಡ್ಬೇಕು ಹೇಳುವ ದೃಷ್ಟಿಯಿಂದ ಎಲ್ಲವನ್ನ ನೋಡಿದೆ. ಕೊನೆಗೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡುವಂತ ಸಮಯ ಬಂತು. ಫಸ್ಟ್ ಪ್ರೈಸ್ ಹೇಳುವಾಗ ರಾಧಾ ಭಟ್ ಉತ್ತರ ಕನ್ನಡ ಇವರು ಫಸ್ಟ್ ಬಂದಿದ್ದಾರೆ ಅಂತ ಹೇಳಿದಾಗ ನನ್ನ ಖುಷಿ ಬಹಳ ಆಯ್ತು. ಮುಂದಿನ ಹಾದಿ ನಮ್ಗೆ ರಾಷ್ಟ್ರ ಮಟ್ಟ, ಒಂದು ರಾಷ್ಟ್ರ ಮಟ್ಟಕ್ಕೂ ಕೂಡ

0: ನಾನು ಹೋಗಿ ಭಾಗವಹಿಸ್ತೇನೆ.
1: ಅದಕ್ಕಂತಲೇ ವಿಶೇಷವಾದಂತ ಏನು ತರಬೇತಿ ಏನ್ ಬೇಕಾಗ್ತದೆ? ಈಗ
0: ನಾನು ಇಲ್ಲಿವರೆಗೆ ಸ್ವಂತ ನಾನು ರೂಢಿ ಮಾಡ್ಕೊಂಡದ್ದು, ಅದಕ್ಕಾಗಿ ಅದನ್ನೇ ನಾನು ಮುಂದುವರಿಸಿ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ನಾನು ಹೆಂಗೆ ಅಂತೇಳಿ ನೋಡ್ಕೊಂಡ್ ಬರುವಂತ ಒಂದು ಸದಾವಕಾಶ ನನಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ಅಲ್ಲಿ ಹೋಗಿ ಭಾಗವಹಿಸಿ ಬರುವಂತ ವಿಚಾರವನ್ನು ನಾನು ಇಟ್ಟು
1: ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪುರಸ್ಕೃತರಾಗಿರುವುದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ಹೆಜ್ಜೆಗೆ ಶುಭವನ್ನು ಕೂಡ ಹಾರೈಸ್ತಾ ಇದ್ದೀವಿ. ನಮ್ಮೆಲ್ಲ ಕೀಳುಗರ ಪರವಾಗಿ ರಾಧಾ ಎಂಬಟ್ಟವರೇ, ಯೋಗಾಸನ ಎನ್ನುವಂತಹದ್ದು ಪ್ರತಿನಿತ್ಯವೂ ಕೂಡ ನಾವು ಅನುಷ್ಠಾನ ಮಾಡಬೇಕಾಗಿರುವಂತಹ ಒಂದು ಜೀವನ ಕ್ರಮ, ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಈ ಯೋಗಾಸನ ಇರುವಂತಹದ್ದು, ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಡನೆ ಸಂದರ್ಶನವನ್ನು ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು.
4: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
5: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
4: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ನಿಂದ ಹಣವನ್ನು ವಂಚಿಸ್ತಾರೆ.
5: ಹಾಗಾದ್ರೆ ಸರಿಯಾದ ನಂಬರ್?
4: ಬ್ಯಾಂಕ್ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ನಲ್ಲಿ.
5: ನೀವು ಉಳಿಸಿ ಬಿಟ್ರಿ ಅಕ್ಕ,
4: ಕೆಲ್ಸದಿಂದಲ್ಲ.
5: ಮಾಡ್ತೀನಿ. RBI ಹೇಳುತ್ತೆ,
6: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
7: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
8: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
7: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
8: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
7: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
8: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
7: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
8: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
7: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
8: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
7: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
9: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
10: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
9: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಸ್ವಾಮಿ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನವಿದೆ. ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಆರಂಭದಲ್ಲಿ ಕೇಳಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಹಾಗೆಯೇ ಕಿವಿ ಮೂಗು ಮತ್ತು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದಂಥ ಡಾಕ್ಟರ್ ಮೋಹನ್ ಅಪ್ಪಾಜಿಯವರು. ನಮಸ್ಕಾರ ಡಾಕ್ಟರ್ ಮೋಹನ್ ಅಪ್ಪಾಜಿಯವರೇ.
3: ನಮಸ್ಕಾರ.
2: ಈಗೀಗ ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ನಾವು ಹೆಚ್ಚು ಕೇಳ್ತಾ ಇದ್ದೀವಿ.
3: ಹೌದು.
2: ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಅರಿವನ್ನ ಮೂಡಿಸೋದು ಬಹಳ ಅವಶ್ಯಕ.
3: ಹೌದು.
2: ಮೊದಲಿಗೆ ಈ ಥೈರಾಯ್ಡ್ ಗ್ರಂಥಿ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ?
3: ಈ ಥೈರಾಯ್ಡ್ ಗ್ರಂಥಿ, ಅದನ್ನು ಕಾಮನ್ ಆಗಿ ನಾವು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಇದೊಂದು ಎಂಡೋಕ್ರೈನ್ ಗ್ಲ್ಯಾಂಡ್, ನಮ್ಮ ಕುತ್ತಿಗೆ ಮುಂಭಾಗದಲ್ಲಿ ಇರ್ತದೆ, ಸ್ಕಿನ್ ಒಳಭಾಗದಲ್ಲಿ. ಇದು ಸುಮಾರು ಒಂದು 25 ಗ್ರಾಮ್ ಇರ್ಬೋದು, ಒಂದು ಸಣ್ಣ ಗ್ರಂಥಿ. ಅದು ಎಲ್ಲ ನಮ್ಮ ಬಾಡಿ, ಹಾರ್ಟ್, ಟೆಂಪರೇಚರ್ ಎಲ್ಲಾನು ರೆಗ್ಯುಲೇಟ್ ಮಾಡ್ತದೆ. ಅಷ್ಟೊಂದು ಇಂಪಾರ್ಟೆಂಟ್ ಗ್ಲ್ಯಾಂಡ್ ಅದು. ಸೊ ಅದರ ಹಾರ್ಮೋನು ಥೈರಾಕ್ಸಿನ್ ಹಾರ್ಮೋನ್ ಅಂತ ಹೇಳ್ತೇವೆ. ಅದು ಇಡೀ ನಮ್ಮ ದೇಹದ ಗ್ರೋತ್ ಇರ್ಬೋದು, ಎಲ್ಲ ಸೆಲ್ ಮೆಟಾಬಾಲಿಸಮ್ ಇರ್ಬೋದು, ಟೆಂಪರೇಚರ್ ರೆಗ್ಯುಲೇಷನ್ ಇರ್ಬೋದು, ನಮ್ಮ ಬಾಡಿದು ಹಾರ್ಟ್ ಬೀಟ್ ಇರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು. ಈ ಥೈರಾಕ್ಸಿನ್ ಹಾರ್ಮೋನ್ ಅಷ್ಟೊಂದು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ. ಸೊ ನಮ್ಮ ಮಡಿಕೇರಿ ಮತ್ತೆ ಕೊಡಗಿನಲ್ಲಿ ಸ್ವಲ್ಪ ಇದು ಕಾಮನ್ ಡಿಸಾರ್ಡರ್ ಆಗಿ ಕಂಡು ಬರ್ತವೆ, ನಮ್ಮ ಹತ್ರ ಟ್ರೀಟ್ಮೆಂಟ್ ಬರ್ತಾರೆ.
2: ಕಾರಣ ಏನಿರ್ಬೋದು ಅಂತೀರಾ?
3: ಕಾರಣ ಅಂದ್ರೆ ಒಂದು ಎತ್ತರದ ಪ್ರದೇಶ ಇದು, ಅದರಿಂದ ಅಯೋಡಿನ್ ಡಿಫಿಷಿಯನ್ಸಿ ಸ್ವಲ್ಪ ಕಾಮನ್ ಇದೆ ಇಲ್ಲಿ. ಹಾಗಾಗಿ ಈಗ ಇತ್ತೀಚೆಗೆ ಅಯೋಡೈಸ್ ಸಾಲ್ಟ್ ಬಂದ್ಮೇಲೆ ಸ್ವಲ್ಪ ಕಮ್ಮಿ ಆಗಿದ್ದು. ಎನದರ್ ಕಾಸ್ ಏನಂದ್ರೆ ಒಂದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್, ಜೆನೆಟಿಕ್ ಇರ್ಬೋದು ಅಥವಾ ಆಟೋ ಇಮ್ಯೂನ್ ಡಿಸೀಸ್ ಇರ್ಬೋದು. ಸೊ ಅನೇಕ ಕಾರಣದಿಂದ, ಬಟ್ ಮೇನ್ ಆಗಿ ಅಯೋಡಿನ್ ಡಿಫಿಷಿಯನ್ಸಿ ಇಂದ ಬರುವಂತ ಕಾಯಿಲೆ ಇದು.
2: ಈಗ ಸಾಮಾನ್ಯವಾದ ಈ ಥೈರಾಯ್ಡ್ ಕಾಯಿಲೆಗಳು ಯಾವ್ಯಾವ ಅಂತೀರಾ?
3: ಥೈರಾಯ್ಡ್ ಕಾಯಿಲೆಗಳು ಮೂರು ತರದ್ದು ಇರ್ತದೆ. ಒಂದು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ, ಅದು ಥೈರಾಕ್ಸಿನ್ ಹಾರ್ಮೋನ್ ಬಾಡಿಲಿ ಜಾಸ್ತಿ ಆಗಿ ಅದರಿಂದ ಪರಿಣಾಮ ಆಗಿ ಈ ಥೈರಾಕ್ಸಿನ್ ಹಾರ್ಮೋನ್ ಎಲ್ಲ ಬಾಡಿ ಟಿಶ್ಯೂಸ್ ಮೇಲೂ ಆಕ್ಟ್ ಆಗ್ತದೆ. ಸೊ ಅವರಿಗೆ ಪ್ಯಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ, ನಾಡಿ ಮಿಡಿತ ತುಂಬಾ ಜಾಸ್ತಿ ಇರ್ತದೆ, ಹಾರ್ಟ್ ಬೀಟ್ ಜಾಸ್ತಿ ಇರ್ತದೆ, ಆಂಗ್ಸೈಟಿ ಜಾಸ್ತಿ ಇರ್ತದೆ, ಮತ್ತೆ ಕೋಲ್ಡ್ ಇದರಲ್ಲಿ

0: ಹಾಟ್ ವೆದರ್ನ ಅವರು ಬೇರ್ ಮಾಡೋಕ್ಕಾಗೋದಿಲ್ಲ, ಆಂಗ್ಸೈಟಿ, ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಲೇಡೀಸ್ಗೆ, ಅನೇಕ ಗ್ಯಾಸ್ಟ್ರೋಎಂಟರಿಟಿಸ್ ಸಿಂಪ್ಟಮ್ಸ್, ಬೇದಿ ಆ ಥರ ಎಲ್ಲ ಅನೇಕ ಸಿಂಪ್ಟಮ್ಸ್ ಕಂಡು ಬರ್ತದೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ. ಮತ್ತೆ ಕೋಪ ಬರೋದು, ಬಾಡಿ ವೀಕ್ ಆಗೋದು, ಇಂಥದ್ದೆಲ್ಲ ತುಂಬಾ ಕಂಡು ಬರ್ತದೆ. ಮತ್ತೆ ಇನ್ನೊಂದು ಏನಂದ್ರೆ ಹೈಪೋಥೈರಾಯ್ಡಿಸಮ್, ಬಾಡಿಲಿ ಥೈರಾಕ್ಸಿನ್ ಕಮ್ಮಿ ಇರ್ತದೆ, ಸರ್ಕ್ಯುಲೇಟಿಂಗ್ ಹಾರ್ಮೋನ್ ಕಮ್ಮಿ ಇರ್ತದೆ, ಅದರಿಂದ ಅವರು ಲೆಥಾರ್ಜಿಕ್ ಸೋಮೇರಿಗಳೇ ಆಗಿರ್ತಾರೆ. ಮತ್ತೆ ಅವರಿಗೆ ಅದರಿಂದ ಪರಿಣಾಮವಾಗಿ ಬೇರೆ ಅನೇಕ ತೊಂದರೆಗಳು ಆಗ್ತವೆ, ಬಾಡಿ ಡೆವಲಪ್ಮೆಂಟ್ ಇರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತೆ ಆಂಗ್ಸೈಟಿ ಇರ್ಬೋದು, ಇಂಥದ್ದು ಅನೇಕ ಕಂಡು ಬರ್ತದೆ. ಬಾಡಿ ತುಂಬಾ ದಪ್ಪ ಆಗ್ತದೆ ಅವರಿಗೆ.
1: ಇದು ಎರಡನೇದು.
0: ಹೌದು. ಮತ್ತೆ ಮೂರನೇದು ಇನ್ಫೆಕ್ಷನ್ ಇರ್ಬೋದು, ಥೈರಾಯ್ಡೈಟಿಸ್ ಅಂತ ಹೇಳ್ತೇವೆ, ಆ ಥೈರಾಯ್ಡ್ ಗ್ಲ್ಯಾಂಡ್ಗೆ ಇನ್ಫೆಕ್ಟ್ ಆಗಿಬಿಟ್ಟು ಅದನ್ನೊಂದು ಥೈರಾಯ್ಡೈಟಿಸ್ ಅಂತ ಹೇಳ್ತೇವೆ. ಮತ್ತೆ ಆಟೋ ಇಮ್ಯೂನ್ ಪ್ರಾಬ್ಲಮ್ ಇಂದ ಬಾಡಿಲಿ ಆಟೋ ಆಂಟಿಬಾಡೀಸ್ ಡೆವಲಪ್ ಆಗಿಬಿಟ್ಟು ಅದನ್ನ ಅಟ್ಯಾಕ್ ಮಾಡ್ತದೆ ಥೈರಾಯ್ಡ್ ಸೆಲ್ಸ್ ನ. ಸೊ ಅದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ಅದನ್ನ ನಾವು ಕಾಮನ್ ಆಗಿ ಹಶಿಮೋಟೋಸ್ ಗಾಯಿಟರ್ ಅಂತ ಹೇಳ್ತೀವಿ.
1: ಈ ಥೈರಾಯ್ಡ್ ಗ್ರಂಥಿ ಹೇಗೆ ಕೆಲಸ ಮಾಡುತ್ತೆ ಅಂತೀರಿ?
0: ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೀಟ್ ಮಾಡಲಿಕ್ಕೆ, ಸಿಂಥಸೈಸ್ ಮಾಡಲಿಕ್ಕೆ ಥೈರಾಕ್ಸಿನ್ ಹಾರ್ಮೋನ್ ಬೇಕಾಗ್ತದೆ. ಸೊ ಥೈರಾಕ್ಸಿನ್ ಹಾರ್ಮೋನ್ ಅದನ್ನ ಹೆಂಗೆ ಸಿಂಥಿಸಿಸ್ ಆಗ್ತದೆ ಅಂದ್ರೆ, ಬಾಡಿಲಿ ನಾವು ಏನು ಆಹಾರ ತಗೊಳ್ತೀವಿ, ಉಪ್ಪು ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅದರಿಂದ ಬಾಡಿಯಿಂದ ಅಯೋಡಿನ್ ತಗೊಂಡು ಥೈರಾಯ್ಡ್ ಸೆಲ್ಸ್ ಅದನ್ನ ಸಿಂಥಿಸೈಸ್ ಮಾಡುತ್ತೆ, ಹಾರ್ಮೋನ್ ಸಿಂಥಿಸೈಸ್ ಮಾಡಿ ಬ್ಲಡ್ ಸ್ಟ್ರೀಮ್ಗೆ ಬಿಡ್ತದೆ ಅದು, ಅದನ್ನ T3 T4 ಅಂತ ಹೇಳ್ತೇವೆ. ಸೊ T3 ಹಾರ್ಮೋನ್, ದಟ್ ಈಸ್ ಥೈರಾಕ್ಸಿನ್ ಹಾರ್ಮೋನ್, ನಮ್ಮ ದೇಹದ ಎಲ್ಲ ಸೆಲ್ಸ್ ಡೆವಲಪ್ಮೆಂಟ್ಗೂ ಬೇಕಾಗ್ತದೆ, ಇನ್ಕ್ಲೂಡಿಂಗ್ ಹಾರ್ಟ್ ಟಿಶ್ಯೂಸ್, ಬ್ರೈನ್ ಟಿಶ್ಯೂಸ್, ಎಲ್ಲದಕ್ಕೂ ಅದು ಬೇಕಾಗ್ತದೆ.
1: ಇನ್ನು ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಈ ಥೈರಾಯ್ಡ್ ಕಾಯಿಲೆ ಬಂದಿದೆ ಅಂತ ಹೇಗೆ ನಿರ್ಣಯಿಸಲಾಗುತ್ತೆ ಅಂತೀರ?
0: ಕ್ಲಿನಿಕಲ್ಲಿ ನಾವು ಅವ್ರನ್ನ ನೋಡಿದಾಗಲೇ ನಮಗೆ ಒಂದು ಡೌಟ್ ಇರ್ತದೆ, ಇವರಿಗೆ ಸಮ್ ಥೈರಾಯ್ಡ್ ಡಿಸಾರ್ಡರ್ ಇದೆ ಅಂತ. ಮತ್ತೆ ನಾವು ಆ ತರ ಕ್ಲಿನಿಕಲ್ಲಿ ಫಸ್ಟ್ ನಾವು ಅಸೆಸ್ ಮಾಡಿದ್ಮೇಲೆ ಅವ್ರ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೇವೆ, ನೀಡಲ್ ಟೆಸ್ಟ್ ಮಾಡ್ತೇವೆ. ಸೊ ಅನೇಕ ಟೆಸ್ಟ್ಗಳು ಮಾಡ್ತೇವೆ, ಅದರಲ್ಲಿ ನಾವು ಪತ್ತೆ ಹಚ್ಚಬಹುದು. ಹಾರ್ಮೋನ್ ಜಾಸ್ತಿ ಇದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಹಾರ್ಮೋನ್ ಕಮ್ಮಿ ಇದ್ರೆ ಹೈಪೋಥೈರಾಯ್ಡಿಸಮ್ ಅಂತೀವಿ, ನಾರ್ಮಲ್ ಇದ್ರೆ ಯೂಥೈರಾಯ್ಡ್ ಅಂತ ಹೇಳ್ತೇವೆ.
1: ಅಂದ್ರೆ ಈಗ ಈ ಲಕ್ಷಣಗಳನ್ನ ನಾವು ನೋಡಿದ್ರೆ ಹೇಗೆ ಗುರುತಿಸಬಹುದು ಇವರಿಗೆ ಇರಬಹುದಾ ಥೈರಾಯ್ಡ್ ಅಂತ?
0: ಲಕ್ಷಣಗಳು ಒಂದು, ಇವಾಗ ಅವ್ರಿಗೆ ಕುತ್ತಿಗೆ ಜಾಗದಲ್ಲಿ ಟ್ಯೂಮರ್ಸ್ ಏನಾರು ಬಂದ್ರೆ ಗಾಯ್ಟರ್ ಅಂತ ಹೇಳ್ತೇವೆ, ದಪ್ಪ ಇರ್ತದೆ, ಟ್ಯೂಮರ್ಸ್ ಇದ್ರೆ ಕಂಡು ಬರ್ತದೆ, ಒಂದು ದೊಡ್ಡ ಗೆಡ್ಡೆ ಆಗಿರ್ತದೆ,
1: ಊತ
0: ಇರ್ತದೆ, ಅದು ಕಾಣ್ತದೆ. ಕೆಲವು ಸಾರಿ ಏನು ಕಾಣೋದಿಲ್ಲ, ಬಟ್ ಅವರಿಗೆ ಸಿಂಪ್ಟಮ್ಸ್ ಇರ್ತದೆ, ಐದರ್ ಹೈಪರ್ ಥೈರಾಯ್ಡಿಸಮ್ ಸಿಂಪ್ಟಮ್ ಇರ್ತದೆ ಅಥವಾ ಹೈಪೋಥೈರಾಯ್ಡಿಸಮ್ ಸಿಂಪ್ಟಮ್ಸ್ ಇರ್ತದೆ. ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಅವರಿಗೆ ಪಲ್ಸ್ ರೇಟ್ ಎಲ್ಲ ತುಂಬಾ ಜಾಸ್ತಿ ಇರ್ತದೆ, ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಇರ್ತದೆ, ಸ್ವೆಟ್ಟಿಂಗ್ ಇರ್ತದೆ, ಸೊ ಅನೇಕ ಸಿಂಪ್ಟಮ್ಸ್ ಇರ್ತದೆ ಅವರಿಗೆ. ಹೈಪೋಥೈರಾಯ್ಡಿಸಮ್ ಅಲ್ಲಿ ಆಗ್ಲೇ ಹೇಳಿದೆ ತಮ್ಗೆ, ಅವರು ಸೋಮಾರಿ ಲೆಥಾರ್ಜಿಕ್ ಆಗಿ ಮಂಕ್ ಆಗಿರ್ತಾರೆ, ಯಾವಾಗ್ಲೂ ನಿದ್ರೆ ಯಾವಾಗ್ಲೂ ಜಾಸ್ತಿ ಇರ್ತದೆ. ಸೊ ಅಂತ ನಮಗೆ ಕಂಡು ಬಂದಲ್ಲಿ ನಾವು ಅವ್ರನ್ನ ಲ್ಯಾಬೊರೇಟರಿ ಟೆಸ್ಟ್ಗೆ ಒಳಪಡಿಸ್ತೇವೆ.
1: ಅಂದ್ರೆ ಈಗ ಈ ಮಧುಮೇಹ ಇದೆಯಲ್ಲ,
0: ಹೌದು,
1: ಮಧುಮೇಹ ಮತ್ತೆ ಈ ಥೈರಾಯ್ಡ್, ಇದನ್ನ ಎರಡನ್ನೂ ಕೂಡ ಏನಾದರೂ ಸ್ವಲ್ಪ ಸರಿಯಾಗಿ, ನಮ್ಮ ರೋಗಿಗಳು ಥೈರಾಯ್ಡ್ ಇದ್ದಾಗ ಮಧುಮೇಹ ಇದೆ ನನಗೆ ಅದಕ್ಕೆ ಸಣ್ಣಗಾಗಿದ್ದೀನಿ ಅಂತ ತಿಳ್ಕೊಬಹುದು ಏನಾದರೂ?
0: ಹೌದು, ಅವರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಈ ಥೈರಾಯ್ಡ್ ಡಿಸಾರ್ಡರ್ ಇದೆ ಅಂತಾನೆ ಗೊತ್ತಿರೋದಿಲ್ಲ ಫಸ್ಟ್ ಟೈಮ್ ಆಕ್ಚುಲ್ ಆಗಿ. ಅದಕ್ಕೆ ಅವರು ಅವರ ಪರ್ಸನಲ್ ಡಾಕ್ಟರ್ನ ನೋಡ್ಕೋಬೇಕು, ಫ್ಯಾಮಿಲಿ ಫಿಸಿಷಿಯನ್ ಕಾಣಬೇಕು, ಸರ್ಜನ್ಸ್ನ ಕಾಣಬೇಕು, ಫಿಸಿಷಿಯನ್ಸ್ನ ಕಾಣಬೇಕು. ಸೊ ಅವರಿಗೆ ಮಧುಮೇಹ ಇರೋದು ಗೊತ್ತಾಗ್ತದೆ, ಬಟ್ ಈ ಥೈರಾಯ್ಡ್ ಡಿಸಾರ್ಡರ್ ಬರುವಂತದ್ದು ಅದನ್ನ ಸಪರೇಟ್ ಆಗಿ ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ. ಕೊಡಗಿನಲ್ಲಿ ತುಂಬಾ ಕಾಮನ್ ಆಗಿ ಈ ಥೈರಾಯ್ಡ್ ಡಿಸಾರ್ಡರ್ಸ್ ಪ್ರಾಬ್ಲಮ್ ತುಂಬಾ ಇದೆ.
1: ಈಗ ಈ ಥೈರಾಯ್ಡ್ ಕಾಯಿಲೆಗಳನ್ನು ನಾವು ಸರಿಯಾಗಿ ಪತ್ತೆ ಹಚ್ಚದೇ ಇದ್ರೆ ಅದು ಯಾವ ರೀತಿಯಾದಂತಹ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಅಂತೀರಾ?
0: ತುಂಬಾ ಆರೋಗ್ಯ ಸಮಸ್ಯೆ ಕಾರಣ ಆಗ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ, ಅವರಿಗೆ ಆಂಗ್ಸೈಟಿ, ನ್ಯೂರೋಸಿಸ್, ಥೈರಾಕ್ಸಿನ್ ಬಾಡಿಲಿ ತುಂಬಾ ಜಾಸ್ತಿ ಆದಲ್ಲಿ ಅವ್ರಿಗೆ ಹಾರ್ಟ್ಗೆ ಪ್ರಾಬ್ಲಮ್ ಆಗ್ಬೋದು, ಫಿಬ್ರಿಲೇಷನ್ ಅಂತ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗಿ ಅವ್ರ ಸ್ಟ್ರೋಕ್ ಹೋಗ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಇರ್ತದೆ. ಅದರಿಂದ ಬೇರೆ ಆರ್ಗನ್ಸ್ ಮೇಲೆ ಈ ಥೈರಾಯ್ಡ್ ಹಾರ್ಮೋನ್ ತುಂಬಾ ಪ್ರಭಾವ ಬೀರ್ತದೆ. ಅದಕ್ಕೆ ಅದನ್ನ ನಾವು ಕಂಟ್ರೋಲ್ ಅಲ್ಲಿ ಯು ಥೈರಾಯ್ಡ್ ಸ್ಟೇಟ್ಗೆ ತರುವಂತದ್ದು ಮಾಡಬೇಕಾಗ್ತದೆ.
1: ಅಂದ್ರೆ ಈಗ ಥೈರಾಯ್ಡ್ ಕಾಯಿಲೆಗಳಿಗೆ ಹೇಗೆ ಚಿಕಿತ್ಸೆ ನೀಡಲಾಗುತ್ತೆ ಅಂತೀರಿ?
0: ಎರಡು ತರದ ಇದೆ, ಮೆಡಿಕಲ್ ಟ್ರೀಟ್ಮೆಂಟ್, ಒಂದು ಸರ್ಜಿಕಲ್ ಟ್ರೀಟ್ಮೆಂಟ್. ಮೆಡಿಕಲ್ ಟ್ರೀಟ್ಮೆಂಟ್ ಫಸ್ಟ್ ಹೈಪರ್ ಥೈರಾಯ್ಡಿಸಮ್ ಥೈರಾಕ್ಸಿನ್ ಜಾಸ್ತಿ ಇದ್ರೆ ನಾವು ಆಂಟಿ ಥೈರಾಯ್ಡ್ ಡ್ರಗ್ಸ್ ಅಂತ ಕೊಡ್ತೇವೆ. ಸೊ ಆಂಟಿ ಥೈರಾಯ್ಡ್ ಡ್ರಗ್ಸ್ ಕೊಟ್ಟು ಅದನ್ನು ನಾವು ಫಸ್ಟ್ ಯೂ ಥೈರಾಯ್ಡ್

0: ತರ್ತೇವೆ. ಮತ್ತೆ ಹೈಪೋಥೈರಾಯ್ಡಿಸಮ್ ನಾವು ಥೈರಾಕ್ಸಿನ್ ಟ್ಯಾಬ್ಲೆಟ್ ಸಪ್ಲಿಮೆಂಟ್ ಮಾಡಿ ಅದನ್ನ ಯು ಥೈರಾಯ್ಡ್ ಸ್ಟೇಟ್ ತರ್ತೇವೆ. ಮತ್ತೆ ಆ ಥೈರಾಯ್ಡ್ ಗ್ಲ್ಯಾಂಡ್ ಏನಾದ್ರೆ ಅಲ್ಲಿ ಗೆಡ್ಡೆ ನಾಡ್ಯೂಲ್ ಅಂತ ಹೇಳ್ತೇವೆ, ಗೆಡ್ಡೆ ಏನಾದ್ರು ಇದ್ರೆ ಅದನ್ನ ಸರ್ಜಿಕಲ್ ನಾವು ಟ್ರೀಟ್ ಮಾಡಿ ಆ ಗೆಡ್ಡೆನ ತೆಗಿತೇವೆ. ಕ್ಯಾನ್ಸರ್ ನಾವು ಡಿಟೆಕ್ಟ್ ಮಾಡಬೇಕಾಗ್ತದೆ. ಥೈರಾಯ್ಡ್ ಕ್ಯಾನ್ಸರ್ ತುಂಬಾ ಕಾಮನ್ ಆಗಿದೆ.
1: ಈಗ ತಾವು ವೈದ್ಯರು ಹೇಳ್ತಾ ಇರ್ತೀರ, ಯಾವುದೇ ಒಂದು ಸಮಸ್ಯೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದೇ ಒಳ್ಳೇದು ಅಂತ. ಈಗ ಈ ಥೈರಾಯ್ಡ್ ಕಾಯಿಲೆ ಬರ್ದಿರೋ ಹಾಗೆ ಏನಾದ್ರೂ ತಡೆಗಟ್ಟೋದಕ್ಕೆ ಸಾಧ್ಯನಾ?
0: ತಡ್ಕಟ್ಬಹುದು, ಕೆಲವು ಮಾತ್ರ ಕಷ್ಟ. ಈಗ ಜೆನೆಟಿಕ್ ಅಲ್ಲಿ ಬರುವಂತದ್ದು ನಮ್ಮ ಕೈಲಿ ಇರೋದಿಲ್ಲ ಅದು, ಅಥವಾ ಆಟೋಇಮ್ಯೂನ್ ಬರುವಂತದ್ದು ಥೈರಾಯ್ಡ್ ಪ್ರಾಬ್ಲಮ್ ನಮ್ಮ ಕೈಲಿ ಇರೋದಿಲ್ಲ. ಬೇರೆ ಐಡಿನ್ ಡಿಫಿಷಿಯನ್ಸಿ ಅಂತದ್ದು ಡಯಟರಿ ಪ್ರಾಬ್ಲಮ್ ಇರೋದನ್ನು ಡೆಫಿನೆಟ್ ಆಗಿ ನಾವು ತಡೆಗಟ್ಟಬಹುದು.
1: ಅಂದ್ರೆ ಏನೇನು ಮುಂಜಾಗ್ರತೆ ವಹಿಸಬಹುದು ಅಂತೀರಿ?
0: ಸೊ ಐಡಿನ್ ಸಪ್ಲಿಮೆಂಟ್, ನಾವು ಐಡಿನ್ ಇರುವಂತದ್ದು ಪದಾರ್ಥ ಹೆಚ್ಚು ಬಳಸಬೇಕು ಆಹಾರದಲ್ಲಿ ಇರ್ಬೋದು, ಅಥವಾ ಐಡೈಸ್ ಸಾಲ್ಟ್, ಈಗೆಲ್ಲ ಗವರ್ಮೆಂಟ್ ಅವರು ಐಡೈಸ್ ಸಾಲ್ಟ್ ಮಾಡಿದ್ದಾರೆ. ಸೊ ಐಡೈಸ್ ಸಾಲ್ಟ್ ನಾವು ಹೆಚ್ಚು ಉಪಯೋಗಿಸಿ, ಮತ್ತೆ ಕೆಲವು ಆಂಟಿ ಥೈರಾಯ್ಡ್ ಫುಡ್ಸ್ ಇದೆ ಅಂತದನ್ನೆಲ್ಲ ಸ್ವಲ್ಪ ವಾರಕ್ಕೆ ಕಮ್ಮಿ ಉಪಯೋಗಿಸ್ಬೇಕು. ಫಾರ್ ಎಕ್ಸಾಂಪಲ್ ಕ್ಯಾಬೇಜ್ ಇರ್ಬೋದು, ಅಥವಾ ಕಾಲಿಫ್ಲವರ್ ಇರ್ಬೋದು, ಕೆಲವು ಐಟಮ್ಸ್ ಸ್ವಲ್ಪ ಆಂಟಿ ಥೈರಾಯ್ಡ್ ಆಕ್ಟಿವಿಟೀಸ್ ಇರ್ತದೆ, ಅದನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ನಾವು ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ರೆ ಒಳ್ಳೇದು.
1: ಅಂದ್ರೆ ಈ ಎಲೆ ಕೋಸು ಮತ್ತೆ ಹೂ ಕೋಸು ಅಂತ ತಾವ್ ಹೇಳಿದ್ರಿ,
0: ಹೌದು,
1: ಅದರಲ್ಲಿ ಕೂಡ ಅಯೋಡಿನ್ ಅಂಶ ಏನಾದರೂ ಇದೆಯಾ?
0: ಅದೆಲ್ಲ ಆಂಟಿ ಥೈರಾಯ್ಡ್ ವೆಜಿಟೇಬಲ್ಸ್ ಅಂತ ಹೇಳ್ತೇವೆ ನಾವು. ಸೊ ಅಯೋಡಿನ್ ಅಂಶ ಕಮ್ಮಿ ಇರ್ತದೆ, ಅದರಿಂದ ನಾವು ಅದನ್ನ ಡಯಟರಿ ಮಾಡಿಫಿಕೇಶನ್ ಮಾಡಿಕೊಂಡು ಇದನ್ನ ಸ್ವಲ್ಪ ಕಮ್ಮಿ ಉಪಯೋಗಿಸಿದ್ರೆ ಒಳ್ಳೇದು ಅಂತ ನಾವು ಅವರಿಗೆ ಕಮ್ಮಿ ಉಪಯೋಗಿಸಕ್ಕೆ ಹೇಳ್ತೀವಿ. ವಾರಕ್ಕೆ ಒಂದ್ಸರಿ ಬೇಕಾದ್ರೆ ಉಪಯೋಗಿಸ್ಬಹುದು, ಎರಡ್ ಸರಿ ಉಪಯೋಗಿಸ್ಬಹುದು. ಡೈಲಿ ಅದನ್ನೇ ತಿಂತಾ ಇದ್ರೆ ಅದು ನಮ್ಗೆ ಸ್ವಲ್ಪ ಆಂಟಿ ಥೈರಾಯ್ಡ್ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ,
1: ಅಂದ್ರೆ ಪ್ರಮಾಣ ಹೆಚ್ಚಾಗಂಗೆ ಆಗ್ಬಹುದು ಅಂತ ಹೇಳ್ಬಹುದು. ಮತ್ತೆ ಇದು ಏನಾದ್ರು ಸಂತಾನೋತ್ಪತ್ತಿ ಸಮಸ್ಯೆಗಳಿಗೆ ಕಾರಣ ಆಗ್ಬಹುದಾ ಈ ಥೈರಾಯ್ಡ್ ಸಮಸ್ಯೆ?
0: ಹೌದು, ಅದರಲ್ಲಿ ಏನಾಗ್ತದೆ ಮಿಸ್ ಕ್ಯಾರೇಜ್ ಅಂತದ್ದು, ಮತ್ತೆ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಲೇಡೀಸ್ ಅಲ್ಲಿ ಕಂಡು ಬರುವಂತದ್ದು, ಅದೊಂದು ಹಾರ್ಮೋನ್ ಇದು, ಅದರಿಂದ ಕೆಲವು ಪ್ರೆಗ್ನೆನ್ಸಿ ಡಿಲೇ ಆಗುವಂತದ್ದು. ಅದಕ್ಕೆ ಅವರು ಎಂಡೋಕ್ರೈನಾಲಜಿಸ್ಟ್ ಹತ್ರ ಒಪಿನಿಯನ್ ತಗೊಂಡು ಗೈನಕಾಲಜಿಸ್ಟ್, ಯೂಶುವಲ್ ಆಗಿ ಗೈನಕಾಲಜಿಸ್ಟ್ ಏನ್ ಮಾಡ್ತಾರೆ, ಕಳಿಸ್ತಾರೆ ಅವ್ರು ಎಂಡೋಕ್ರೈನಾಲಜಿ ಒಪಿನಿಯನ್ ಕಳಿಸ್ತಾರೆ, ಅಥವಾ ಫಿಸಿಷಿಯನ್ ಹತ್ರ ಫಸ್ಟ್ ಒಪಿನಿಯನ್ ಕಳಿಸ್ತಾರೆ. ಗೆಡ್ಡೆ ಏನು ಇಲ್ಲ ಅಂದ್ರೆ, ಗೆಡ್ಡೆ ಇದ್ರೆ ಅದನ್ನ ನಾವು ಯೂಶುವಲ್ ಆಗಿ ಅದನ್ನ ಟ್ರೀಟ್ ಮಾಡ್ತೇವೆ, ನಾವು ಅದನ್ನ ಆಪರೇಟ್ ಮಾಡಿ ತೆಗಿತೇವೆ, ಅವ್ರನ್ನ ಯು ಥೈರಾಯ್ಡ್ ಸ್ಟೇಟ್ ಗೆ ತಂದು ಮತ್ತೆ ಗೆಡ್ಡೆನ ನಾವು ತೆಗಿತೇವೆ, ಥೈರಾಯ್ಡೆಕ್ಟಮಿ ಅಂತ ಮಾಡ್ತೇವೆ. ಮಾಡಿಬಿಟ್ಟು ನಾವು ಅವ್ರಿಗೆ ಪ್ರಾಬ್ಲಮ್ ಬರದಂಗೆ ನೋಡ್ಕೊಳ್ತೇವೆ.
1: ಈಗ ಔಷಧಿಯನ್ನ ಸೇವಿಸೋದಾದ್ರೆ ಅವರು ಅದನ್ನ ಹೇಗೆ ಮಾಡ್ಬೇಕಾಗತ್ತೆ, ಅಂದ್ರೆ ಜೀವನ ಪರ್ಯಂತ ತಗೋಬೇಕಾಗತ್ತೆ ಹೇಗೆ?
0: ಈಗ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಸರ್ಜರಿ ಮಾಡ್ತೇವೆ, ಟೋಟಲ್ ಥೈರಾಯ್ಡೆಕ್ಟಮಿ ಸುಮಾರು ಕಡೆ ನಾವು ಮಾಡ್ತೇವೆ, ಟೋಟಲ್ ಫುಲ್ ಥೈರಾಯ್ಡ್, ಅದು ಕ್ಯಾನ್ಸರ್ ರಿಸ್ಕ್ ಇರ್ಬೋದು, ಅಥವಾ ತುಂಬಾ ಗೆಡ್ಡೆಗಳು ಇರ್ಬೋದು ಅದರಲ್ಲಿ ಅಂತ ಟೈಮ್, ಅಥವಾ ಕ್ಯಾನ್ಸರ್ ಇರ್ಬೋದು, ಅರ್ಲಿ ಕ್ಯಾನ್ಸರ್ ಇರ್ಬೋದು. ಸೊ ಅಂತ ಕಡೆ ನಾವು ಟೋಟಲ್ ಥೈರಾಯ್ಡೆಕ್ಟಮಿ ಮಾಡಿಬಿಡ್ತೇವೆ. ಸೊ ಆವಾಗ ಅವ್ರಿಗೆ ಬಾಡಿಲಿ ಥೈರಾಯ್ಡ್ ಹಾರ್ಮೋನ್ ಇರೋದಿಲ್ಲ, T3 T4 ಉತ್ಪಾದನೆ ಇರೋದಿಲ್ಲ, ಅದರಿಂದ ನಾವು ಸಪ್ಲಿಮೆಂಟ್ ಕೊಡಬೇಕಾಗ್ತದೆ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ.
1: ಒಟ್ಟಾರೆ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೇ, ಈ ಥೈರಾಯ್ಡ್ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರ?
0: ಈಗ ಕೊಡಗಿನಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಸ್ವಲ್ಪ ಕಾಮನ್ ಆಗಿರ್ತದೆ. ಆಕ್ಚುಲ್ ಆಗಿ ನೀವು ಏನ್ ಮಾಡ್ಬೋದು, ಒಂದು ಪ್ರಿವೆಂಟಿವ್ ಮೆಷರ್ ಆಗಿ ನೀವು ಇವಾಗ ನಾವು ಆಹಾರ ಪದ್ಧತಿ ಹೇಳಿದೆ ನಾನು, ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಈ ಥೈರಾಯ್ಡ್ ಗ್ಲ್ಯಾಂಡ್ ನಿಮಗೆ ಹೇಳಿದೆ ಯಾವ ಜಾಗದಲ್ಲಿ ಇರ್ತದೆ ಅಂತ, ಅದಕ್ಕೆ ಮಸಾಜ್ ಕೊಡ್ಬೋದು ನೀವು. ಎವ್ರಿ ಡೇ ಮಾರ್ನಿಂಗ್ ಒಂದು 5 ಮಿನಿಟ್ಸ್ ಮಸಾಜ್ ಕೊಟ್ರೆ ಅದೊಂದು ಸ್ಟಿಮ್ಯುಲೇಷನ್ ತರ ಅದು. ಸೊ ಮಸಾಜ್ ಕೊಡ್ಬೋದು, ಮತ್ತೆ ರೆಗ್ಯುಲರ್ ಆಗಿ ನೀವು ಚೆಕ್ ಮಾಡ್ಬೇಕಾಗ್ತದೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಕೋಬಹುದು ಡಾಕ್ಟರ್ ಹತ್ರ, ಡಾಕ್ಟರ್ ಹತ್ರ ಸಲಹೆ ತಗೋಬೇಕು, ಯಾಕೆಂದ್ರೆ ಇದು ಒಂದು ಕಾಮನ್ ಡಿಸಾರ್ಡರ್ ಪ್ರಾಬ್ಲಮ್. ಮತ್ತೆ ಸ್ವೆಲ್ಲಿಂಗ್ ಏನಾರು ಕಂಡು ಬಂದ್ರೆ ಡೆಫಿನೆಟ್ ಆಗಿ ನೀವು ಅದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು, ಅದು ಬಿನೈನ್ ಅಂದ್ರೆ ಅದು ಕೆಟ್ಟ ಕಾಯಿಲೆ ಇರೋದಿಲ್ಲ, ಕ್ಯಾನ್ಸರಸ್ ಗೆಡ್ಡೆ ಅಂದ್ರೆ ಅದನ್ನ ನೀವು ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಿ ತಗೋಬೇಕಾಗ್ತದೆ. ಸೊ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಸಲಹೆ ತಗೊಂಡು ಅದನ್ನ ಒಳ್ಳೆ ಗ್ರೋತ್ ಅಥವಾ ಕೆಟ್ಟ ಗ್ರೋತ್ ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ. ಸೊ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಸೊ ತಮ್ಮ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸಲಹೆ ಕೇಳಬಹುದು.
1: ಈಗ ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಇದಕ್ಕೆ ಚಿಕಿತ್ಸೆ ಸಿಗುತ್ತಾ?
0: ಹೌದು ಹೌದು, ಇದಕ್ಕೆ ಚಿಕಿತ್ಸೆ ನಾವು ಮಾಡ್ತೀವಿ. ಫಸ್ಟ್ ಫಿಸಿಷಿಯನ್ ನೋಡ್ತಾರೆ, ಫಿಸಿಷಿಯನ್ ನೋಡಿ ಅದನ್ನ ಹೈಪರ್ ಥೈರಾಯ್ಡ್, ಹೈಪೋಥೈರಾಯ್ಡ್, ಆಟೋಮೀನ್ ಅಥವಾ ಇನ್ಫೆಕ್ಷನ್ ಎಲ್ಲ ಇದ್ ಮಾಡಿ ಏನಾದ್ರು ಗೆಡ್ಡೆ ಬಂದಲ್ಲಿ ನಮಗೆ ENT ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ನಾವು ಅದು ಒಳ್ಳೆ ಗೆಡ್ಡೆನ ಅಥವಾ

0: ಕೆಟ್ಟ ಕಾಯಿಲೆನಾ ಅಂತ ಇನ್ವೆಸ್ಟಿಗೇಟ್ ಮಾಡಿ ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನ ಕ್ಯೂರ್ ಮಾಡ್ತೇವೆ.
1: ಆತ್ಮೀಯ ಕೇಳಿದ್ರೆ ತಮಗೆ ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845471569. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845471569. ತುಂಬ ಸಂತೋಷ ಡಾಕ್ಟರ್ ಮೋಹನ್ ಅಪ್ಪಾಜಿ.

0: ಇದುವರೆಗೆ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಡಾಕ್ಟರ್ ಮಧುಸೂದನ್ ಅವರೇ.
2: ನಮಸ್ಕಾರ ಸರ್.
1: ಈಗ ಪ್ರಾರಂಭದಲ್ಲಿ ಅತಿಸಾರ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ?
2: ಮಲವು ಸಾಮಾನ್ಯವಾಗಿ ಗಟ್ಟಿ ಪ್ರಮಾಣದಲ್ಲಿ ಹೋಗ್ತಾ ಇರುತ್ತೆ. ಅದು ಸಹಜವಾಗಿ ಗಟ್ಟಿ ಪ್ರಮಾಣಕ್ಕಿಂತ ತೆಳುವಾಗಿ ಹೋಗೋದನ್ನ ಅತಿಸಾರ ಅಂತ ಕರಿತೀವಿ. ಅಥವಾ ಒಂದಕ್ಕಿಂತ ಹೆಚ್ಚು ಬಾರಿ ತೆಳು ರೀತಿಯಲ್ಲಿ ಮಲ ವಿಸರ್ಜನೆ ಆದರೆ ಅದನ್ನು ಅತಿಸಾರ ಅಥವಾ ನಮ್ಮ ಭಾಷೆಯಲ್ಲಿ ಭೇದಿ ಅಂತಲೂ ಸಹ ನಾವು ಕರಿತೀವಿ.
1: ಆಡು ಭಾಷೆಯಲ್ಲಿ ಭೇದಿ.
2: ಭೇದಿ
1: ಅಂದರೆ ಈ ಅತಿಸಾರದಿಂದ ಆಗುವಂಥ ತೊಂದರೆಗಳೇನು ಅಂತೀರಿ?
2: ಈಗ ಅತಿಸಾರದಲ್ಲಿ ನಾವು ಭಾಳ ಮುಖ್ಯವಾಗಿ ಏನ್ಬೇಕಾದ್ರೆ, ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಸಾವು ನೋವುಗಳಿಲ್ಲ, ಬಟ್ ದೇಶದ 5 ರಾಜ್ಯಗಳಲ್ಲಿ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಬಾಲ್ಯದಲ್ಲಿ ಈ ಅತಿಸಾರದಿಂದ ಸಾವನ್ನಪ್ಪುತ್ತಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಇದರಿಂದ ಬಹಳ ಮುಖ್ಯವಾಗಿ ನಿರ್ಜಲೀಕರಣ ಆಗುತ್ತೆ. ನಿರ್ಜಲೀಕರಣದಿಂದ ಸಾವು ಸಂಭವಿಸತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಹಳ ಮುಖ್ಯವಾಗಿ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಇದು ಸಾವಿನ ಪ್ರಮಾಣ ಹೆಚ್ಚಿನದಾಗಿರುತ್ತೆ.
1: ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳನ್ನೇ ಬಾರಿಸೋದಕ್ಕೆ ಏನ್ ಕಾರಣ ಅಂತೀರಿ?
2: ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಕಮ್ಮಿ ಇರುತ್ತೆ. ಮತ್ತೆ ಬಹಳಷ್ಟು ಮಕ್ಕಳು ಅವರ ವಯಸ್ಸಿಗೆ ತಕ್ಕ ತೂಕ, ಎತ್ತರಕ್ಕೆ ತಕ್ಕ ತೂಕ ಇರೋದಿಲ್ಲ. ಅಪೌಷ್ಟಿಕತೆ ಅಂತ ನಾವು ಕರಿತೀವಿ. ಈ ಅಪೌಷ್ಟಿಕತೆ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಅಂತ ಮಕ್ಕಳು ಬಹಳ ಬೇಗ ಇದಕ್ಕೆ ತುತ್ತಾಗ್ತಾರೆ, ಮತ್ತೆ ಸಾವು ನೋವುಗಳ ಸಾಧ್ಯತೆನೂ ಜಾಸ್ತಿ ಇರುತ್ತೆ.
1: ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಡಾಕ್ಟರ್ ಮಧುಸೂದನ್ ಅವರೇ, ಅತಿಸಾರ ಆಗೋದಕ್ಕೆ ಏನ್ ಕಾರಣ ಅಂತ?
2: ಅತಿಸಾರಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನೈರ್ಮಲ್ಯತೆಯ ಕೊರತೆ. ಶುದ್ಧವಾದ ಕುಡಿಯುವ ನೀರು ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ, ಮತ್ತೆ ಒಬ್ಬರಿಗೆ ಅತಿಸಾರ ಇರ್ತಕ್ಕಂಥ ಮನೆಯಲ್ಲಿ ಕೈ ತೊಳೆದನೆ ಊಟ ಮಾಡೋದ್ರಿಂದ ಈ ಒಂದು ಅತಿಸಾರ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇದು ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಎರಡೂ ಬರುತ್ತೆ. ವೈರಸ್ ಇಂದನೂ ಅತಿಸಾರ ಉಂಟಾಗಬಹುದು, ಬ್ಯಾಕ್ಟೀರಿಯಾದಿಂದನೂ ಉಂಟಾಗಬಹುದು.
1: ಅಂದ್ರೆ ಶುಚಿತ್ವದ ಕೊರತೆ ಅಂತೀರಾ?
2: 100% ಇದು ಶುಚಿತ್ವದ ಕೊರತೆಯಿಂದನೇ ಅತಿಸಾರ ಹೆಚ್ಚಿನ
1: ಬರುವಂತದ್ದು
2: ಸಾಧ್ಯತೆ ಇರುತ್ತೆ.
1: ಅಂದ್ರೆ ಕಲುಷಿತ ನೀರು ಮತ್ತು ಆಹಾರನು ಕಾರಣ ಆಗಬಹುದು.
2: ಖಂಡಿತವಾಗ್ಲೂ ಕಲುಷಿತವಾದ ನೀರೇ ಇದಕ್ಕೆ ಬಹಳ ಮುಖ್ಯ ಕಾರಣ. ಕಲುಷಿತವಾದ ಆಹಾರ ನೀರು ಎರಡೂ ಸಹ ಕಾರಣ ಆಗುತ್ತೆ.
1: ಇದೊಂದು ಮಾರಣಾಂತಿಕ ಕಾಯಿಲೆನೇ?
2: ಹೌದು, ಖಂಡಿತ. ಇದು ನಮ್ಮ ರಾಜ್ಯದಲ್ಲಿ ಸಾವಿನ ಸಂಖ್ಯೆ ಕಮ್ಮಿ ಇರಬಹುದು, ಬಟ್ ದೇಶದ 5 ರಾಜ್ಯಗಳಲ್ಲಿ ಅತಿಸಾರದಿಂದ ಸಾವಿನ ಸಂಖ್ಯೆ ಬಹಳಷ್ಟು ಪ್ರಮಾಣದಲ್ಲಿದೆ. ಹಾಗಾಗಿ ಇದು ಖಂಡಿತವಾಗ್ಲೂ ಮಾರಣಾಂತಿಕವಾದ ಕಾಯಿಲೆ. ನಾವು ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಿಲ್ಲ ಅಂದ್ರೆ ಸಾವು ಸಂಭವಿಸತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಹಳ ಮುಖ್ಯವಾಗಿ ಅತಿಸಾರ ಸಂಭವಿಸೋದು ಬೇಸಿಗೆ ಮತ್ತು ಮಾನ್ಸೂನ್ ಋತುವಲ್ಲಿ.
1: ಕಾರಣ ಏನು ಅಂತೀರಿ?
2: ಅದು ಆ ಟೈಮಲ್ಲಿ ವೈರಸ್ಸು ಮತ್ತು ಬ್ಯಾಕ್ಟೀರಿಯಾ ಗ್ರೋತ್ಗೆ ತುಂಬ ಸೂಕ್ತವಾದ ವಾತಾವರಣ ಇರುತ್ತೆ, ಮತ್ತು ಜೊತೆಗೆ ನೀರಿನ ಅಭಾವವೂ ಸಹ ಜಾಸ್ತಿ ಇರುತ್ತೆ.
1: ಬೇಸಿಗೆಯಲ್ಲಿ ನೀರಿನ ಅಭಾವ
2: ಇರುತ್ತೆ. ಮಾನ್ಸೂನ್ ಅಲ್ಲಿ ವೈರಸ್ ಗ್ರೋತ್ಗೆ ಈ ಒಂದು ಕೋಲ್ಡ್ ಎನ್ವೈರನ್ಮೆಂಟ್ ಸಹಾಯಕಾರಿಯಾಗಿರುತ್ತೆ.
1: ಮತ್ತೆ ಈ ಕಲುಷಿತ ನೀರು ಕುಡಿಯುವ ನೀರಿಗೆ ಸೇರೋ ಸಾಧ್ಯತೆ ಇರುತ್ತೆ.
2: ಈ ಮಳೆಗಾಲದಲ್ಲಿ ಆ ರೀತಿ ಆಗುವಂತ ಸಾಧ್ಯತೆ ಇರುತ್ತೆ. ಎಲ್ಲ ಟೈಮಲ್ಲೂ ಆಸ್ಪತ್ರೆ ಹತ್ರದಲ್ಲಿರಲ್ಲ. ORS ಮತ್ತೆ ಜಿಂಕೆ ಇದಕ್ಕೆ ರಾಮಬಾಣ ಅಂತ ಹೇಳ್ಬೋದು. ತಕ್ಷಣವಾಗಿ ಅವರು ORS ಇಂದ ಶುರು ಮಾಡಿದ್ರೆ ಮತ್ತೆ ಜಿಂಕ್ ಟ್ಯಾಬ್ಲೆಟ್ ನ 14 ದಿನ ಕೊಟ್ರೆ ಖಂಡಿತವಾಗ್ಲೂ ನಿರ್ಜಲೀಕರಣ ಪ್ರಮಾಣವನ್ನ ತಡೆಗಟ್ಟಬಹುದು.
1: ಅಂದ್ರೆ ORS ಅಂದ್ರೆ ಏನು?
2: ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ. ಅಂದ್ರೆ ರಿಹೈಡ್ರೇಷನ್ ಲವಣಾಂಶಗಳನ್ನ ಕೂಡಿರುತ್ತೆ. ಸೋಡಿಯಂ, ಕ್ಲೋರೈಡ್, ಪೊಟಾಶಿಯಂ ಈ ರೀತಿ ವಿವಿಧ ಲವಣಾಂಶಗಳನ್ನ ಕೂಡಿರ್ತಕ್ಕಂಥ ಒಂದು ಬ್ಯಾಲೆನ್ಸ್ಡ್ ಒಂದು ಸೊಲ್ಯೂಷನ್ ಅದು. ಸೊ ಅದು ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ.
1: ಒಂದು ಈ ಅತಿಸಾರದಿಂದ ಆಗುವಂತ ತೊಂದರೆ ಅಂದ್ರೆ ತಾವು ತಿಳಿಸಿದ್ದು ನಿರ್ಜಲೀಕರಣ ಅಂತ.
2: ಹೌದು.
1: ಏನು ನಿರ್ಜಲೀಕರಣ ಅಂದ್ರೆ?
2: ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗೋದನ್ನೇ ನಿರ್ಜಲೀಕರಣ, ಡಿಹೈಡ್ರೇಷನ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ನೀರಿನ ಅಂಶ ಏನು ದೇಹದಲ್ಲಿ ಇರುತ್ತೆ ಅದು ಪ್ರತಿ ಸರಿ ಭೇದಿ ಆದಾಗಲೂ 100 ರಿಂದ 200 ml ಅಷ್ಟು ಕಮ್ಮಿ ಆಗ್ತಾ ಹೋದಾಗ ಮಗು ಸುಸ್ತಾಗುತ್ತೆ. ಸೊ ಅದು ನಿರ್ಜಲೀಕರಣ ಉಂಟಾಗುತ್ತೆ.
1: ಅಂದ್ರೆ ಮಕ್ಕಳಿಗೆ ಜಾಸ್ತಿ ಪರಿಣಾಮ ಬೀರುತ್ತೆ
2: ಖಂಡಿತವಾಗ್ಲೂ 5 ವರ್ಷದ ಒಳಗೆ. ಹಾಗಾಗಿ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತಾ ಇರೋದು ನಿರ್ಜಲೀಕರಣಕ್ಕೆ, ಡಿಹೈಡ್ರೇಷನ್ಗೆ. ಅತಿಸಾರ ಹೇಗಿದ್ರು ಒಂದ್ಸತಿ 2 ಸತಿ ಆದ್ರೆ ಪರವಾಗಿಲ್ಲ, ಬಟ್ ನಿರ್ಜಲೀಕರಣ ಆದ್ರೆ ಮಗುಗೆ ಬಹಳ ತೊಂದರೆ ಆಗುತ್ತೆ.
1: ಮತ್ತೆ ನಿರ್ಜಲೀಕರಣವನ್ನು ಕೂಡ ವರ್ಗೀಕರಣ ಮಾಡಬಹುದೇ?
2: ಹೌದೌದು, ಅದರಲ್ಲಿ 3 ವರ್ಗೀಕರಣ ಇದೆ,
1: ಹಂತಗಳು.
2: ನಿರ್ಜಲೀಕರಣ ಇಲ್ಲದೆ ಇರೋ ಅಂತ ಅತಿಸಾರ, ಅತಿಸಾರದ ಜೊತೆಗೆ ಸಾಧಾರಣ ನಿರ್ಜಲೀಕರಣ, ಅತಿಸಾರದ ಜೊತೆಗೆ ತೀವ್ರತರವಾದ ನಿರ್ಜಲೀಕರಣ ಅಂತ. ಸೊ ಈ 3 ಹಂತಗಳಿಗೂ ಚಿಕಿತ್ಸೆ ಬೇರೆ ಬೇರೆ ರೀತಿ ಇದೆ. ನಿರ್ಜಲೀಕರಣದ ಒಂದು ಲಕ್ಷಣಗಳು ಬಹಳ ಇಂಪಾರ್ಟೆಂಟ್, ತಾಯಿ ಅದನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಮಗು ಪದೇ ಪದೇ ಕಿರಿಕಿರಿ ಮಾಡ್ತಾ ಇರೋದು, ಕಣ್ಣುಗಳ ಒಂದು ಗುಡ್ಡೆ ಒಳಗೋಗಿರುತ್ತೆ, ಗುಂಡಿ ಆಗಿರುತ್ತೆ, ಮತ್ತೆ ಚರ್ಮ ಚಿವುಟದ

0: ಸುಕ್ಕು ಜಾಸ್ತಿ
1: ಸುಕ್ಕಟ್ಟದು.
0: ಸೊ ಅದ್ರ ಜೊತೆಗೆ ನೀರ್ ಕುಡಿಯೋದನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ, ತುಂಬಾ ಸುಸ್ತಾದಂಗ್ ಕಾಣಿಸ್ತಾ ಇರತ್ತೆ, ಮತ್ತೆ ನೀರ್ ಕುಡಿಬೇಕು ಕುಡಿಬೇಕು ಅಂತ ಬಯಾರಿಕೆ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ನಿರ್ಜಲೀಕರಣದ ಲಕ್ಷಣಗಳು.
1: ನಿರ್ಜಲೀಕರಣಕ್ಕೆ ಏನು ಚಿಕಿತ್ಸೆ ಅಂತೀರಿ?
0: ಚಿಹ್ನೆಗಳು ಬರಕ್ಕೂ ಮುಂಚೆನೆ ನಾವು ಅತಿಸಾರ ಬಂದ ತಕ್ಷಣನೇ ಬಹಳ ಮುಖ್ಯವಾದ ಎರಡು ಜೋಡಿ ನಂಬರ್ ಒನ್ ಅಂತ ಕರಿತೀವಿ ನಮ್ಮ ಇದರಲ್ಲಿ, ಓ ಆರ್ ಎಸ್ ಮತ್ತೆ ಜಿಂಕ್, ಓ ಆರ್ ಎಸ್ ದ್ರಾವಣ ಮತ್ತೆ ಜಿಂಕ್ ಟ್ಯಾಬ್ಲೆಟ್. ಸೊ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪದೇ ಪದೇ, ಈಗ ಆರು ತಿಂಗಳು ಒಳಗಡೆ ಇದ್ರೆ ಬೇರೆ ತರ ಇದೆ, ಆರು ತಿಂಗಳಿಗಿಂತ ಹೆಚ್ಚಿನ ಮಗು ಇದ್ರೆ ಬೇರೆ ತರ ಇದೆ. ಆರು ತಿಂಗಳು ಒಳಗಡೆ ನಾವು ಓ ಆರ್ ಎಸ್ ಜೊತೆಗೆ ಪದೇ ಪದೇ ಎದೆ ಹಾಲು ಕೊಡ್ತಾ ಇರಬೇಕು.
1: ಎದೆ ಹಾಲು ಕೊಡ್ಲೇಬೇಕು.
0: ಆರು ತಿಂಗಳ ನಂತರ ಮನೆಯಲ್ಲಿ ತಯಾರಿಸಿದ ದ್ರವ ಪದಾರ್ಥಗಳು ಯಾವ್ದಾದ್ರು ಇರ್ಬೋದು, ಗಂಜಿ, ನಿಂಬೆಹಣ್ಣಿನ ಪಾನಕ ಇರ್ಬೋದು, ಹಾಲು, ತರಕಾರಿಯಿಂದ ತಯಾರಿಸಿದ ಸೂಪು, ತೆಂಗಿನಕಾಯಿ ಎಳ್ನೀರು, ಈ ತರದ್ದೆಲ್ಲ ಕೊಡ್ಬೋದು. ಅದು ಓ ಆರ್ ಎಸ್ ದ್ರಾವಣನ ತಯಾರು ಮಾಡಬೇಕು. ಒಂದು ಲೀಟರ್ ನೀರಿಗೆ ಒಂದು ಪ್ಯಾಕೆಟ್ ಅನ್ನ ಹಾಕಿ ತಯಾರು ಮಾಡಿ ಇಟ್ಟರೆ ಕುದಿಸಿ ಆರಿಸಿದ ನೀರಿಗೆ ಹಾಕ್ಬೇಕು. ಅದು ಬಹಳ
1: ಶುದ್ಧವಾದ ನೀರು ಬಹಳ ಮುಖ್ಯ.
0: ಕುದಿಸಿ ಆರಿಸಿದ್ದೆ ಶುದ್ಧವಾದ ಅಂದ್ರೆ ಕುದಿಸಿ ಆರಿಸಿದ, ಕುದಿಸಿ ಆರಿಸಿದ ಒಂದು ಲೀಟರ್ ನೀರಿಗೆ ಒಂದು ಪ್ಯಾಕೆಟ್ ಹಾಕಿ ಇಟ್ಟರೆ 24 ಗಂಟೆ ಒಳಗಡೆ ಅದನ್ನ ಯೂಸ್ ಮಾಡಬಹುದು.
1: ಮುಗಿಸ್ಬೇಕಾಗುತ್ತೆ.
0: ಅದಾದ್ಮೇಲೆ ನಾವು ಮತ್ತೆ ಚೇಂಜ್ ಮಾಡಬೇಕು. ಸೊ ಈ ಒಂದು ಇದರಲ್ಲಿ ಬೇದಿ ಆದ ತಕ್ಷಣ ಎರಡು ತಿಂಗಳ ಒಳಗಡೆ 5 ಚಮಚ ಓ ಆರ್ ಎಸ್ ದ್ರಾವಣನ ಪ್ರತಿ ಬಾರಿ ಬೇದಿ ಆದ ಕೊಡಬೇಕು. ಎರಡು ತಿಂಗಳಿಂದ 2 ವರ್ಷದವರೆಗೆ 1/2 ಗ್ಲಾಸ್ ಇಂದ 1/2 ಗ್ಲಾಸ್ ಅಂದ್ರೆ 50 ರಿಂದ 100 ml ಪ್ರತಿ ಬಾರಿ ಬೇದಿ ಆದಾಗ. ಸೊ ನಾನು ಮೊದಲೇ ಹೇಳಿದೆ, ಪ್ರತಿ ಬಾರಿ ಬೇದಿ ಆದಾಗ್ಲೂ 50 ರಿಂದ 100 ml ದ್ರಾವಣ ಹೋಗ್ತಾ ಇರತ್ತೆ.
1: ಮತ್ತೆ ಮರುಪೂರ್ಣ ಮಾಡಬೇಕು.
0: 2 ವರ್ಷದಿಂದ 10 ವರ್ಷದ ತನಕ ಸೇಮ್, 1/2 ಗ್ಲಾಸ್ ಇಂದ 1 ಗ್ಲಾಸ್, 100 ರಿಂದ 200 ml ಪ್ರತಿ ಬಾರಿ ಬೇದಿ ಆದ ಕೊಡ್ತಾ ಇರಬೇಕು. ಜೊತೆಗೆ ಈಗ ಮಗು ವಾಂತಿ ಮಾಡುತ್ತೆ. ಈಗ ಯೂಶಲಿ ಏನಾಗುತ್ತೆ, ಓ ಆರ್ ಎಸ್ ಪ್ಯಾಕೆಟ್ ನಾವೇನೇ ನಾವು ಪಾಲಕರಿಗೆ ಹೇಳಿದ್ರು ಒಂದ್ ಲೀಟರ್ ನೀರಿಗೆ ಹಾಕಲ್ಲ ಅವರು. ಒಂದ್ ಲೋಟ ನೀರಿಗೆ 2 ಚಮಚ ಹಾಕೋದು, ಒಂದ್ ಲೋಟ ನೀರಿಗೆ 3 ಚಮಚ ಹಾಕೋದು, ಅದನ್ನ ಮಾಡಿದಾಗ ಏನಾಗುತ್ತೆ, ಉಪ್ಪಿನ ಅಂಶ ಜಾಸ್ತಿ ಆಗಿ ವಾಂತಿ ಆಗ ಜಾಸ್ತಿ. ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದೀವಿ ಅಂದ್ರೆ, 1 ಲೀಟರ್ ಫುಲ್ ನೀರಿಗೆ 1 ORS ಪ್ಯಾಕೆಟ್ ನ ಹಾಕ್ಬೇಕಾಗುತ್ತೆ.
1: ಒಂದು ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತಾರೆ, ORS, ಅದನ್ನ ಹಾಕೊಂಡು ತಯಾರು ಮಾಡಿ ಇಟ್ಕೊಂಡು 24 ಗಂಟೆವರೆಗೂ ಅದನ್ನ ಬಳಸ್ಕೋಬಹುದು. ಆಮೇಲೆ ಉಳಿತು ಅಂದ್ರೆ ಅದನ್ನ
0: ಚೆಲ್ಲಬೇಕು, ಅದನ್ನ ಯಾವ್ದೇ ಕಾರಣಕ್ಕೂ ಮರುಬಳಕೆ
1: ಮಾಡಬಾರ್ದು.
0: ಆಮೇಲೆ ಒಂದ್ ವೇಳೆ ಈ ORS ಕೊಡ್ಬೇಕಾದ್ರೆ ವಾಂತಿ ಮಾಡಿದ್ರೆ ಅದನ್ನ ರಿಪೀಟ್ ಮಾಡಬಾರ್ದು, ಒಂದ್ 10 ನಿಮಿಷ 15 ನಿಮಿಷ ಗ್ಯಾಪ್ ಕೊಡಬೇಕು, ಸಮಯ ಕೊಟ್ಟು ನಂತರ ಕೊಡಬಹುದು. ಸೊ ಈ ರೀತಿ ORS ಕೊಡ್ತಾನೇ ಇರಬೇಕು, ಅದೊಂದೇ ಸೊಲ್ಯೂಷನ್.
1: ಸರಿ,
0: ಅದು ಬಿಟ್ಟು ಬೇರೆ ಯಾವುದೇ ಪರಿಹಾರ ಈ ಅತಿಸಾರಕ್ಕೆ ಯೂಶುವಲಿ ಇಲ್ಲ, 2-3 ದಿನದ ತನಕ ಇದರಲ್ಲೇ ಕಮ್ಮಿ ಆಗುತ್ತೆ.
1: ಮತ್ತೆ ಸತು ಯಾರು ಕೊಡಬೇಕು?
0: ಜಿಂಕ್. ಅದು ಜಿಂಕ್ ಬಹಳ ಇಂಪಾರ್ಟೆಂಟ್. ಏನಂದ್ರೆ ಇಮ್ಯುನಿಟಿ ಪವರ್, ಇಮ್ಯುನಿಟಿ ಬೂಸ್ಟರ್ ಅಂತ, ರೋಗ ನಿರೋಧಕ ಶಕ್ತಿಯನ್ನ ಅದು ಹೆಚ್ಚು ಮಾಡುತ್ತೆ. ಮತ್ತೆ ಈ ರೀತಿ ವೈರಸ್ ನಿಂದ ಬರ್ತಕ್ಕಂಥ ಅತಿಸಾರಕ್ಕೆ ಇದು ಜಿಂಕ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ.
1: ಇವೆರಡನ್ನೂ ಕೂಡ
0: ಕಡ್ಡಾಯವಾಗಿ ಕೊಡಬೇಕು. ಜಿಂಕ್ 14 ದಿನ ಕೊಡಬೇಕು, ಮತ್ತೆ ಬರಬಾರ್ದು ಅಂದ್ರೆ. 6 ಚಮಚ ಸಕ್ಕರೆ, 1/2 ಚಮಚ ಉಪ್ಪು ಹಾಕೋದ್ರಿಂದ ಮನೆಯಲ್ಲೇ ಓ ಆರ್ ಎಸ್ ದ್ರಾವಣವನ್ನು ಸಹ ನಾವು ತಯಾರು ಮಾಡ್ಕೋಬಹುದು.
1: ಈಗ ಅತಿಸಾರ ಆದಾಗ ಯಾವ ಹಂತದಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ?
0: ಕಣ್ಣುಗಳು ಗುಳಿ ಬಿದ್ದಿದ್ರೆ, ಮತ್ತೆ ಚರ್ಮ ಈಸಿಯಾಗಿ ಚಿವುಟಿದಾಗ ವಾಪಸ್ ಹೋಗ್ತಾ ಇಲ್ಲ ಅಂದ್ರೆ, ಮತ್ತೆ ಕಿರಿಕಿರಿ ಮಾಡ್ತಾ ಇದ್ರೆ, ಅವಾಗ ತಕ್ಷಣ ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ.
1: ಮತ್ತೆ ಈಗ ಅತಿಸಾರ ಉಂಟಾದಾಗ ಎದೆ ಹಾಲು ಕೊಡೋದು, ಆಹಾರ ಕೊಡೋದು, ಇದನ್ನ ಮುಂದುವರಿಸಬೇಕಾಗುತ್ತೆ?
0: ಖಂಡಿತವಾಗ್ಲೂ ಮುಂದುವರಿಸಬೇಕಾಗುತ್ತೆ. 6 ತಿಂಗಳ ತನಕ ಓ ಆರ್ ಎಸ್ ಜೊತೆಗೆ ಎದೆ ಹಾಲು, 6 ತಿಂಗಳಿಂದ 5 ವರ್ಷದ ತನಕ ದ್ರವ ಆಹಾರಗಳ ಜೊತೆಗೆ ಓ ಆರ್ ಎಸ್ ಅನ್ನು ಮುಂದುವರಿಸಬೇಕು. ದ್ರವ ಆಹಾರಗಳು ಜಾಸ್ತಿ ಕೊಡಬೇಕಾಗುತ್ತೆ.
1: ಅಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಬಯಸ್ತಾರೆ ಡಾಕ್ಟರ್ ಮಧುಸೂದನ್ ಅವರೇ?
0: ಪೋಷಕರು ತಮ್ಮ ಸುತ್ತಮುತ್ತಲಿನ ಶುಚಿತ್ವವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಶುದ್ಧವಾದ ಕುಡಿಯುವ ನೀರನ್ನ ಉಪಯೋಗಿಸೋದ್ರ ಜೊತೆಗೆ 2 ವ್ಯಾಕ್ಸಿನ್ಸ್ ಇದೆ ಇದರಲ್ಲಿ, ರೋಟಾ ವೈರಸ್ ಲಸಿಕೆ, 6 ವಾರ, 10ನೇ ವಾರ ಮತ್ತೆ 14ನೇ ವಾರಗಳಲ್ಲಿ, 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳಲ್ಲಿ ರೋಟಾ ವೈರಸ್ ವ್ಯಾಕ್ಸಿನ್ ಅನ್ನು ನಾವು ಉಚಿತವಾಗಿ ಕೊಡ್ತಾ ಇದೀವಿ ಎಲ್ಲಾ ಮಕ್ಕಳಿಗೂ. ಜೊತೆಗೆ 9ನೇ ತಿಂಗಳಲ್ಲಿ ದಡಾರ ರುಬೆಲ್ಲ 1ನೇ ವರಸೆ, ಮತ್ತೆ 16ರಿಂದ 24ನೇ ತಿಂಗಳಲ್ಲಿ ದಡಾರ ರುಬೆಲ್ಲ 2ನೇ ವರಸೆ ಅಂದ್ರೆ 2ನೇ ಸುತ್ತನ್ನು ಕೊಡ್ತಾ ಇದೀವಿ. ಇವೆರಡೂ ಈ ಅತಿಸಾರವನ್ನು ತಡೆಗಟ್ಟಕ್ಕಂತ ವ್ಯಾಕ್ಸಿನ್. ಈ ವ್ಯಾಕ್ಸಿನ್ಗಳನ್ನು ಕಡ್ಡಾಯವಾಗಿ ಹತ್ತಿರದ ತಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪಡೆದುಕೊಳ್ಳಿ, ನಿಮ್ಮ ಮಕ್ಕಳನ್ನ ಸಂರಕ್ಷಿಸಿ.
1: ತುಂಬಾ ಸಂತೋಷ ಡಾಕ್ಟರ್ ಮರುಸೂದನ್ ಅವರೇ, ತಾವಿದುವರೆಗೂ ಈ ಅತಿಸಾರ ತಡೆಗಟ್ಟುವಿಕೆ ಬಗ್ಗೆ ಸಾಕಷ್ಟು ನಮ್ಮ ಕೇಳುಗರಿಗೆ ವಿವರಗಳನ್ನು ನೀಡಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಶ್ರೋತೃಗಳೇ, ಇದುವರೆಗೆ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಮಣ್ಣು ಆರೋಗ್ಯ ಚೀಟಿ, ಸಾಯಿಲ್ ಹೆಲ್ತ್ ಕಾರ್ಡ್, ಈ ಕುರಿತು ಮಾತನಾಡುವವರು ಎಂ ಪ್ರಸನ್ನ.
2: ಭಾರತ ಕೃಷಿ ಸಂಸ್ಕೃತಿಯ ಪೂಜ್ಯ ಭಾವನೆಯನ್ನು ಮತ್ತು ಕೃಷಿಯಿಂದ ಜೀವ ಸಂಕುಲವನ್ನು ಪೋಷಿಸುವ ದೇಶವಾಗಿದೆ. ಮಣ್ಣನ್ನು ಪ್ರೀತಿಸುವ ರೈತನೇ ದೇಶದ ಅನ್ನದಾತ. ಮಣ್ಣಿನ ಒಡನಾಟವೇ ರೈತನ ಬದುಕಿನ ನಿಜವಾದ ಶಕ್ತಿ ಎಂಬ ಮಾತು ಸತ್ಯ. ನೇಗಿಲ ಯೋಗಿಗೂ ಮಣ್ಣು ತಾಯಿ ಮತ್ತು ಮಕ್ಕಳ ವಾತ್ಸಲ್ಯವನ್ನು ನೀಡಿದೆ. ಕನ್ನಡದ ಒಂದು ನಾಣ್ಣುಡಿ, ಬೆಳೆಯನ್ನು ಪೈರಲೆ ನೋಡು, ಹೊಲವನ್ನು ಮಣ್ಣಲ್ಲಿ ನೋಡು ಎಂಬ ಮಾತೆ ಮಣ್ಣಿನ ಮಹತ್ವವನ್ನು ನಮಗೆ ತಿಳಿಸುತ್ತದೆ. ಮಣ್ಣು ಮತ್ತು ರೈತರ ನಡುವಿನ ಸಂಬಂಧವು ತಾಯಿ ಮತ್ತು ಮಗುವಿನ ಸಂಬಂಧದಂತಿದೆ. ರೈತನ ಜೀವನ, ಕೃಷಿ, ಆಹಾರ ಉತ್ಪಾದನೆ ಎಲ್ಲವೂ ಮಣ್ಣಿನ ಮೇಲೆ ಅವಲಂಬಿತವಾಗಿದೆ. ಮಣ್ಣು ಫಲವತ್ತಾಗಿದ್ದರೆ ರೈತನ ಬದುಕು ಸಮೃದ್ಧಿಯಾಗುತ್ತದೆ. ಮಣ್ಣು ದುರ್ಬಲವಾದರೆ ರೈತನ ಜೀವನವು ಸಂಕಷ್ಟಕ್ಕೆ ಸಿಲುಕುತ್ತದೆ. ರೈತನು ಮಣ್ಣನ್ನು ದೇವರಂತೆ ಪೂಜಿಸುತ್ತಾನೆ. ಬಿತ್ತನೆ ಮಾಡುವ ಮೊದಲು ಭೂಮಿಗೆ ನಮಸ್ಕಾರ ಮಾಡುವ ಸಂಪ್ರದಾಯ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಮಣ್ಣು ರೈತನಿಗೆ ಕೇವಲ ನೆಲವಲ್ಲ, ಅದು ಜೀವನ, ಆಸೆ ಮತ್ತು ಭವಿಷ್ಯವಾಗಿದೆ. ಮಣ್ಣು ಸಹ ಕಾಲದಿಂದ ಕಾಲಕ್ಕೆ ಕೆಲವು ಬದಲಾವಣೆಗೆ ಒಳಗಾಗುತ್ತದೆ. ಫಲವತ್ತತೆಯನ್ನು ಕಳೆದುಕೊಂಡರೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುವುದಿಲ್ಲ. ನಮಗೆ ಅನಾರೋಗ್ಯ ಬಾಧಿಸಿದರೆ ಹೇಗೆ ವೈದ್ಯರ ಬಳಿ ಹೋಗಿ ವೈದ್ಯೋಪಚಾರ ಮಾಡಿಸಿಕೊಳ್ಳುತ್ತೇವೋ, ಹಾಗೆಯೇ ಮಣ್ಣಿನ ಗುಣಮಟ್ಟ ಕಾಪಾಡಿಕೊಳ್ಳಲು ಮಣ್ಣಿನ ಪರೀಕ್ಷೆಯು ಅತ್ಯಗತ್ಯ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ರೈತರು ಮಣ್ಣು ಪರೀಕ್ಷೆಯನ್ನು ಮಾಡಿಸಿದಾಗ ಮಣ್ಣಿನ ಉತ್ತಮೀಕರಣಕ್ಕೆ ಸಾಧ್ಯವಾಗುತ್ತದೆ. ಮಣ್ಣು ಭೂಮಿಯ ಮೇಲ್ಪದರದಲ್ಲಿರುವ ಅತ್ಯಂತ ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಜೀವ ಸಂಕುಲದ ಅಸ್ತಿತ್ವಕ್ಕೆ ಗಾಳಿ ಮತ್ತು ನೀರು ಎಷ್ಟು ಮುಖ್ಯವೋ ಮಣ್ಣು ಕೂಡ ಅಷ್ಟೇ ಅವಶ್ಯಕ. ಜಗತ್ತಿನ ಸಮಸ್ತ ಜೀವರಾಶಿಗಳ ಉಗಮ, ವಿಕಾಸ ಮತ್ತು ಉಳಿವು ಮಣ್ಣನ್ನು ಅವಲಂಬಿಸಿದೆ. ಮಣ್ಣಿನ ಬಹಳ ಮುಖ್ಯವಾದ ಕಾರ್ಯಗಳನ್ನು ಗುರುತಿಸಬಹುದು. ಒಂದು, ಕೃಷಿ ಮತ್ತು ಆಹಾರದ ಮೂಲ. ಮಣ್ಣು ಕೃಷಿಯ ಆಧಾರ ಸ್ತಂಭವಾಗಿದೆ. ಮಾನವನಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಬೇಕಾಗುವ ಆಹಾರ ಧಾನ್ಯಗಳು, ತರಕಾರಿ, ಹಣ್ಣು ಹಂಪಲುಗಳು ಮಣ್ಣಿನಲ್ಲಿಯೇ ಬೆಳೆಯುತ್ತವೆ. ಸಸ್ಯಗಳಿಗೆ ಅಗತ್ಯವಿರುವ ಪೋಷಕಾಂಶಗಳು, ನೀರು ಮತ್ತು ಖನಿಜಗಳನ್ನು ಮಣ್ಣು ಒದಗಿಸುತ್ತದೆ. ಮಣ್ಣಿಲ್ಲದಿದ್ದರೆ ಜಗತ್ತಿನಲ್ಲಿ ಆಹಾರದ ಉತ್ಪಾದನೆ ಅಸಾಧ್ಯ. ಮಣ್ಣು ಕೇವಲ ಸಸ್ಯಗಳಿಗಷ್ಟೇ ಅಲ್ಲದೆ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು, ಎರೆಹುಳಗಳು, ಕೀಟಗಳು ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳಿಗೆ ವಾಸಸ್ಥಾನವಾಗಿದೆ. ಈ ಜೀವಿಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನತೆಯನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತವೆ. ಮಳೆ ನೀರನ್ನು ತನ್ನ ಒಡಲಲ್ಲಿ ಇಂಗಿಸಿಕೊಂಡು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ಮಣ್ಣು ಪ್ರಮುಖ ಪಾತ್ರ ವಹಿಸುತ್ತದೆ. ಮಣ್ಣಿನ ವಿವಿಧ ಪದರಗಳ ಮೂಲಕ ಹಾದು ಹೋಗುವ ನೀರು ನೈಸರ್ಗಿಕವಾಗಿ ಶೋಧಿಸಲ್ಪಟ್ಟು ಶುದ್ಧವಾಗುತ್ತದೆ. ಇದು ನದಿ, ಬಾವಿ ಮತ್ತು ಕೊಳವೆ ಬಾವಿಗಳಿಗೆ ನೀರನ್ನು ಒದಗಿಸುತ್ತದೆ. ಮಾನವನ ಆರ್ಥಿಕ ಪ್ರಗತಿಯಲ್ಲಿ ಮಣ್ಣಿನ ಪಾತ್ರ ದೊಡ್ಡದಿದೆ. ಮನೆ ಕಟ್ಟಡಗಳ ನಿರ್ಮಾಣಕ್ಕೆ ಮಣ್ಣು ಅತ್ಯಗತ್ಯ. ಅಲ್ಲದೆ ಇಟ್ಟಿಗೆ, ಅಡಕೆ, ಪಿಂಗಾಣಿ ವಸ್ತುಗಳ ತಯಾರಿಕೆಗೆ ಮತ್ತು ವಿವಿಧ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಒದಗಿಸುವ ಸಸ್ಯಗಳು ಮಣ್ಣಿನಲ್ಲೇ ಬೆಳೆಯುತ್ತವೆ. ಮಣ್ಣು ವಾತಾವರಣ

0: ಅನ್ನದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ತನ್ನಲ್ಲಿ ಸಂಗ್ರಹಿಸಿಡುವ ಸಾಮರ್ಥ್ಯ ಹೊಂದಿದೆ. ಇದರಿಂದಾಗಿ ಭೂಮಿಯ ಉಷ್ಣಾಂಶ ನಿಯಂತ್ರಣದಲ್ಲಿದ್ದು ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯಲು ಸಹಾಯವಾಗುತ್ತದೆ. ಮಣ್ಣು ಜೀವಂತ ವ್ಯವಸ್ಥೆ. 1 ಇಂಚು ಫಲವತ್ತಾದ ಮಣ್ಣು ನಿರ್ಮಾಣವಾಗಲು ಪ್ರಕೃತಿಗೆ 100 ವರ್ಷಗಳು ಬೇಕಾಗುತ್ತದೆ ಎಂದು ವಿಜ್ಞಾನಿಗಳು ಸಂಶೋಧನೆಗಳಿಂದ ದೃಢಪಡಿಸಿದ್ದಾರೆ. ಎಂದರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಪ್ರಮುಖವಾದ ಕಾರ್ಯವಾಗಿದೆ. ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು ಪ್ರಯೋಗಾಲಯಗಳು, ಕೃಷಿ ವಿಶ್ವವಿದ್ಯಾಲಯ ಮೊದಲಾದವುಗಳನ್ನು ನಾವು ಅವಲಂಬಿಸಿಕೊಳ್ಳಬೇಕಾಗಿದೆ. ಮಣ್ಣಿನ ಪರೀಕ್ಷೆಯಿಂದ ಆಗುವ ಪ್ರಯೋಜನಗಳು ಯಾವುವು ಎಂದರೆ ಉತ್ತಮ ಬೆಳೆಯನ್ನು ನಿರೀಕ್ಷಿಸಬಹುದು, ಕಡಿಮೆ ರಸಗೊಬ್ಬರವನ್ನು ಅಪೇಕ್ಷಿಸಬಹುದು, ಮಣ್ಣು ಪರೀಕ್ಷೆಯಿಂದ ಯಾವ ಬೆಳೆಗಳನ್ನು ಮಣ್ಣು ಹೊಂದಿಕೊಳ್ಳುತ್ತದೆ ಎಂಬ ಮಾಹಿತಿ ರೈತರಿಗೆ ಸಿಗುವ ಸಾಧ್ಯತೆ ಇದೆ. ಇದರಿಂದ ಅನಾವಶ್ಯಕವಾದ ಹಣದ ಖರ್ಚು ಉಳಿಯಬಹುದು, ಕೃಷಿ ಸಂಸ್ಕೃತಿಯನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಭಾರತ ಸರ್ಕಾರದ ಪ್ರಧಾನಮಂತ್ರಿ ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆಯನ್ನು ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಎಂದು ಕರೆಯಲಾಗುತ್ತದೆ. ಈ ಯೋಜನೆಯನ್ನು 2015 ಆರಂಭಿಸಲಾಯಿತು. ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮಹತ್ವದ ಸ್ಥಾನವಾಗಿದೆ ಈ ಯೋಜನೆಗೆ. ಇದರ ಮುಖ್ಯ ಉದ್ದೇಶ ರೈತರಿಗೆ ತಮ್ಮ ಜಮೀನಿನ ಮಣ್ಣಿನ ಗುಣಮಟ್ಟವನ್ನು ತಿಳಿಸಿ ಸರಿಯಾದ ಬೆಳೆ ಮತ್ತು ರಸಗೊಬ್ಬರ ಬಳಕೆಗೆ ಮಾರ್ಗದರ್ಶನವನ್ನು ನೀಡುವುದು. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಯಾವುವು ಎಂದರೆ ಮಣ್ಣಿನ ಆರೋಗ್ಯ ಪರೀಕ್ಷೆ ನಡೆಸುವುದು, ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳ ಮಾಹಿತಿ ನೀಡುವುದು, ಅಗತ್ಯಕ್ಕಿಂತ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡುವುದು, ಬೆಳೆ ಉತ್ಪಾದಕತೆ ಹೆಚ್ಚಿಸುವುದು, ಮಣ್ಣಿನ ಫಲವತ್ತತೆಯನ್ನು ಉಳಿಸುವುದು. ಮಣ್ಣು ಆರೋಗ್ಯ ಕಾರ್ಡ್ನಲ್ಲಿ ಇರುವ ಪ್ರಮುಖ ಮಾಹಿತಿಗಳು ಯಾವುವು ಎಂದರೆ ಮಣ್ಣಿನ ಪಿಎಚ್ ಮೌಲ್ಯವನ್ನು ಮೌಲ್ಯಮಾಪನ ಮಾಡುವುದು, ನೈಟ್ರೋಜನ್ ಬಳಕೆಯನ್ನು ತಿಳಿಸುವುದು, ಫಾಸ್ಫರಸ್ ಬಳಸುವುದು, ಪೊಟ್ಯಾಸಿಯಂ ಬಳಸುವುದು, ಜಿಂಕ್, ಕಬ್ಬಿಣ, ಗಂಧಕ ಮೊದಲಾದ ಸೂಕ್ಷ್ಮ ಪೋಷಕಾಂಶಗಳನ್ನು ಬಳಸುವುದು, ಯಾವ ಬೆಳೆ ಬೆಳೆಸಬೇಕು ಎಂಬ ಸಲಹೆಯನ್ನು ನೀಡುವುದು, ಎಷ್ಟು ರಸಗೊಬ್ಬರಗಳನ್ನು ಬಳಸಬೇಕು ಎಂಬ ಮಾಹಿತಿಯನ್ನು ಈ ಪರೀಕ್ಷೆಯಿಂದ ರೈತರು ತಿಳಿದುಕೊಳ್ಳಬಹುದಾಗಿದೆ. ಈ ಯೋಜನೆಯ ಬಹಳ ಮುಖ್ಯವಾಗಿರುವ ಪ್ರಯೋಜನಗಳು ಎಂದರೆ ರೈತರಿಗೆ ವೈಜ್ಞಾನಿಕ ಕೃಷಿ ಮಾಡಲು ಸಹಾಯವನ್ನು ಒದಗಿಸುತ್ತದೆ. ಖರ್ಚು ಕಡಿಮೆ ಆಗುವುದಕ್ಕೆ ಈ ಯೋಜನೆಯಿಂದ ರೈತರಿಗೆ ಅನುಕೂಲವಾಗುತ್ತದೆ. ಮಣ್ಣಿನ ಹಾನಿಯನ್ನು ತಪ್ಪಿಸಬಹುದು, ಉತ್ತಮ ಇಳುವರಿ ದೊರೆಯುವುದಕ್ಕೆ ಈ ಪರೀಕ್ಷೆ ಅನುಕೂಲವಾದೀತು. ಈ ಪರೀಕ್ಷೆಯನ್ನು ಹೇಗೆ ಮಾಡುತ್ತಾರೆ ಎಂದರೆ ರೈತರ ಜಮೀನಿನಿಂದ ಮಣ್ಣಿನ ಮಾದರಿ ಸಂಗ್ರಹಿಸುತ್ತಾರೆ, ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನು ನಡೆಸುತ್ತಾರೆ, ಫಲಿತಾಂಶವನ್ನು ಆಧರಿಸಿ ಮಣ್ಣು ಪರೀಕ್ಷೆ ಕಾರ್ಡ್ ಅನ್ನು ರೈತರಿಗೆ ನೀಡಲಾಗುತ್ತದೆ. ಈ ಮಣ್ಣು ಪರೀಕ್ಷೆಯನ್ನು ಯಾರ್ಯಾರು ಪಡೆಯಬಹುದು ಎಂದರೆ ಎಲ್ಲ ರೈತರು ಪಡೆಯಬಹುದು, ಸಣ್ಣ, ಮಧ್ಯಮ ಮತ್ತು ದೊಡ್ಡ ರೈತರು ಸಹ ಪಡೆಯುವುದಕ್ಕೆ ಅವಕಾಶವಿದೆ. ಜೊತೆಗೆ ಗ್ರಾಮೀಣ ಕೃಷಿಕರು ಈ ಒಂದು ಯೋಜನೆಯ ಸಂಪೂರ್ಣ ಫಲಾನುಭವಿಗಳಾಗುವುದಕ್ಕೆ ಸಾಧ್ಯವಾಗುತ್ತದೆ. ಈ ಮಾಹಿತಿಯನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಅಫಿಷಿಯಲ್ ಪೋರ್ಟಲ್ಗೆ ಲಾಗಿನ್ ಆದಾಗ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯನ್ನು ಸಂಪರ್ಕಿಸಬಹುದು. ಅವರು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀಡುವುದರೊಂದಿಗೆ ಈ ಯೋಜನೆಯ ಸಫಲತೆಯನ್ನ ಎಲ್ಲ ರೈತರಿಗೆ ತಿಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಈ ಯೋಜನೆಯು ರೈತರಿಗೆ ಮಣ್ಣಿನ ಆರೋಗ್ಯವೇ ಕೃಷಿಯ ಆರೋಗ್ಯ ಎಂಬ ಅರಿವು ಮೂಡಿಸಿ ಶಾಶ್ವತ ಕೃಷಿಗೆ ನೆರವಾಗುವ ಮಹತ್ವದ ಯೋಜನೆಯಾಗಿದೆ. ಹಾಗಾದರೆ ಇನ್ನೇಕೆ ತಡ? ನಿಮ್ಮ ಸಮೀಪದ ಕೃಷಿ ಅಧಿಕಾರಿಗಳನ್ನು ಭೇಟಿ ಮಾಡುತ್ತಿರಲ್ಲದೆ
1: ಮಣ್ಣು ಆರೋಗ್ಯ ಚೀಟಿ ಸಾಯಿಲ್ ಹೆಲ್ತ್ ಕಾರ್ಡ್ ಬಗ್ಗೆ ಇದುವರೆಗೂ ತಿಳಿಸಿಕೊಟ್ಟವರು ಎಂ ಪ್ರಸನ್ನ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆ. ಇಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನ. ಉಪರಾಷ್ಟ್ರಪತಿ ಹಾಗೂ ಕೇಂದ್ರ ಸಹಕಾರ ಸಚಿವರಿಂದ ಶುಭ ಹಾರೈಕೆ. ಸೋಮವಾರದಿಂದ ಪ್ರಧಾನಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನ ಪ್ರವಾಸ. ಹಾಗೂ 2ನೇ T20 ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ರಾಜಸ್ಥಾನದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಿದರು. ಈ ಯೋಜನೆಯನ್ನು ಒಟ್ಟು 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. 23,000 ಚದರ ಮೀಟರ್ಗಿಂತಲೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿರುವ ಈ ಹೊಸ ಟರ್ಮಿನಲ್ ಕಟ್ಟಡ ವಾರ್ಷಿಕವಾಗಿ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದು ಆಧುನಿಕ ಪ್ರಯಾಣಿಕರ ಸೌಲಭ್ಯಗಳೊಂದಿಗೆ ಸಜ್ಜುಗೊಂಡಿದ್ದು ಸುಗಮ ಮತ್ತು ಆರಾಮದಾಯಕ ಪ್ರಯಾಣದ ಅನುಭವವನ್ನು ಖಚಿತಪಡಿಸುತ್ತದೆ. ರಾಜಸ್ಥಾನದ ರಾಜಪರಂಪರೆಯಿಂದ ವಾಸ್ತುಶಿಲ್ಪದಿಂದ ಪ್ರೇರಿತವಾದ ಈ ಟರ್ಮಿನಲ್ ಕಮಾನುಗಳು ಮತ್ತು ಜರೋಖಾಗಳಂತಹ ಸಾಂಪ್ರದಾಯಿಕ ಅಂಶಗಳನ್ನು ಸಮಕಾಲೀನ ವಿನ್ಯಾಸದೊಂದಿಗೆ ಸರಾಗವಾಗಿ ಸಂಯೋಜಿಸುತ್ತದೆ. ಜೋಧಪುರ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ ಕಟ್ಟಡದ ಉದ್ಘಾಟನೆಯು ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಉದ್ಯೋಗ ಸೃಷ್ಟಿಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ. ಪ್ರಾದೇಶಿಕ ಸಂಪರ್ಕದ ಮೇಲೆ ನಿರ್ದಿಷ್ಟ ಗಮನಹರಿಸಿ ವಿಮಾನಯಾನ ವಲಯಕ್ಕೆ ಪ್ರಮುಖ ಉತ್ತೇಜನವಾಗಿ ಪ್ರಧಾನಿಯವರು ಜೋಧಪುರದಲ್ಲಿ ಮಾರ್ಪಡಿಸಿದ ಉಡಾನ್ ಯೋಜನೆಯನ್ನು ಸಹ ಪ್ರಾರಂಭಿಸಿದರು. ಇದು ದೇಶದ ನಾಗರಿಕ ವಿಮಾನಯಾನ ಭೂದೃಶ್ಯದಲ್ಲಿ ಗಮನಾರ್ಹ ಮುನ್ನಡೆಯನ್ನು ಸೂಚಿಸುತ್ತದೆ. ಉಡೇ ದೇಶ ಕಾ ಆಮ್ ನಾಗರಿಕ್ ಎಂಬ ದೃಷ್ಟಿಕೋನವನ್ನು ಮತ್ತಷ್ಟು ಮುನ್ನಡೆಸುತ್ತದೆ. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿಗಳ ಹಂಚಿಕೆಯೊಂದಿಗೆ ಈ ಯೋಜನೆಯು ವಾಯುಯಾನ ನೇತೃತ್ವದ ಅಭಿವೃದ್ಧಿಯ ಮುಂದಿನ ಹಂತವನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಇದು ಸಮಗ್ರ ಮತ್ತು ಸುಸ್ಥಿರ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾದ ಬಹು ಕಾರ್ಯತಂತ್ರದ ಘಟಕಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ಧಿಗೊಂಡಿರುವ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಅಂತಾರಾಷ್ಟೀಯ ಸಹಕಾರ ದಿನದ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಶುಭ ಕೋರಿದ್ದಾರೆ. ದೇಶದ ನಾಗರಿಕತೆಯ ಸಹಕಾರ ನೀತಿಯಲ್ಲಿ ಬೇರೂರಿರುವ ಸಹಕಾರಿಗಳು ರೈತರು, ಮಹಿಳೆಯರು ಮತ್ತು ಸಣ್ಣ ಉದ್ಯಮಿಗಳನ್ನು ಸಬಲೀಕರಣಗೊಳಿಸುವಲ್ಲಿ, ಸಮುದಾಯಗಳನ್ನು ಬಲಪಡಿಸುವಲ್ಲಿ ಮತ್ತು ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಬೆಳೆಸುವಲ್ಲಿ ಪ್ರಬಲ ಶಕ್ತಿಯಾಗಿವೆ ಎಂದು ಉಪರಾಷ್ಟಪತಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ತಮ್ಮ ಆರಂಭದಿಂದಲೂ ಸಹಕಾರಿಗಳು ರಾಷ್ಟ್ರ ನಿರ್ಮಾಣದ ಪ್ರಮುಖ ಸ್ತಂಭವಾಗಿ ವಿಕಸನಗೊಂಡಿವೆ. ಸಹಕಾರದಿಂದ ಸಮೃದ್ಧಿಯ ಮನೋಭಾವವನ್ನು ಸಾಕಾರಗೊಳಿಸುತ್ತಿದ್ದು 2047ರಲ್ಲಿ ವಿಕಸಿತ ಭಾರತ ಎಂಬ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುತ್ತಿವೆ ಎಂದು ಅವರು ಹೇಳಿದ್ದಾರೆ. ಸಹಕಾರ ಭಾರತದ ಸಂಸ್ಕೃತಿ, ಸಾಮೂಹಿಕ ಶಕ್ತಿ ಮತ್ತು ಸ್ವಾವಲಂಬನೆಯ ಅಡಿಪಾಯವಾಗಿದೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಹಕಾರಿ ವಲಯ ಹೊಸ ವೇಗವನ್ನು ಪಡೆದುಕೊಂಡು ಗಮನಾರ್ಹವಾಗಿ ವಿಸ್ತರಿಸಿದೆ. ಸಹಕಾರಿ ವಿಶ್ವವಿದ್ಯಾಲಯ, ಆಧುನಿಕ ತರಬೇತಿ ಕೇಂದ್ರಗಳು ಮತ್ತು ಉದಯೋನ್ಮುಖ ವಲಯಗಳಲ್ಲಿ ಸಹಕಾರಿ ಸಂಸ್ಥೆಗಳ ಸಬಲೀಕರಣದಂತಹ ಉಪಕ್ರಮಗಳು ರೈತರು, ಮಹಿಳೆಯರು, ಸಣ್ಣ ಉದ್ಯಮಿಗಳು ಮತ್ತು ಕಾರ್ಮಿಕರನ್ನು ಸಬಲೀಕರಣಗೊಳಿಸುವ ಮೂಲಕ ಸಹಕಾರದಿಂದ ಸಮೃದ್ಧಿಯ ಸಂಕಲ್ಪವನ್ನು ಬಲಪಡಿಸುತ್ತಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸೋಮವಾರದಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ಈ ತಿಂಗಳ 6ರಿಂದ 8ರವರೆಗೆ

0: ಪ್ರಧಾನಿ ಇಂಡೋನೇಷ್ಯಾ ಪ್ರವಾಸದಲ್ಲಿರಲಿದ್ದಾರೆ. ಇಂಡೋನೇಷ್ಯಾಗೆ ಇಂದು ಅವರ 4ನೇ ಭೇಟಿಯಾಗಿದ್ದು, ಮೇ 2018 ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಸಂಬಂಧಗಳು ಏರ್ಪಟ್ಟ ನಂತರ ಪ್ರಧಾನಿಯವರ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿಯವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸುತ್ತಾರೆ. ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸುತ್ತಾರೆ. ಪ್ರಧಾನಿಯವರು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ನಗರವಾದ ಯೋಗಕರ್ತಕ್ಕೂ ಭೇಟಿ ನೀಡಲಿದ್ದಾರೆ. ಜಕಾರ್ತದಲ್ಲಿ ಪ್ರಧಾನಿಯವರು ಭಾರತೀಯ ವಲಸಿಗರ ದೊಡ್ಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಯೋಗಕರ್ತದಲ್ಲಿ ಪ್ರಂಬನ್ನ ದೇವಾಲಯ ಸಂಕೀರ್ಣಕ್ಕೆ ಹೋಗಲಿದ್ದಾರೆ. ಅಲ್ಲಿನ ಸಂರಕ್ಷಣಾ ಕಾರ್ಯಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಸಹಕರಿಸಲಿವೆ. ಈ ತಿಂಗಳ 8-10 ಆಸ್ಟ್ರೇಲಿಯಾಕ್ಕೆ 2ನೇ ಹಂತದ ಭೇಟಿ ನೀಡಲಿದ್ದಾರೆ. ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಆಲ್ಬನೀಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪೆರುವಿನಲ್ಲಿ ಕನ್ಸರ್ವೇಟಿವ್ ಪಕ್ಷದ ನಾಯಕಿ ಕೀಕೋ ಫ್ಯೂಜಿಮೋರಿ ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ವಿಜೇತರಾಗಿದ್ದಾರೆ. ಮಾಜಿ ಅಧ್ಯಕ್ಷ ಆಲ್ಬರ್ಟೊ ಫ್ಯೂಜಿಮೋರಿ ಅವರ ಪುತ್ರಿ 51 ಫ್ಯೂಜಿಮೋರಿ 4ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು. ಈ ತಿಂಗಳ ಕೊನೆಯಲ್ಲಿ ಅವರು ಅಧಿಕಾರ ವಹಿಸಿಕೊಳ್ಳಲಿದ್ದು, ಕಳೆದ 10 ಪೆರುವಿನ 9ನೇ ಅಧ್ಯಕ್ಷರಾಗಲಿದ್ದಾರೆ. ದೇಶದ ಉನ್ನತ ಚುನಾವಣಾ ಪ್ರಾಧಿಕಾರ ನಿನ್ನೆ ಅವರ ವಿಜಯವನ್ನು ಔಪಚಾರಿಕವಾಗಿ ಪ್ರಮಾಣೀಕರಿಸಿತು. ಏಪ್ರಿಲ್ನಲ್ಲಿ ನಡೆದ ಮೊದಲ ಸುತ್ತಿನ ಮತದಾನದಲ್ಲಿ 33 ಇತರ ಅಭ್ಯರ್ಥಿಗಳಿಗಿಂತ 2 ಅಭ್ಯರ್ಥಿಗಳು ಮುಂದಿದ್ದರು. ನಂತರ ಜೂನ್ 7 ನಡೆದ ರನ್ ಆಫ್ನಲ್ಲಿ ಫ್ಯೂಜಿಮೋರಿ ಸ್ಯಾಂಚೇಜ್ ಅವರನ್ನು ಸೋಲಿಸಿದರು. ಪೆರುವಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕೀಕೋ ಫ್ಯೂಜಿಮೋರಿ ಅವರು ಗೆಲುವು ಸಾಧಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಪೆರುವಿನೊಂದಿಗಿನ ನಿಕಟ ಸ್ನೇಹವನ್ನು ಭಾರತವು ಬಹಳವಾಗಿ ಗೌರವಿಸುತ್ತದೆ. ವಿಭಿನ್ನ ಕ್ಷೇತ್ರಗಳಲ್ಲಿ ಎರಡೂ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಬಲಪಡಿಸಲು ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ ಹಿನ್ನೆಲೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿ ಮತ್ತು ಅವರು ಸ್ವಾಮಿ ವಿವೇಕಾನಂದರನ್ನು ಮಹಾನ್ ದೇಶಭಕ್ತ, ತತ್ವಜ್ಞಾನಿ ಮತ್ತು ಆಧ್ಯಾತ್ಮಿಕ ದಾರ್ಶನಿಕ ಎಂದು ಬಣ್ಣಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ಭಾರತದ ನಾಗರಿಕತೆಯ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸಿದರು. ದೇಶದ ಕಲಾತೀತ ಬುದ್ಧಿವಂತಿಕೆಯನ್ನು ಜಗತ್ತಿಗೆ ಕೊಂಡೊಯ್ದರು. ಸ್ವಾಮಿ ವಿವೇಕಾನಂದರ ಆತ್ಮವಿಶ್ವಾಸ, ಪ್ರಬುದ್ಧ ಮತ್ತು ಸಹಾನುಭೂತಿಯ ಭಾರತದ ದೃಷ್ಟಿಕೋನ ರಾಷ್ಟ್ರದ ಪ್ರಯಾಣಕ್ಕೆ ಮಾರ್ಗದರ್ಶನ ನೀಡುತ್ತಲೇ ಇದೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಎಲ್ಲರಿಗೂ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಲು, ಉನ್ನತ ಮಟ್ಟದ ಚಾರಿತ್ರವನ್ನು ಎತ್ತಿಹಿಡಿಯಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಅವರ ಬದ್ಧತೆಯಲ್ಲಿ ದೃಢವಾಗಿರಲು ಪ್ರೇರಣೆ ನೀಡುತ್ತವೆ ಎಂದು ಅವರು ಆಶಿಸಿದರು. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ ನಡೆಯಲಿದೆ. ಭಾರತದ ಬ್ಯಾಟಿಂಗ್ ವಿಭಾಗದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇಲ್ಲ. ಮೊದಲನೇ ಪಂದ್ಯ ಮಳೆಯಿಂದಾಗಿ ರದ್ದಾದ ಹಿನ್ನೆಲೆಯಲ್ಲಿ ಉಭಯ ತಂಡಗಳಿಗೆ ತಲಾ 1 ಅಂಕ ನೀಡಲಾಗಿತ್ತು. ಜುಲೈ 3 ನಾಟಿಂಗ್ಹ್ಯಾಮ್ನಲ್ಲಿ 3ನೇ ಪಂದ್ಯ ನಡೆಯಲಿದ್ದು, ಜುಲೈ 11 ಟಿ20 ಅಂತಾರಾಷ್ಟ್ರೀಯ ಸರಣಿಯ ಕೊನೆಯ 2 ಪಂದ್ಯಗಳೊಂದಿಗೆ ಮುಕ್ತಾಯಗೊಳ್ಳಲಿದೆ. ಗುಜರಾತ್, ಗೋವಾ, ಮಧ್ಯ ಮಹಾರಾಷ್ಟ್ರ, ಪಶ್ಚಿಮ ಮಧ್ಯಪ್ರದೇಶ ಮತ್ತು ಒಡಿಶಾದಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಎಚ್ಚರಿಕೆ ನೀಡಿದೆ. ಮುಂದಿನ 2 ದಿನಗಳವರೆಗೆ ಕರಾವಳಿ ಕರ್ನಾಟಕ, ಪೂರ್ವ ರಾಜಸ್ಥಾನ, ಪೂರ್ವ ಮಧ್ಯಪ್ರದೇಶ, ತೆಲಂಗಾಣ ಮತ್ತು ವಿದರ್ಭದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರಾ, ಗಂಗಾ ನದಿಯ ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಮರಾಠವಾಡ, ಪಶ್ಚಿಮ ರಾಜಸ್ಥಾನ ಮತ್ತು ದೇಶದ ದಕ್ಷಿಣ ಭಾಗಗಳಲ್ಲಿ

0: ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆ. ಇಂದು ಅಂತಾರಾಷ್ಟೀಯ ಸಹಕಾರಿ ದಿನ. ಉಪರಾಷ್ಟ್ರಪತಿ ಹಾಗೂ ಕೇಂದ್ರ ಸಹಕಾರ ಸಚಿವರಿಂದ ಶುಭ ಹಾರೈಕೆ. ಸೋಮವಾರದಿಂದ ಪ್ರಧಾನಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಪ್ರವಾಸ. ಹಾಗೂ 2ನೇ T20 ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೇಳಿ ಚಿತ್ರಗೀತೆಗಳು. ಕಪಿಲ್ ಕಪಿಲನ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ವೃಷಭ ಚಿತ್ರದ ಗೀತೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸ್ಯಾಮ್ ಸಿಎಸ್ ಅವರ ಸಂಗೀತ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR @

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂ ಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 21ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಕುಶನ ಬಾಣಗಳ ಒಂದು ಘಾತಕ್ಕೆ ಸಿಕ್ಕಿ ಸಕಲ ಸೈನ್ಯವೆಲ್ಲ ಮಗುಚಿಕೊಂಡು ಮಲ್ಕೊಂಡ್ಬಿಟ್ಟಿದೆ. ಅದರ ಜೊತೆಗೆ ಶತ್ರುಘ್ನ ಮತ್ತೆ ಲಕ್ಷ್ಮಣ ಇಬ್ಬರೂ ಸಹ ಅಲ್ಲಿಯೇ ಮಲಗಿದ್ದಾರೆ, ಭೂಮಿಗೆ ಮುಖ ಮಾಡಿ ಮಲ್ಕೊಂಡಿದ್ದಾರೆ. ಅದನ್ನ ಕಂಡಾಗ ಹನುಮಂತನಿಗೆ ತೋರಿದ್ದು ಹೀಗೆ, ನಿನ್ನ ಮಗಳಾದಂತಹ ಸೀತೆಯನ್ನ ಇಕ್ಷ್ವಾಕು ನಂದನ ಬಿಟ್ಟುಬಿಟ್ಟ ಅನ್ಯಾಯವಾಗಿ, ನೀನು ದಯವಿಟ್ಟು ಕೋಪ ಮಾಡ್ಕೋಬೇಡ, ಸ್ವಲ್ಪ ಕಾಲ ಸೈರಿಸ್ಕೋ, ಸಹನೆಯನ್ನ ಇಟ್ಕೋ ಅಂತ ಹೇಳಿ ಭೂದೇವಿಗೆ ನಾವು ಬೇಡ್ಕೊಳ್ತಾ ಇದ್ದೀವೇನೋ ಅನ್ನೋ ರೀತಿಯಾಗಿ ಶತ್ರುಘ್ನ ಮತ್ತೆ ಲಕ್ಷ್ಮಣ ಇಬ್ಬರು ಅಲ್ಲಿ ಬಿದ್ದಿದ್ರು ಅಂತ. ಅವರಿಬ್ಬರನ್ನು ಕೂಡ ಕಪಿವೀರ ಎತ್ಕೊಂಡು ಬರ್ತಾರೆ.

ಅವರಿಬ್ಬರನ್ನು ಕೂಡ ಲಕ್ಷ್ಮಣ ಶತ್ರುಘ್ನನನ್ನ ಕಪಿವೀರನಾದಂತಹ ಹನುಮಂತ ಎತ್ಕೊಂಡು ಭರತನ ರಕ್ಷಣೆಗೆ ಕರ್ಕೊಂಡು ಬರ್ತಾನೆ. ಭರತ ಅವರಿಬ್ಬರನ್ನು ಮಣಿಮಯಮಾದಂತಹ ಒಂದು ಸುಂದರವಾದ ರಥದಲ್ಲಿ, ಯುದ್ಧ ರಥದಲ್ಲಿ ಮಲಗಿಸ್ತಾನೆ. ಮಲಗಿಸ್ಬಿಟ್ಟ ನಂತರ ತನ್ನ ಸೈನ್ಯವನ್ನೆಲ್ಲ ಇತ್ತ ಕಡೆಗೆ ಕುಶಲವರ ಕಡೆಗೆ ದಬ್ಬುತ್ತಾನೆ, ಕಳಿಸ್ತಾ ಇದ್ದಾನೆ. ಅಲ್ಲಿ ನಿಂತಿದ್ದಾರೆ ಆ ಇಬ್ಬರು ಬಾಲಕರು, ಅಶ್ವವನ್ನ ಕದಳಿಗೆ ಬಾಳೆ ಮರಕ್ಕೆ ಮತ್ತೆ ಕಟ್ಟಿದ್ದಾರೆ. ಇಲ್ಲಿ ಮತ್ತೆ ಮತ್ತೆ ಬಾಳೆ ಮರದ ಪ್ರಸಂಗ ಬರುತ್ತೆ ನೋಡಿ. ಒಂದನ್ನ ನಾವು ಪರಿಭಾವಿಸ್ಬೇಕು, ವಾಲ್ಮೀಕಿ ಆಶ್ರಮದ ತೋಟದ ಆಸುಪಾಸಿನಲ್ಲಿ ನಡೀತಿರುವಂತಹ ಯುದ್ಧ ಇದು. ಅವರಿಬ್ರು ನಿಂತಿದ್ದಾರಂತೆ, ಕೋದಂಡವನ್ನ ಹಿಡ್ಕೊಂಡು ಬಿಲ್ಲನ್ನ ಝೇಂಕಾರ ಮಾಡ್ತಾ ಆ ಹೆದೆಯೇರಿಸಿ ನಿಂತಿರೋ ಮಕ್ಕಳ ಮೇಲೆ ಇವರ ಸೈನ್ಯವನ್ನ ನುಗ್ಗಿಸ್ತಾರೆ. ಹಾಗೆ ನುಗ್ಗಿಸಿದಂತ ಸೈನ್ಯವನ್ನ ಅಣ್ಣ ತಮ್ಮಂದಿರಿಬ್ಬರು ಏನ್ ಮಾಡ್ತಾ ಇದ್ದಾರೆ ನೋಡಿ.

ಅವರ ಮೇಲೆ ಬಂದು ಮತ್ತೆ ಬೀಳ್ತಾ ಇದ್ದ ಹಾಗೆ ಇವರಿಬ್ಬರು ಕಾಯ್ತಾ ಇರ್ತಾರೆ. ಆ ಕುದುರೆಯನ್ನ ಹೇಳ್ತಾರೆ, ತಮ್ಮ ಕೈಯಲ್ಲಿ ಇದ್ದಂತಹ ಚೆಂಡ ಕೋದಂಡವನ್ನ ಮತ್ತೆ ಹೆದೆಯೇರಿಸೇ ನಿಂತಿದ್ದಾರೆ. ಇಬ್ಬರು ಹೇಗೆ ಬಾಣಗಳನ್ನ ಬಿಡುತ್ತಾರೆ ಅಂತಂದ್ರೆ ಅಲ್ಲಿ ಬಂದಂತಹ ಎಲ್ಲ ಸೈನಿಕರ ತಲೆಗಳನ್ನ ಅಣ್ಣೆ ಕಲ್ಲಾಡ್ಬಿಡ್ತಾರಂತೆ. ಅಣ್ಣೆ ಕಲ್ಲಾಡೋದು ಅಂದ್ರೆ ಅದೊಂದು ಗ್ರಾಮೀಣವಾದಂತಹ ಆಟ, ಕಲ್ಲಾಟ ಅಂತ ಕೂಡ ಸಾಧಾರಣವಾಗಿ ಕರಿತೀವಿ. ಅಣ್ಣೆ ಕಲ್ಲಾಡೋದು ಅಂತ

ಐದು ಕಲ್ಲುಗಳನ್ನ ಇಟ್ಕೊಂಡು ಒಂದಾದ ಮೇಲೆ ಒಂದನ್ನ ಮೇಲಕ್ಕೆ ಎಸೆಯೋದು, ಮತ್ತೆ ಕೆಳಗಿನದನ್ನ ಹಿಡ್ಕೊಳ್ಳೋದು, ಆ ಮೇಲಕ್ಕೆ ಎಸೆದಿದ್ದು ಕೆಳಗೆ ಬಂದು ಬೀಳುತ್ತೆ. ಇವರು ಬಾಣ ಪ್ರಯೋಗ ಹೇಗೆ ಮಾಡ್ತಿದ್ರಂತೆ ಅಂತಂದ್ರೆ, ಇಬ್ಬರೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಅಲ್ಲಿ ಬಂದಂತ ಎಲ್ಲ ಸೈನಿಕರ ತಲೆಗಳನ್ನು ಎಗರಿಸಿ ಅದು ಸ್ವಲ್ಪ ಮೇಲೆ ಹೋಗಿ ಕೆಳಗಡೆ ಬೀಳ್ತಿತ್ತಂತೆ. ಎಷ್ಟು ಸುಂದರವಾದಂತಹ ಒಂದು ಉಪಮೆಯನ್ನ ಕೊಟ್ಟಿದ್ದಾನೆ ಲಕ್ಷ್ಮೀಶ. ಕಲ್ಲು ಸಹ ಅಣ್ಣೆ ಕಲ್ಲು ಆಡೋದಕ್ಕೆ ವಿಶೇಷವಾಗಿ ಆ ಬೆಣಚೆ ಕಲ್ಲನ್ನ ತೇಯ್ದು ತೇಯ್ದು ತೇಯ್ದು ದುಂಡಾಗಿ ಮಾಡ್ಕೊಂಡಿರೋದುಂಟು. ಹಾಗೆ ಪಟ್ಟುಭಟರ ತಲೆಗಳು ಕೂಡ ದುಂಡಾಗಿ ಇರ್ತಾ ಇದ್ವು. ಆ ದುಂಡಾದ ತಲೆಗಳು ಮೇಲೆ ಎಗರಿ ಕೆಳಗೆ ಬೀಳ್ತಿತ್ತು ಅಂದ್ರೆ ದೂರದಿಂದ ನೋಡೋರ್ಗೆ ಇದು ಸೈನಿಕರ ರಣರಂಗದಲ್ಲಿ ಅಣ್ಣೆ ಕಲ್ಲು ಆಡ್ತಾ ಇದ್ದಾರೇನೋ ತಲೆಗಳನ್ನ ಉಪಯೋಗಿಸಿ ಅನ್ನೋ ರೀತಿಯಾಗಿ ಕಾಣ್ತಿತ್ತು ಅಂತ ಹೇಳಿ ಇಲ್ಲಿ ವರ್ಣನೆ ಮಾಡ್ತಾನೆ. ಅವರ ಬಾಣ ಪ್ರಯೋಗದ ಲಾಘವವನ್ನ ಚಾತುರ್ಯವನ್ನ ಯಾರಿಂದಲಾದರೂ ಬಣ್ಣಿಸೋದಕ್ಕೆ ಸಾಧ್ಯವೇ ಅಂತ ಹೇಳಿ ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಕೂಡ ಪ್ರಯೋಗ ಮಾಡ್ತಾ ಇದ್ದಾನೆ. ಮತ್ತೆ ಕಣ್ಣು ಮಿಟುಕಿಸಿ ತೆಗೆಯೋದ್ರಲ್ಲಿ ಅವರು ಇನ್ನೆಷ್ಟು ಬಾಣಗಳನ್ನ ಬಿಟ್ಟಿದ್ರಂತೆ ಅಂದ್ರೆ ಗಾವುದ ದೂರದವರೆಗೂ ಎಲ್ಲ ಕಡೆ ಅದು ಬಾಣಮಯವಾಗಿ ಹೋಗ್ಬಿಟ್ಟಿದ್ದಂತೆ. ಇದನ್ನ ನೋಡಿ ಅವರ ಚಾತುರ್ಯವನ್ನ, ಪರಾಕ್ರಮವನ್ನ, ಲಾಘವವನ್ನ, ಹಸ್ತ ಕೌಶಲವನ್ನ ಕಂಡು ಮೇಲೆ ಇರೋ ಅಂತಹ ಎಲ್ಲ ದೇವಾನುದೇವತೆಗಳು ಈ ಮಕ್ಕಳನ್ನ ಹರಸಿ ಅವರುಗಳ ಮೇಲೆ ಆಶೀರ್ವಾದ ರೂಪದಿಂದ ಹೂವಿನ ಮಳೆಯನ್ನ ಕರೆದ್ರು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಈಗ ಮುಂದೆ ಅವರ ಪರಾಕ್ರಮ ಹೇಗಿತ್ತು ಅನ್ನೋದನ್ನ ಕಾಣೋಣ.

ಲವ ಕುಶರಾದಿಯಾಗಿ ಇತ್ತ ಕಡೆಯ ಅರಿ ಭಟರು ಕೂಡ ತಮ್ಮ ತಮ್ಮ ಧನಸ್ಸನ್ನ ಠೇಂಕಾರ ಮಾಡ್ತಾ ಇದ್ದಾರೆ. ಇಡಿಯ ರಣರಂಗದಲ್ಲಿ ಠೇಂಕರಿಸ್ತಿರೋಂತಹ ಚಾಪಠಂಕಾರದಿಂದಾಗಿ ಎಲ್ಲ ಮೂರು ಸ್ವರ್ಗ ಮರ್ತ್ಯ ಪಾತಾಳ ಆ ಮೂರೂ ಲೋಕಗಳನ್ನ ಆವರಿಸ್ಕೊಂಡಿದೆಯಂತೆ. ಅಂತಹ ಕಡು ಘೋರ ಭಯಂಕರವಾದಂತಹ ಠಂಕಾರ ಕೇಳ್ತಾ ಇದೆ. ಹೀಗೆ ಇಡಿಯ ಮೂರು ಲೋಕಗಳನ್ನ ಅಷ್ಟ ದಿಕ್ಕುಗಳನ್ನ ಭಯಂಕರವಾದಂತಹ ಶಬ್ದ ಆವರಿಸ್ಕೊಂಡಾಗ ಅಲ್ಲಿ ಇದ್ದಂತಹ ಅಷ್ಟ ದಿಗ್ದಂತಿಗಳು ಐರಾವತ, ಪುಂಡರೀಕ, ಕುಮುದ, ಸುಪ್ರತೀಕ ಅದವೇ ಮೊದಲಾದಂತಹ ಎಂಟು ದಿಕ್ಕುಗಳನ್ನು ಹೊತ್ತು ನಿಂತಿರುವಂತಹ ದಿಗ್ದಂತಿಗಳ ಕಿವಿಯೆಲ್ಲ ಕಿವುಡಾಗೋಯ್ತಂತೆ. ಮತ್ತೆ ಭೂಮಿ ಮತ್ತೆ ಸಮುದ್ರ ಒಂದಾಯ್ತಂತೆ. ಅಂದ್ರೆ ಈ ಶಬ್ದಕ್ಕೆ ಸಮುದ್ರದ ನೀರು ಉಕ್ಕು ಬಿಡುತ್ತಂತೆ. ಉಕ್ಕಿ ಭೂಮಿಯನ್ನ ಸೇರಿಯದು, ಭೂಮಿ ಯಾವುದು ಸಮುದ್ರ ಯಾವುದು ಅನ್ನದೇ ಗೊತ್ತಾಗದೇ ಇರೋ ರೀತಿಯಾಗಿ ಪ್ರಳಯದಂತೆ ಎಲ್ಲ ಕಡೆ ವ್ಯಾಪಿಸ್ಕೊಂಡು ಏಕಾಕಾರವಾಗಿ ಮಾಡಿತ್ತು. ಕುಲಾದ್ರಿಗಳೆಲ್ಲ ಏಳು ಕುಲಾಚಲಗಳು ಸ್ಥಿರವಾಗಿ ಇರೋಂಥದ್ದು, ಅವು ಕೂಡ ಅವುಗಳ ನೆಲೆಯನ್ನ ಬಿಟ್ಟು ಸ್ವಲ್ಪ ಆ ಕಡೆ ಜರ್ಕೊಂಡುವಂತೆ. ಅದರ ಕಾರಣದಿಂದ ಅಹಿ ಆದಿಶೇಷ ಈ ಭೂಮಿಯನ್ನ ಹೊತ್ತು ನಿಂತಿದ್ದಾನಲ್ಲ ತನ್ನ ಹೆಡೆಯ ಮೇಲೆ ಸಹಸ್ರ ಫಣದಿಂದ, ಆದಿಶೇಷನ ಹೆಡೆ ಕೂಡ ಇದರ ಥೆಂಕಾರಕ್ಕೆ ಇವರ ತೊತ್ತನ್ ತುಳಿತಕ್ಕೆ ಕಂಪಿಸಿದಂತೆ ಶಾಖ ಉತ್ಪನ್ನ ಆಗಿನ ಈ ಘರ್ಷಣೆಯಿಂದ. ಹಾಗಾಗಿ ಯಾರು ಈ ಭೂಮಂಡಲವನ್ನ ಹೊತ್ತು ನಿಂತಿದ್ದಾನೋ ಬೆನ್ನ ಮೇಲೆ ಆದಿ ಕೂರ್ಮ ಹೊರಳುತ್ತಾನಂತೆ. ಹೀಗೆ ಇವರು ಎಲ್ಲ ಕಡೆ ಬಾಣದಿಂದ ಆವರಿಸಿದ್ರಿಂದ ರವಿಯನ್ನೇ ಇವರು ಮರೆ ಮಾಡಿದಾರಂತೆ. ಹೀಗಾದಾಗ ಇಡಿಯ ರಣರಂಗವೇ ಅಂಧಕಾರದಿಂದ ತುಂಬಿಕೊಂಡು ದೀಪವಿಲ್ಲದ ಮನೆಯಂತೆ ಆಯಿತು ಅಂತ. ಹೇಗಾದ್ರೂ ಈ ಭಟರು ಯುದ್ಧ ಮಾಡಕ್ ಸಾಧ್ಯ ಇನ್ನು ಮುಂದೆ, ಒಬ್ಬರ ಮುಖ ಒಬ್ಬರು ಕಾಣ್ತಾ ಇಲ್ವಲ್ಲ ಅನ್ನೋ ರೀತಿಯಾಗಿ ಕತ್ತಲೆ ಕವಿತು ಅಂತ ಹೇಳಿ ಉತ್ಪ್ರೇಕ್ಷಾಲಂಕಾರದ ಮೂಲಕ ಲವ ಕುಶರ ಚಾತುರ್ಯವನ್ನ ಕವಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಮತ್ತೆ ಇವರ ಬಾಣ ಪ್ರಯೋಗದಿಂದ ಅಲ್ಲಿ ಅದು ಕತ್ತಲೆ ಬೇರೆ ಆವರಿಸಿದೆ, ಎಲ್ಲೆಲ್ಲಿ ಬಾಣ ಬಿಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಯಾರ್ಯಾರಿಗೆ ಹೋಗಿ ಹೇಗೆ ಹೇಗೆ ಚುಚ್ಚಿಕೊಳ್ತಿದೆ ಅನ್ನೋದನ್ನ ಮುಂದಿನ ಷಟ್ಪದಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ.

ಲವಕುಶರು ಮತ್ತೆ ಕತ್ತಲೆಯಲ್ಲಿಯೇ ಬಾಣವನ್ನ ಬಿಡ್ತಾ ಇದ್ದಾರೆ. ಕತ್ತಲೆಯಲ್ಲೂ ಕೂಡ ತುಂಬಾ ನಿಖರವಾಗಿ ಗುರಿ ಇಟ್ಟು ಬಾಣ ಬಿಡ್ತಾ ಇರೋದ್ರಿಂದ ಆನೆಗಳ ಸೊಂಡಿಲುಗಳು ಹಾಗೆ ಕತ್ತರಿಸಿ ಕೆಳಗಡೆ ಬೀಳ್ತಾ ಇದೆ. ಕುದುರೆಗಳ ಕಾಲುಗಳು, ಕುದುರೆಯ ಮೇಲೆ ಕೂತಿದ್ದಂತಹ ರಾವುತರ ಸವಾರರ ಮತ್ತೆ ಯೋಧರ ಶಿರಗಳೆಲ್ಲ ಕೂಡ, ತಲೆಗಳೆಲ್ಲ ಕೂಡ ಉರುಳ್ತಾ ಇದೆ. ಮತ್ತೆ ಧನುಸ್ಸನ್ನ ಆಯುಧವನ್ನ ಹಿಡಿದಿದ್ದಂತ ಮತ್ತೆ ಕೆಲವು ಯೋಧರ ಕೈಗಳು, ಹೀಗೆ ಎಲ್ಲವೂ ಕೂಡ ಸಾಲು ಸಾಲಾಗಿ ನಿಮಿಷ ಮಾತ್ರದಲ್ಲಿ ಕೆಳಗಡೆ ಬೀಳ್ತಾ ಇದೆಯಂತೆ. ತುಪ ತುಪ ತುಪ ತುಪ ಅಂತ ಹೇಳಿ ಹಾಗೆ ಅಲ್ಲಿ ಬಂದಂತಹ ಕಪಿ ಸೈನಿಕರ ದೇಹದಲ್ಲೆಲ್ಲ ಬೆಣೆ ಹೋಗಿ ಪೆಟ್ಟಿದ ರೀತಿಯಲ್ಲಿ ಬಾಣಗಳು ಹೋಗಿ ಕೀಲಿಸ್ತಾ ಇದೆಯಂತೆ. ಹೀಗೆ ಈ ಲವಕುಶರ ಈ ಪರಾಕ್ರಮ ಎಷ್ಟು ಅಂತಂದ್ರೆ, ಅವರ ಎದುರಿಗೆ ಬಂದಂತಹದು ಅದು ಯಾವ ಪರಬಲವೇ ಇರಬಹುದು, ಅದರ ವೀರರು ಯಾರೇ ಇರಬಹುದು, ಅವರೆಲ್ಲರೂ ಸೋಲು ನಿಶ್ಚಯವೇ ಹೊರತು ಗೆಲ್ಲುವವರನ್ನ ನಾನು ಕಾಣ್ತಾ ಇಲ್ಲ ಅಂತ ಹೇಳಿ ಕವಿ ತೀರ್ಮಾನವಾಗಿ ಲವಕುಶರ ಒಂದು ಪರಾಕ್ರಮವನ್ನ ಒಪ್ಕೊಳ್ತಾ

ಅಂತಹ ತ್ರಿಲೋಕ ವೀರರಾದಂತಹ ಇಬ್ಬರು ಬಾಲಕರನ್ನ ಹನುಮಂತ ಹತ್ತಿರದಿಂದ ನೋಡ್ತಾನೆ. ಆಗ ಅವನಿಗೆ ರಾಮನ ಪ್ರತಿರೂಪ ಇವರೋ ಅನ್ನೋದು ಗೊತ್ತಾಗುತ್ತೆ. ಆಗ ಒಡನೆಯೇ ಭರತನನ್ನ ಕರೆದು ತೋರಿಸ್ತಾ ಇದ್ದಾನೆ, ನೋಡು ಇವರನ್ನ ನೋಡಿದಾಗ ಇವರಿಬ್ಬರು ರಾಮನ ಪ್ರತಿರೂಪ ಆಗಿ ತೋರ್ತಾ ಇದ್ದಾರಲ್ವಾ, ಹಾಗಾಗಿ ಇವರನ್ನ ಒಂದೇ ಏಟಿಗೆ ಎದುರಿಸೋದು ಸರಿ ಇಲ್ಲ ಅನ್ನೋ ಸೂಚನೆಯನ್ನ ಅವನು ಹೇಳದೆಯೇ ಹೇಳಿದಾಗ ಅನುರಾಗದಿಂದ ಆಸೆಯಿಂದ ಪ್ರೀತಿಯಿಂದ ಭರತ ತನ್ನ ಕೈಯಲ್ಲಿ ಹೋಲಿಕೆಗೆ ನಿಲ್ಲದಂತಹ ಕೋದಂಡವನ್ನ ಕೈಯಲ್ಲಿ ಹಿಡಿದಿದ್ದಾನವನು. ಅದನ್ನ ತೆಗೆದುಕೊಂಡು ಕುಶನ ಮುಂದೆ ಬರ್ತಾ ಇದ್ದಾನೆ. ಬಂದು ಅವರಿಬ್ಬರನ್ನುವೇ ತುಂಬಾ ಪ್ರೀತಿಯಿಂದ ಅವರ ಮುಖವನ್ನ ನೋಡುತ್ತಾ ಆಳವಾದಂತಹ ಪ್ರೇಮದಿಂದ ಅವನ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ನೋಡ್ತಾ ಇದ್ರೆ ರಾಮ ಚಿಕ್ಕೋನಾಗಿದ್ದ ಹೇಗಿದ್ರೋ ಹಾಗಿದ್ದಿರ್ಬೋದೇನೋ ಅವನು ಅನ್ನೋ ರೀತಿಯಾಗಿ ಅವನಿಗೆ ಮನಸ್ಸಿನಲ್ಲಿ ಕಾಣದ ಒಂದು ವಾತ್ಸಲ್ಯ ಉಕ್ಕುತ್ತಾ ಇದೆ. ರೋಮಾಂಚಿತಗೊಂಡಂತ ಭರತ ನಿಧಾನವಾಗಿ ಪ್ರೇಮದಿಂದ ಅವರನ್ನ ಮಾತಾಡಿಸ್ತಾ ಇದ್ದಾನೆ.

ಪಾಪ ಮಗು, ನೀನು ಯಾರ ಮಗ? ಈತ ಇದ್ದಾನಲ್ಲ ನಿನ್ನ ಪಕ್ಕ ನಿಂತಿದ್ದಾನಲ್ಲ ಈ ಬಾಲಕ, ಇವನು ನಿನಗೆ ಏನಾಗ್ಬೇಕು? ಇಷ್ಟೊತ್ತು ನಮ್ಮ ಸೈನ್ಯವನ್ನೆಲ್ಲ ಧೂಳಿಪಟ ಮಾಡಿದ್ದೀರಾ, ನನ್ನ ತಮ್ಮಂದರಿಬ್ಬರನ್ನೂ ಕೂಡ ಘಾತ ಮಾಡಿದ್ದೀರಾ, ಅವರಿಬ್ಬರಿಗೂ ಕೂಡ ಕುದುರೆಯನ್ನು ಕೂಡ ಕಟ್ಟಿದ್ದೀರಾ. ಆಯ್ತು ಸಾಕು, ನಿಮ್ಮ ಪರಾಕ್ರಮವನ್ನೆಲ್ಲ ನಾವು ನೋಡಿದ್ವು.

ತುಂಬಾ ಮೆಚ್ಕೊಂಡಿದೀವಿ ನಿನ್ನ ಪರಾಕ್ರಮವನ್ನ, ಸಾಕಪ್ಪ ಇನ್ನಾದ್ರೂ ಬಿಟ್ಬಿಡಿ ಕುದುರೆನ, ಹೋಗಿ. ಸುಮ್ಮನೆ ಯಾಕೆ ರೋಷಗೊಳ್ತೀರಾ, ಕೋಪಗೊಳ್ತೀರಾ? ಬೇಡ, ನಿಮ್ಮನ್ನ ಹೆತ್ತಿದಾಳಲ್ಲ ತಾಯಿ ಪುಣ್ಯವಂತೆ, ಅವಳ ಬಳಿಗೆ ನೀವು ಆಸೆಯಾಗಿ ಹೋಗಿ, ಸಂತೋಷದಿಂದ ಹೋಗಿ. ನಿಜಕ್ಕೂ ಅವಳು ವೀರ ಮಾತೇನೆ, ಅದರಲ್ಲೇನೆ ಸುಖ ಇರದಪ್ಪ ಅಂತ ಹೇಳಿ ಭರತ ಒಳ್ಳೆಯ ಮಾತನ್ನ ಉಕ್ಕಿದ ಸ್ನೇಹದಿಂದ ಆಡಲು ಕುಶ ಅವನು ಹೇಳ್ತಾನೆ. ನಸು ನಗುತ್ತಾ ಒಂದು ರೀತಿಯಾದಂತಹ ಒಂದು ಮೊನಚಾದ ತಿಳಿಯಾದ ಒಂದು ಹಾಸ್ಯ ವ್ಯಂಗ್ಯವನ್ನ ಸೂಸುತ್ತಾ ಭರತನಿಗೆ ಹೇಳ್ತಾ ಇದ್ದಾನೆ.

ಅತ್ಯಂತ ಸುಂದರವಾದಂತಹ ಷಟ್ಪದಿ ಇದು. ಇದಕ್ಕೆ ಮೊದಲಿನ ಆ ಷಟ್ಪದಿಯಲ್ಲಿ ಭರತ ಕೇಳಿದ ಪ್ರಶ್ನೆಯ ಕ್ರಮಕ್ಕೂ ಇಲ್ಲಿ ಕುಶ ಹೇಳ್ತಿರೋಂತಹ ಉತ್ತರದ ವ್ಯತಿಕ್ರಮಕ್ಕೂ ತುಂಬಾ ವಾದಿ ಸಂವಾದಿಯ ಒಂದು ಸೌಂದರ್ಯವನ್ನ ಕವಿ ಇಲ್ಲಿ ತಂದಿದ್ದಾನೆ ಅಂತ ಹೇಳ್ಬೋದು. ನೋಡಿ, ಅವನು ಮೊದಲಿಗೆ ಹೇಳೋದು ಕಟ್ಟಿದ ತುರಂಗಮಂ ಬಿಡುವನಲ್ಲ. ಅವನು ಮೊದಲಿಗೆ ಕೇಳಿದ್ದು ಭರತ, ವತ್ಸ ನೀನಾರವಂ, ನೀನ್ ಯಾರಕ್ ಸೇರ್ದೋನು, ಇವನು ನಿನಗೇನಾಗ್ಬೇಕು ಅಂತೆಲ್ಲ ಕೇಳ್ತಾನೆ. ಕೊನೆಯದಾಗಿ ಕುದುರೆಯನ್ನ ಬಿಟ್ಟು ಹೋಗು ಅಂತ ಹೇಳಿದ್ದು. ಆದ್ರೆ ಇವನು ಹೇಳ್ತಿರೋದು ಮೊದಲಿಗೆ ತೀರ್ಮಾನವಾಗಿ ನಾನು ಯಾರ್ ಬೇಕಾರ ಆಗಿರ್ಬೋದು, ನೀನ್ ಯಾರ್ ಬೇಕಾರ ಆಗಿರ್ಬೋದು, ಕಟ್ಟಿದ ತುರಗಮಂ ಬಿಡುವನಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ಬಿಡುವನಲ್ಲ. ಅವನು ಯಾರು ಅಂತ ಕೇಳಿದೆ ಅಲ್ವಾ, ಪಕ್ಕದಲ್ಲಿ ನಿಂತವನು, ನನ್ನ ಜೊತೆ ಹುಟ್ಟಿದಂತಹವನು ಇವನು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ, ನಾವು ವಾಲ್ಮೀಕಿ ಮುನಿಗಳ ಕಡೆಯವರು. ಇಷ್ಟನ್ನು ಹೇಳ್ದ. ಮತ್ತೆ ನೋಡಿ, ಹೇಳ್ತಾ ಇರೋದು ತಾನು ಯಾರು ಅಂತ ಇಲ್ಲಿವರೆಗೂ ಹೇಳ್ತಿಲ್ಲ ಅವನು. ನಿನ್ನ ತಮ್ಮಂದ್ರನ್ನೆಲ್ಲ ಕೂಡ ಇಷ್ಟು ಹೊತ್ತು ನಡೆದಂತ ಯುದ್ಧದಲ್ಲಿ ಬೇಕಾದಷ್ಟು ನೋಯಿಸಿ ಅವ್ರನ್ನೆಲ್ಲ ಕೆಳಕ್ಕೆ ಕೆಡವಿದೀನಿ, ಅದೇ ರೀತಿಯಾಗಿ ನಿನ್ನನ್ನು ಅದೇ ಸ್ಥಿತಿಗೆ ತಂದ ಬಳಿಕ ನಾನು ಉತ್ಸವದಿಂದ ಸಂಭ್ರಮದಿಂದ ವಿಜಯೋತ್ಸಾಹದಿಂದ ನಮ್ಮಮ್ಮನ ಬಳಿಗೆ ಹೋಗ್ತೀನಲ್ಲ, ಆಗ ನನಗೆ ಸುಖ. ನೋಡ್ಕೋ, ಈಗ ನಾನು ಕುಶ, ನೋಡು ನನ್ನ ಬಾಣ ಪ್ರಯೋಗ ಹೇಗಿರುತ್ತೆ ಅಂತ ಹೇಳಿ ನೋಡಿ ಹೇಳ್ತಾ ಇದ್ದಾನೆ ಅವನು. ಭರತನನ್ನ ಸಂಗ್ರಾಮದಲ್ಲಿ ಎದುರಿಸ್ತಾ ಇದ್ದಾನೆ. ಹಾಗೆ ಭರತನನ್ನ ಲೆಕ್ಕಕ್ಕೆ ಇಟ್ಕೊಳ್ಳದೆ ಯುದ್ಧ ಮಾಡ್ತಿರೋದನ್ನ ನೋಡಿ ಮತ್ತೆ ಎಲ್ಲಾರು ಒಟ್ಟುಗೂಡ್ತಾ ಇದ್ದಾರೆ. ನೋಡಿ,

ಭರತನನ್ನ ಒಂದೇ ಸಮನಾಗಿ ಬಾಣಗಳಿಂದ ಅವನು ಆಕ್ರಮಣ ಮಾಡ್ತಾ ಇರ್ಬೇಕಾದ್ರೆ ಭರತನ ಜೊತೆ ಬದ್ದಿದ್ದಂತಹ ಎಲ್ಲ ಸಕಲ ವಾನರ ಸೈನ್ಯ ಕೂಡ ಭರತನ ಸಹಾಯಕ್ಕೆ ಬರುತ್ತೆ. ಹಾಗೆ ಬಂದಂತಹ ಸೈನ್ಯ ಕುಶನಿಗೆ ಲೆಕ್ಕಕ್ಕೆ ಇಲ್ಲ. ಅವನು ನಗುನಗುತ್ತಾನೆ ಯುದ್ಧ ಮಾಡ್ತಾ ಇದ್ದಾನೆ. ಅಲ್ಲಿ ಅವನಿಗೆ ಯುದ್ಧ ಅನ್ನೋದು ಲೀಲ ಆಗಿದೆ, ಆಟ ಆಗಿದೆಯೇ ಹೊರತು ಯಾವ ಹೆದರಿಕೆಯ ಬೆದರಿಕೆಯ ಒತ್ತಾಯದ ಕೆಲಸ ಆಗಿಲ್ಲ. ಲೀಲೆಯಂತೆ ಅವನು ಯುದ್ಧ ಮಾಡ್ತಾ ಇದ್ದಾನೆ. ಹಾಗೆ ಮಾಡಿದಾಗ ಆ ತಮ್ಮನನ್ನು ಕರೀತಾನೆ. ಅವನ ತಮ್ಮನನ್ನ ಕರೆದು, ನೀನು ಕುದುರೆಯನ್ನ ನೋಡ್ಕೋ, ಮಿಕ್ಕಿದ್ದನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಬಂದು ತಾನು ಬಿಲ್ಲಿನಿಂದ ಬಾಣಗಳನ್ನ ಬಿಟ್ಟು ಎಲ್ಲರ ತಲೆಗಳನ್ನ ಕತ್ತರಿಸಿ ಹಾಕ್ತಾ ಇದ್ದಾನೆ. ಅವರ ವೈರಿ ಮೋಹರದ ರಿಪು ಸೈನ್ಯದ ಆ ಪಟುಭಟರ ತಲೆಗಳಲ್ಲಿ ಇದ್ದಂತಹ ಕಿರೀಟದಲ್ಲಿ ಇದ್ದಂತಹ ಮಣಿಮಯವಾದಂತಹ ರತ್ನಗಳನ್ನೆಲ್ಲ ಕೆಳಗೆ ಕೆಡವುತ್ತಾ ಇದ್ದಾನೆ. ಅವರು ಹಾಕೊಂಡಿದ್ದಂತಹ ಕವಚಗಳಲ್ಲಿ ಇದ್ದಂತಹ ಮಣಿಗಳು, ಅದರ ಮೇಲೆ ಧರಿಸಿದ್ದಂತಹ ಹಾರಗಳು, ರತ್ನ ಖಚಿತವಾದಂತಹ ಹಾರಗಳು, ಆ ಹಾರಗಳಲ್ಲಿ ಇದ್ದಂತಹ ರತ್ನಗಳು ಎಲ್ಲವೂ

ಅಂತೆ ಪ್ರಕಾಶಮಾನವಾಗಿತ್ತಂತೆ. ಅದೆಲ್ಲವನ್ನು ಅವನು ಕ್ಷಣ ಮಾತ್ರದಲ್ಲಿ ಕೆಳಗಡೆ ಬೀಳೋ ರೀತಿ ಮಾಡ್ತಿದ್ದಾನೆ ಅಂತಂದ್ರೆ, ಕಿರೀಟ ಕೆಳಗೆ ಬೀಳೋದು, ಕವಚಗಳು ಮತ್ತೆ ಹಾರಗಳು ಹರಿದು ಬೀಳೋದು ಅಂದ್ರೆ ಅವರೆಲ್ಲರೂ ಸಾಯೋದು ಅಂತಾನೆ ಅರ್ಥ. ಆ ರೀತಿಯಾಗಿ ಅವನು ತನ್ನ ಬಾಣದ ಪರಾಕ್ರಮದಿಂದ ಅರಿ ಸೈನ್ಯವನ್ನ ತತ್ತರಿಸುವಂತೆ ಮಾಡ್ತಾ ಇದ್ದಾನೆ, ದಿಕ್ಕಾಪಾಲಾಗಿ ಓಡುವಂತೆ ಮಾಡ್ತಾ ಇದ್ದಾನೆ. ಮತ್ತೆ ಎಣಿಸಿ ಎಣಿಸಿ ಭರತನ ಮೇಲೆ, ನೆಣದ ಮೇಲೆ ಬಾಣ ಬಿಡ್ತಾ ಇದ್ದಾನೆ ನೋಡಿ.

ಕುಶನ ಲಾಘವ ಎಷ್ಟು ಅಂತಂದ್ರೆ ಅವನಿಗೆ ಯಾರ ಮೇಲೆ ಎಷ್ಟು ಬಾಣ ಬಿಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ನಿಶ್ಚಯ ಮಾಡ್ಕೊಳ್ತಾನೋ, ಕೈ ಬತ್ತಳಿಕೆಗೆ ಹೋದಾಗ ಅಷ್ಟೇ ಬಾಣ ಬರ್ತಿತ್ತು. ಆ ರೀತಿಯಾಗಿ ಭರತನ ಮೇಲೆ 10, ನಳನ ಮೇಲೆ 8, ಹನುಮಂತನ ಮೇಲೆ 30, ಜಾಂಬವನ ಮೇಲೆ 40, ಅಂಗದನ ಮೇಲೆ 90, ನೀಲಾ ಕುಮುದರ ಮೇಲೆ 100 ಎಣಿಸಿ, ಹೀಗೆ ಉತ್ತುಂಗರಾದಂತಹ ಗವಯ, ಶತಬಲಿ, ಸುಷೇಣರ ಮೇಲೆ 10 ಅನ್ನೋ ರೀತಿಯಾಗಿ ಇಷ್ಟು ಬಾಣಗಳು ಒಮ್ಮೆಲೆ ಅವರ ದೇಹವನ್ನು ಹೊಕ್ಕಬೇಕು. ಆ ರೀತಿಯಾಗಿ ಗುರಿ ಇಟ್ಟು ನಿಖರವಾಗಿ ಅವನು ಬಾಣ ಬಿಟ್ಟಾಗ ಕೊನೆಯದಾಗಿ ಭರತನ ಮೇಲೆ ಅತಿಯಾಗಿ ಚೂಪಾಗಿರೋಂತಹ ಒಂದು ನಿಶಿತಾಸ್ತ್ರವನ್ನು ತೆಗೆದು ಬಿಡ್ತಾನೆ. ಎಲ್ಲಿ ಕುಶನ ಅಂಬು ಸೋಕುತ್ತೋ ಅಲ್ಲಿ ಮೂರ್ಛೆ, ಅಲ್ಲಿ ಮೃತ್ಯು, ತೀರ್ಮಾನ ಅನ್ನೋದನ್ನ ಕವಿ ಹೇಳ್ತಾ ಇದ್ದಾನೆ.

ಯಾರ ದೇಹದಲ್ಲಿ ಕುಶನ ಬಾಣಗಳು ಹೋಗಿ ನಾಟತ್ವೋ, ನಾಟದು ಬೇಡ, ತಗಲಿದ್ರೆ ಸಾಕು, ಸೋಕಿದ್ರೆ ಸಾಕು, ಅವರು ಮೂರ್ಛೆ ಹೋಗ್ತಾ ಇದ್ರು. ಮತ್ತೆ ಸ್ವಲ್ಪ ಆಳವಾಗಿ ನಾಟಿದ್ರೆ ಅವರ ಮೃತ್ಯುವನ್ನೇ ಹೊಂದುತ್ತಾ ಇದ್ರು. ಈ ರೀತಿಯಾಗಿ ಇಡೀ ಸೈನ್ಯವೆಲ್ಲ ತಲ್ಲಣಿಸಿ ಹೋಯ್ತಂತೆ ಕುಶನ ಬಾಣಾಘಾತದಿಂದ. ಕೊನೆಗೆ ಬಲ್ಲಿದರಾದಂತಹ ಕಪಿ ಸೈನ್ಯವೆಲ್ಲ, ಎಂತಹ ಬಲ್ಲಿದರವರು, ರಾವಣನ ವ್ಯವಸ್ಥಿತವಾದಂತಹ ರಾಕ್ಷಸ ಸೈನ್ಯವನ್ನ ಕಪಿ ಬಲದ ಸಹಾಯದಿಂದಲೇ ಗೆದ್ದದ್ದು ರಾಮ. ಅಂತಹ ವೀರಾದಿ ವೀರರು ಕಾಮರೂಪರು, ಅವರು ಕೂಡ, ಅವರ ಗುಂಪು ಕೂಡ ದೆಸೆ ದೆಸೆಗೆ ಓಡ್ಬಿಡ್ತಂತೆ ಈ ಕುಶನ ಬಾಣಾಘಾತವನ್ನ ತಡೆಯಕ್ಕೆ ಆಗದೇನೆ. ಮತ್ತೆ ಎಲ್ಲಿ ನಿಂತಿದ್ರೋ ಅಲ್ಲೇ ಸಾರಥಿಗಳು ಇವನ ಬಾಣದ ಘಾತದಿಂದ ಕೆಳಗಡೆ ಬಿದ್ರು. ಕುದುರೆಗಳೆಲ್ಲ ಮಡದು ಹೋದ್ವು, ಆ ರಥಗಳೆಲ್ಲ ಮುರಿದೇ ಹೋದ್ವು. ಕೊನೆಯದಾಗಿ ಆ ಭರತನ ಅಂಗೋಪಾಂಗಗಳಲ್ಲಿ ಎಲ್ಲಿ ನೋಡಿದ್ರೂ ಬಾಣಗಳು ನೆಟ್ಟು ಬಿಟ್ಟುವಂತೆ ಹೊಸ ಮಸೆಗಣೆಗಳು ಅಂತ. ಹೊಸ ಮಸೆಗಣೆಗಳು ಅಂದ್ರೆ ಹೊಸದಾದಂಥದ್ದು ಅಂತ. ಅಂದ್ರೆ ಇವನ ಬಳಿ ಇದ್ದಂತು ಅಕ್ಷಯ ತೂಣೀರ ಕುಶನ ಬಳಿ ಇದ್ದದ್ದು. ಹಾಗಾಗಿ ಆ ಬಾಣಗಳು ಮುಗಿತಾ ಇದ್ದಾಗೆ ಹೊಸ ಹೊಸ ಬಾಣಗಳು ಅಲ್ಲಿ ಬರ್ತಾ ಇದ್ವು, ಅವು ತುಂಬಾ ಹರಿತವಾಗಿ ಇರ್ತಾ ಇದ್ವು. ಅಂತಹ ಬಾಣಗಳು ಭರತನ ಅಂಗೋಪಾಂಗಗಳಲ್ಲಿ ಹೋಗಿ ನೆಟ್ಕೊಳ್ತಾ ಇದ್ದಂತೆ. ಅದನ್ನ ನೋಡಿ ಇಡೀ ಜಗತ್ತಿನಲ್ಲಿ ಕುಶನ ಅಸ್ತ್ರದ ನಿಖರಕ್ಕೆ ಮೈಗೊಟ್ಟವರು ಮಿಗೆ ಪತಿತನಾಗಿರ್ದಪ್ಪದೆ ಅಂತ ಕವಿ ಕೇಳ್ತಾ ಇದ್ದಾನೆ.

ಬೆಳಗಿನಿಂದ ಇಷ್ಟೊತ್ತಿನವರೆಗೂ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಈ ಕುಶನ ಪರಾಕ್ರಮವನ್ನ ಲಾಘವವನ್ನ ನೋಡಿದ್ದಾನೆ. ರಾಘವನ ಸೈನ್ಯದ ಸೋಲನ್ನು ಕಂಡಿದ್ದಾನೆ. ಅದಕ್ಕೆ ಬಳಿಕ ಅವನು ಯೋಚನೆ ಮಾಡ್ತಾನೆ, ಇನ್ನಿದ್ದೇನು ಪ್ರಯೋಜನ ಇಲ್ಲ, ಎಷ್ಟೊತ್ತಿದ್ರೂ ಇದೇ ನಡೆಯೋದು. ಯಾಕೆ ಅಂದ್ರೆ ಈ ಕುಶನ ಅಸ್ತ್ರದ ನಿಖರಕ್ಕೆ, ಅವನು ಬಿಡ್ತಿರೋ ಅಂತಹ ಬಾಣಗಳ ಆ ಗುಂಪಿಗೆ, ಸಮೂಹಕ್ಕೆ, ಅದರ ಆಘಾತಕ್ಕೆ ಯಾರು ಸಿಗ್ತಾರೋ ಅವರೆಲ್ಲ ಪತಿತರಾಗೋದೇ ಹೊರತು ಅವ್ರು ಯಾರು ಎದ್ದು ನಿಲ್ಲೋದಿಲ್ಲ, ಸಾಕು ಇನ್ನು ನೋಡಿದ್ದು ಅಂತ ಹೇಳ್ಬಿಟ್ಟು ಅವನು ಹೊರಟೋಗ್ತಾನಂತೆ. ಅದೇ ರೀತಿಯಾಗಿ ಭರತ ಕೂಡ ಇವನ ಬಾಣದ ಆಘಾತಕ್ಕೆ ಸಿಕ್ಕಿ ಮೂರ್ಛೆ ಹೋಗ್ತಾನೆ. ಆ ನಂತರ ಹನುಮಂತ ನೋಡ್ತಾನೆ, ಒಂದು ದೊಡ್ಡ ಬೆಟ್ಟವನ್ನ ಕಿತ್ಕೊಂಡು ಬಂದು ಇವನ ಮೇಲೆ ಎಸೆಯೋದಕ್ಕಾಗಿ ಬರ್ತಾನೆ. ಆ ಬೆಟ್ಟವನ್ನ ಕಂಡಂತಹ ಕುಶ ಅದನ್ನ ಒಂದು ಅಣು ಅಂತ ಕೂಡ ಯೋಚನೆ ಮಾಡೋದಿಲ್ಲ, ತೃಣಕ್ಕೆ ಸಮಾನವಾಗಿ ಅದನ್ನ ಕಂಡು ತನ್ನ ಬಾಣದಿಂದ ಅದನ್ನ ಎರಡಾಗಿ ಮಾಡ್ತಾನೆ. ಹನುಮಂತನನ್ನು ಕೂಡ ನೋಯಿಸ್ತಾನೆ. ಕೊನೆಯ ಮಾತೇಕೆ, ಎಲ್ಲ ಸೇನೆ ಕೂಡ ಕುಶನ ಆಘಾತಕ್ಕೆ ಸಿಕ್ಕಿ ಸೋತು ನೊಂದು ಬಡಲಿ ಶಿಥಿಲವಾಗಿ ಹೋಗಿದೆ ಅಂತ ಹೇಳ್ತಾ ಇದ್ದ.

0: ಸಕಲ ಸೇನೆ ಎಲ್ಲವೂ ಕುಶನ ಆ ಬಾಣಾಘಾತಕ್ಕೆ ಸಿಕ್ಕು ನೊಂದ ಮೇಲೆ ಕೊನೆಗೆ ಉಳಿದಿದ್ದು ಆ ದೂತರೆ. ಅವರು ಹೋಗಿ ಇದನ್ನ ರಾಮನಿಗೆ ಈ ಸುದ್ದಿಯನ್ನ ಮುಟ್ಟಿಸ್ತಾರೆ. ಕಡುವೇಗದಿಂದ ಹೋಗ್ತಾ ಇದ್ದಾರಂತೆ. ತಡ ಮಾಡಿದ್ರೆ ಏನಾಗುತ್ತೋ ಗೊತ್ತಿಲ್ಲ ಅನ್ನುವಂತ ಹೆದರಿಕೆಯಿಂದ ಹೋಗಿ ಹೇಳಿದಾಗ ಅದನ್ನ ಕೇಳ್ತಾನೆ. ಅವನಿಗೆ ಅಳಲ್ಲಿ ಬಿಡಿದು. ಅವನಿಗೆ ತುಂಬಾ ನೋವಾಗತ್ತೆ, ಆತಂಕ ಆಗತ್ತೆ. ಯಾಕೆ ಅಂದ್ರೆ ಮೂರೂ ಜನ ತಮ್ಮಂದರ ಸ್ಥಿತಿ ಹೀಗಾಗಿದೆಯಲ್ಲ, ಹನುಮಂತ ಜಾಂಬವನಂತ ಮಹಾವೀರರನ್ನು ಕೂಡ ಮಕ್ಕಳು ಸೋಲಿಸಿದ್ದಾರೆ ಅಂದ್ರೆ ಇದು ಏನು ಗ್ರಹಚಾರ, ಇದು ಏನು ಬಂದದ್ದು, ಅದದ್ದಾದ್ರೂ ಏನು ಅನ್ನದೇ ಅವನಿಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ವಿಸ್ಮಯ ಪಡ್ತಾ ಅವನು ಎದ್ದು ಸುಗ್ರೀವ ವಿಭೀಷಣ ಇವರೆಲ್ಲ ಇದ್ದಾರೆ ಅವನ ಹತ್ರ, ಅವರೆಲ್ಲರನ್ನೂ ಕರ್ಕೊಂಡು ಅವನೇ ಬರ್ತಾ ಇದ್ದಾನೆ. ಸಾಕ್ಷಾತ್ತಾಗಿ ರಾಮ ಈ ಮಕ್ಕಳನ್ನ ಎದುರಿಸೋದಕ್ಕೆ ಬರ್ತಾ ಇದ್ದಾನೆ. ಬಂದಂ ರಥಾರೂಢನಾಗಿ
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 21ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ತೆರೆದ ಹೃದಯ ಬಳಿಗೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ

0: समाचार का ये अंक समाप्त हुआ। नमस्कार।
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 2125 ರೂಪಾಯಿಗೆ ಹೆಚ್ಚಿಸಿದ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 13% ಹೆಚ್ಚಿಸಿ ಇಂದಿನಿಂದ ಜಾರಿಗೆ ಬರುವಂತೆ ಘೋಷಿಸಿದೆ. ಪ್ರತಿ ಕ್ವಿಂಟಾಲ್ಗೆ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 ಏರಿಸಿದೆ. ಸರ್ಕಾರದ ಬೆಲೆ ಸ್ಥಿರೀಕರಣ ಬಫರ್ಗಾಗಿ ನಫೆಡ್ ಮತ್ತು ಎನ್ಸಿಸಿಎಫ್ ಮೂಲಕ ಈರುಳ್ಳಿ ಖರೀದಿ ಪ್ರಗತಿಯಲ್ಲಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪರಿಷ್ಕೃತ ಖರೀದಿ ಬೆಲೆಯು ರೈತರಿಗೆ ಉತ್ತಮ ಆದಾಯವನ್ನು ಖಚಿತಪಡಿಸಲಿದೆ. ರಾಜ್ಯದ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಪ್ರದೇಶದಲ್ಲಿ ಬಿತ್ತನೆ ಪ್ರಗತಿಯು ಸಾಮಾನ್ಯದ ಸುಮಾರು 60% ಎಂದು ಕೇಂದ್ರ ಸರ್ಕಾರ ಅಂದಾಜಿಸಿದೆ. ಕೇಂದ್ರ ಸರ್ಕಾರದ ಈ ಆದೇಶದಿಂದ ರಾಜ್ಯ ಈರುಳ್ಳಿ ಬೆಳೆಗಾರರಿಗೆ ಕೊಂಚ ನೆಮ್ಮದಿ ನೀಡಿದೆ. ಪ್ರಕೃತಿ ವಿಕೋಪ ಮತ್ತು ಸಂತ್ರಸ್ತರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಆರೋಗ್ಯ ಸಚಿವ ಹಾಗೂ ಜಿಲ್ಲಾ ಪ್ರಾಕೃತಿಕ ವಿಕೋಪ ಮೇಲುಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚಿಸಿದ್ದಾರೆ. ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪದ ಪೂರ್ವ ತಯಾರಿ ಹಾಗೂ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರಕೃತಿ ವಿಕೋಪ ನಿರ್ವಹಣೆಗೆ ಸಂಬಂಧಿಸಿದಂತೆ ಪರಿಹಾರ ವಿತರಣೆಗೆ ಯಾವುದೇ ಹಣಕಾಸಿನ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಳೆಯಿಂದ ಹಾನಿಯಾದ ಕುಟುಂಬಕ್ಕೆ ತಕ್ಷಣ 5,000 ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಂತ್ರಸ್ತರಿಗೆ ಪಂಚಾಯಿತಿ ಅಧಿಕಾರಿಗಳು ವಿಳಂಬ ಮಾಡಿದರೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನೀರಾವರಿ ನೀರಿನ ಕೊರತೆಯಿಂದ ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಬ್ಬು ಸೇರಿದಂತೆ 1,000 ಎಕರೆ ಬೆಳೆಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ತಕ್ಷಣವೇ ಕೆಆರ್ಎಸ್ನಿಂದ ನಾಲೆಗಳು ನೀರು ಹರಿಸಿ ಬೆಳೆಗಳನ್ನು ಉಳಿಸಿ ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ನಷ್ಟ ಅನುಭವಿಸಿದ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಎಕರೆಗೆ 50,000 ಪರಿಹಾರ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಭಾರತದ ನವೋದ್ಯಮ ಪರಿಸರ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ವಿಕಸನಗೊಳ್ಳುತ್ತಿದ್ದು ಡೀಪ್ಟೆಕ್ ಆಧಾರಿತ ಮತ್ತು ಹಾರ್ಡ್ವೇರ್ ನಾವೀನ್ಯತೆಗಳತ್ತ ಹೆಚ್ಚು ಗಮನ ಹರಿಸುತ್ತಿದೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ದೇಶದ ನಾವೀನ್ಯತೆಯ ಭೂದೃಶ್ಯದಲ್ಲಿ ಆಗುತ್ತಿರುವ ವ್ಯಾಪಕ ಬದಲಾವಣೆಯಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ಕೇವಲ 7 ಈ ಸಂಖ್ಯೆ ಈ ವರ್ಷ 21 ಯುವ ಉದ್ಯಮಿಗಳೊಂದಿಗೆ ಬೆಂಗಳೂರು U30 ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ. U30 ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಕಂಪನಿಗಳ ಪೈಕಿ 18 ಕಂಪನಿಗಳು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಇದು ದೇಶದ ಯಾವುದೇ ನಗರಕ್ಕಿಂತ ಅತ್ಯಧಿಕವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸ್ಟಾರ್ಟ್ಅಪ್ಗಳ ಮುಂದಿನ ಅಲೆಯು ಡೀಪ್ಟೆಕ್ ಮತ್ತು ಹಾರ್ಟ್ಟೆಕ್ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸುತ್ತಿದ್ದು ಕೃತಕ ಬುದ್ಧಿಮತ್ತೆ, ಸ್ಪೇಸ್ ಟೆಕ್, ಸೈಬರ್ ಸೆಕ್ಯೂರಿಟಿ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಬಲವಾದ ವೇಗವನ್ನು ಪಡೆದುಕೊಳ್ಳುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಮುಂಬರುವ ದಿನಗಳಲ್ಲಿ

0: ತಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: So I changed out of the space suit, I wore all my clothes because the Crew Dragon is really cold and then we wanted to sleep. So now there is no bed in space, right? There is no nominated place where you can sleep. You can sleep anywhere, you know, the seat, below the seat, on the wall, on the ceiling, wherever you want. So everybody decided. Two of my crew members, they sat on the seat, they strapped themselves and they were sleeping on the seat. I did not find that comfortable, you know, I thought that there should be some kind of pressure on your body, you know, that is what you're used to on Earth. So I decided to go below the seat and wedge myself between the pallets and the seat.
0: ಇದೇ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ಧಿಮತ್ತೆಯಿಂದ ತಾಯಿ ಮಾಡುವ ಅಡುಗೆಯ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: Never ever feel that you are missed out in anything. Okay, that I've joined the wrong degree, I've joined this thing, oh, I wish I was there. You're perfectly where you are. 1.8 billion people, out of that, 1.4 billion. That is, you're born in this great country. Out of that, you are in this great city of Bangalore. And out of that, imagine you're the chosen few to be sitting in front of this galaxy of stars out here. How lucky are you? You are already ahead of the curve.
0: ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕೀರ್ತಿಚಕ್ರ ಪ್ರಶಸ್ತಿ ಪುರಸ್ಕೃತರಾದ ರವೀಶ್ ಮಲ್ಹೋತ್ರಾ, ಪ್ರೊಫೆಸರ್ ಕೆ ವಿಜಯ್ ರಾಘವನ್, ಇಸ್ರೋ ಮಾಜಿ ಅಧ್ಯಕ್ಷರಾದ ಎಎಸ್ ಕಿರಣ್ ಕುಮಾರ್, ಡಾಕ್ಟರ್ ಎಸ್ ಸೋಮನಾಥನ್ ಹಾಗೂ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ಹಾಗೂ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಉಪಸ್ಥಿತರಿದ್ದರು. ರಾಜ್ಯದೆಲ್ಲೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮುಂದುವರೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ 91.9% ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ. ಮತದಾರರ ಪಟ್ಟಿಯಲ್ಲಿ 912,913 ಮತದಾರರಿದ್ದು ಈ ಪೈಕಿ 621,193 ಅಂದರೆ 68.05% ಗಣತಿನ ಮುನಿಯನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಮಂಡ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ವಿವಿಧೆಡೆ ಭೇಟಿ ನೀಡಿ ಪರಿಶೀಲಿಸಿದರು. ಮಂಡ್ಯ ನಗರದ ವಿದ್ಯಾನಗರ, ಗಾಂಧಿನಗರ ವಿವಿಧ ವಾರ್ಡ್ಗಳಿಗೆ ಹಾಗೂ ಮಂಡ್ಯ ತಾಲೂಕಿನ ಹನಕೆರೆಗೆ ಭೇಟಿ ನೀಡಿದ ಅವರು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಕಾರ್ಯವನ್ನು ಖುದ್ದು ವೀಕ್ಷಿಸಿದರು. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕುವಂತೆ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಬಿಎಲ್ಒಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಚುನಾವಣಾ ಆಯೋಗದ ಆದೇಶದಂತೆ ಪ್ರತಿ ಮನೆಗೂ ತೆರಳಿ ನಿಗದಿತ ಗಣತಿ ನಮೂನೆಗಳನ್ನು ವಿತರಿಸಿ ಸಂಬಂಧಪಟ್ಟವರಿಂದ ಸಹಿ ಪಡೆಯುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ದಾವಣಗೆರೆಯಲ್ಲೂ ಮತಗಟ್ಟೆ ಅಧಿಕಾರಿಗಳು ಕಡ್ಡಾಯವಾಗಿ ಮತದಾರರ ಮನೆ ಮನೆಗೆ ಭೇಟಿ ನೀಡಬೇಕು ಎಂದು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಶಮ್ಲಾ ಇಕ್ಬಾಲ್ ಸೂಚನೆ ನೀಡಿದ್ದಾರೆ. ನೀರು ಕುಡಿಯಲು ಬಂದ ಕಾಡೆಮ್ಮೆಯೊಂದು ಕೆಸರಿನಲ್ಲಿ ಸಿಲುಕಿ ಮೃತಪಟ್ಟ ಘಟನೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಜಲಾಶಯ ಬಳಿ ನಡೆದಿದೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಉಡುತೊರೆ ಹಳ್ಳ ಜಲಾಶಯದಲ್ಲಿ ಗುರುವಾರ ಸಂಜೆ ನೀರು ಕುಡಿಯಲು ಬಂದ ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡು ಇಡೀ ರಾತ್ರಿ ಒಂದೇ ಜಾಗದಲ್ಲಿ ಒದ್ದಾಡಿ ನಿತ್ರಾಣಗೊಂಡಿತ್ತು. ನಿನ್ನೆ ದನಗಾಹಿಗಳು ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡಿರುವುದನ್ನು ನೋಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1,875 ರಿಂದ 2,125 ರೂಪಾಯಿಗೆ ಹೆಚ್ಚಿಸಿ ಕೇಂದ್ರ ಸರ್ಕಾರ

0: ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಬೆಂಗಳೂರು. ಹಕ್ಕಿಯ ಬಳಗ.
2: ನಮಸ್ಕಾರ. ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಹಕ್ಕಿ ಬಳಗ ಕಾರ್ಯಕ್ರಮದಲ್ಲಿ ನಿಮಗೆ ಒಬ್ಬ ವಿಶೇಷ ಪ್ರತಿಭೆಯನ್ನ ಪರಿಚಯಿಸ್ತಾ ಇದ್ದೀವಿ. ಯಾರು ಗೊತ್ತಾ? ಪ್ರಣವ್ ಲೋಕೇಶ್. ಏನಿವರ ಸಾಧನೆ, ಏನೇನೆಲ್ಲ ಮಾಡಿದರೆ, ಇದೆಲ್ಲದನ್ನು ನಿಮ್ ಜೊತೆಯಲ್ಲಿ ಹಂಚಿಕೊಳ್ತೀವಿ. ಬನ್ನಿ ಪುಟಾಣಿಗಳೇ, ಕೇಳೋಣ ಇವತ್ತಿನ ಹಕ್ಕಿಯ ಬಳಗ.
3: ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಣವ್ ಲೋಕೇಶ್.
4: ನಮಸ್ಕಾರ.
3: ಪ್ರಣವ್ ಲೋಕೇಶ್ ಅವರು ತುಂಬಾ ಯಂಗ್ ಟ್ಯಾಲೆಂಟೆಡ್ ಪರ್ಸನ್. ಇನ್ನು ಕೇವಲ 13 ವರ್ಷದ ಪ್ರಣವ್ ಲೋಕೇಶ್ ಅವರ ಸಾಧನೆ ಬಗ್ಗೆ ಹೇಳೋದಾದ್ರೆ, ಇತ್ತೀಚೆಗೆ ನಡೆದಂತಹ ಟಕ್ವಾಂಡೋ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ನಲ್ಲಿ ಇವರು ನಮ್ಮ ಭಾರತಕ್ಕೆ ನಾಡಿಗೆ ಬೆಳ್ಳಿ ಪದಕವನ್ನ ತಂದುಕೊಟ್ಟಂತಹ ಸಾಧಕ. ಪ್ರಣವ್ ಲೋಕೇಶ್ ಅವರೇ, ತಮ್ಮ ವಯಸ್ಸು, ಯಾವ ಕ್ಲಾಸ್ ಅಲ್ಲಿ ಓದಿದ್ದೀರಾ, ಮೂಲತಃ ನಿಮ್ಮ ಊರ್ ಯಾವುದು, ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತೀರಾ ಆರಂಭದಲ್ಲಿ?
4: ನನ್ನ ವಯಸ್ಸು 13 ಇಯರ್ಸ್.
3: 13 ವರ್ಷ ಇನ್ನೂ ಓಕೆ. 31 ವರ್ಷದಲ್ಲಿ ಕೂಡ ಮಾಡದವರ ಸಾಧನೆಯನ್ನ ನೀವು ಮಾಡಿದೀರಾ ಈ ವಯಸ್ಸಲ್ಲಿ. ಕಂಗ್ರಾಚುಲೇಷನ್ಸ್.
4: ಥ್ಯಾಂಕ್ ಯು.
3: ಓಕೆ, ಯಾವ ಸ್ಕೂಲ್ ಅಲ್ಲಿ ಓದ್ತಿದ್ದೀರಾ?
4: ದೀಕ್ಷಾ ಹೆರಿಟೇಜ್ ಸ್ಕೂಲ್, 8th ಸ್ಟ್ಯಾಂಡರ್ಡ್, ತಿಪ್ಟೂರ್.
3: ನಿಮ್ಮ ಕುಟುಂಬದ ಬಗ್ಗೆ?
4: ನನ್ನ ತಂದೆ ರಿಪೋರ್ಟರ್, ನನ್ನ ತಾಯಿ ಬಿಂದು MP.
3: ತಂದೆ
4: ಲೋಕೇಶ್.
3: ಲೋಕೇಶ್ ಅವರು ಅಂದ್ರೆ ಅವರು ಮೀಡಿಯಾದಲ್ಲಿ ವರ್ಕ್ ಮಾಡ್ತಾರೆ, ರಿಪೋರ್ಟರ್ ಅಂದ್ರೆ ಪೇಪರ್ ಗೆ ರಿಪೋರ್ಟರ್. ಓಕೆ. ನಿಮ್ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಾ? ಸಿಸ್ಟರ್, ಬ್ರದರ್ ಇದಾರೆ?
4: ತಂಗಿ ಮಾನುಶ್ರೀ.
3: ಯಾಕೆ ಅವಳು ಕಂಡ ಹಾಕಲ್ಲ ನಿಮ್ಗೆ? ಹೆಸರು ಹೇಳಿ ಮತ್ತೆ.
4: ಮಾನುಶ್ರೀ.
3: ಮಾನುಶ್ರೀ ಅವ್ರು ಏನ್ ಮಾಡ್ತಿದ್ದಾರೆ?
4: 4th ಸ್ಟ್ಯಾಂಡರ್ಡ್.
3: 4th ಸ್ಟ್ಯಾಂಡರ್ಡ್ ಇದ್ದಾರೆ. ಸಾಮಾನ್ಯವಾಗಿ ಇವಾಗೆಲ್ಲ ಕ್ರೀಡೆ ಅಂದ್ರೆ, ಸ್ಪೋರ್ಟ್ಸ್ ಅಂದ್ರೆ, ಆಟ ಅಂದ್ರೆ ಕ್ರಿಕೆಟ್ ಅಂತ ಅಂತೀವಿ. ಊರು ಊರಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಕೂಡ ಒಂದು ದೊಣ್ಣೆ ತಗೊಂಡು ಒಂದು ಬ್ಯಾಟ್ ತಗೊಂಡು ಇಟ್ಕೊಂಡಿರ್ತಾರೆ ಹುಡುಗರು ಆಟ ಆಡೋಕೆ. ಇದೇನಿದೆ ವಿಭಿನ್ನವಾಗಿ ಕೇಳ್ದನ್ಸುತ್ತೆ ನಂಗೇನೋ ಒಂಥರ. ಟಕ್ವಾಂಡೋ ಅಂದ್ರೆ ಜಾಸ್ತಿ ಓದೋದು ಇಲ್ಲ ನಾವು ನ್ಯೂಸ್ ಪೇಪರ್ ತೆಗ್ದಾಗಿಂತದ್ದೆಲ್ಲ. ಓಕೆ, ನಿಮ್ಗೆ ಹೇಗೆ ಇದ್ರ ಬಗ್ಗೆ ಆಸಕ್ತಿ ಮೂಡ್ತು ಅಂತ?
4: ನನಗೆ ನನ್ನ ದೇಶನ ರೆಪ್ರೆಸೆಂಟ್ ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಇತ್ತು. ದೇಶದ ಪರವಾಗಿ ಒಬ್ಬ IAS, ಪೊಲೀಸ್ ಇಲಾಖೆ ಅಥವಾ ಆರ್ಮಿ ಸೇರ್ಬೇಕು ಅನ್ನೋ ಒಂದು ಇದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ತಕೊಂಡೋಗಿ ಸೇರಿದ್ದು. ಫಾರ್ ಹೆಲ್ತ್, ಫಿಟ್ನೆಸ್, ಸೆಲ್ಫ್ ಡಿಫೆನ್ಸ್,
3: ಓಕೆ,
4: ಫ್ಯಾಮಿಲಿ ಡಿಫೆನ್ಸ್,
3: ಇಷ್ಟೆಲ್ಲ ದೊಡ್ಡ ಆಲೋಚನೆಗಳು ಇದೆಯಾ ಇದರಿಂದ?
4: ಹೌದು.
3: ಹಾಗಾದ್ರೆ ಈ ಪುಟ್ಟ ಪೋರನ ಬಾಯಿನಲ್ಲಿ ಎಂತ ದೊಡ್ಡ ದೊಡ್ಡ ಮಾತು ಬಂದಿದೆ. ತುಂಬಾ ದೂರಾಲೋಚನೆ, ದೂರದೃಷ್ಟಿನ ಇಟ್ಕೊಂಡು ಈ ಒಂದು ಗೇಮ್ ಅನ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ, ಈ ಒಂದು ಫೀಲ್ಡ್ ಗೆ ಬಂದಿದ್ದೀನಿ ಅಂತ ಹೇಳ್ತಿದ್ದೀರಾ. ತಮ್ಮ ಶಾಲೆ ಬಗ್ಗೆನೂ ಹೇಳ್ತಾ ಇದ್ರಿ, ಸಾಕಷ್ಟು ಸಪೋರ್ಟ್ ಮಾಡಿದೆ ಅಂತ ಹೇಳಿ. ದೆನ್ ಕೋಚಿಂಗ್ ತಗೋತಿರಂತ ಶಾಲೆ ಗುರುಗಳು, ಇದ್ರ ಬಗ್ಗೆ ತಿಳಿಸ್ಕೊಡಿ.
4: ನನ್ನ ಶಾಲೆ ದೀಕ್ಷಾ ಹೆರಿಟೇಜ್ ಸ್ಕೂಲ್. ನನ್ನ ಟೇಕೊಂಡೋ ಕೋಚ್ ವಿನಯ್ ಸರ್, ಮತ್ತೆ ನಮ್ಮ ಟೇಕೊಂಡೋನ ಶಾಲೆ ಹೆಸರು ಜಯಮಾರುತಿ ಟೇಕೊಂಡು.
3: ನೀವು ಹೇಳ್ತಿದ್ರಿ ನಾನು ಸೆಲ್ಫ್ ಡಿಫೆನ್ಸ್ ಗೆ, ಫ್ಯಾಮಿಲಿ ಡಿಫೆನ್ಸ್ ಗೆ, ಮತ್ತೆ ಮುಂದೆ ಆರ್ಮಿಗೆ ಸೇರೋದಕ್ಕೆ ಬೇರೆ ಬೇರೆ ಕೆಲಸಗಳಲ್ಲಿ ನಾನು ಸೇರ್ಬೇಕು ಅಂತ ಅಂದ್ರೆ, ಇದು ನನ್ಗೊಂದು ರೀತಿ ಹೆಲ್ತ್ ಮತ್ತೆ ಫಿಟ್ನೆಸ್ ಗೆ ಹೆಲ್ಪ್ ಆಗುತ್ತೆ ಈ ಒಂದು ಕ್ರೀಡೆ ಟೇಕ್ವಾಂಡೋ ಅಂತ ಹೇಳ್ತೀರಿ. ಹೇಗೆ ಅದು ಹೆಲ್ಪ್ ಆಗುತ್ತೆ ಅಂತ ನಮಗ್ ತಿಳಿಸ್ಕೊಡಿ. ಮತ್ತೆ ಈ ಕ್ರೀಡೆ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅನ್ನೋರ್ಗು ಕೂಡ ತಾವು ಅದ್ರ ಬಗ್ಗೆ ಮಾಹಿತಿ ಕೊಡಿ. ಟೇಕ್ವಾಂಡೋ ಅಂದ್ರೆ ಹೇಗಿರುತ್ತೆ, ಅದ್ರಲ್ಲಿ ಏನೇನಿರುತ್ತೆ?
4: ಫೈಟಿಂಗು, ಪೂಮ್ಸೆ,
3: ಕಿಕ್ಸ್
4: ಇರುತ್ತೆ, ಆಮೇಲೆ ಪಂಚಸ್, ಬ್ಲಾಕ್ಸ್.
3: ಇಷ್ಟು ಕಲ್ತೀರಾ ಟೇಕ್ವಾಂಡೋ? ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀರಾ?
4: 8 ಇಯರ್ಸ್ ಇಂದ.
3: ಓಕೆ, 8ನೇ ವರ್ಷದ ವಯಸ್ಸಿನಿಂದ ಶುರು ಮಾಡಿದೀರಾ ಹಾಗಾದ್ರೆ? ಇನ್ನೊಂದು 2ನೇ ಕ್ಲಾಸ್, 3ನೇ ಕ್ಲಾಸ್ ಅಲ್ಲಿ?
4: ಸೊ ನಾನು ಸ್ಟಾರ್ಟಿಂಗ್ ಈ ಕ್ಲಾಸ್ ಹೋಗೋದಕ್ಕಿಂತ ಮುಂಚೆ ನನ್ನ ತಂದೆ ತಾಯಿಂದ ನನಗೆ
3: ಗುರುಗಳಾಗಿದ್ರ?
4: ಹೌದು.
3: ಹೇಗೆ ತಿಳಿಸ್ಕೊಡಿ.
4: ಫಸ್ಟ್ ತೇಕೊಂಡ್ರೆ ನಾನು ಪಂಚಸ್ ಇರುತ್ತೆ, ಫೈಟು ಬೇಡ ಅಂತ ಇದ್ದೆ. ಏನಾಗಲ್ಲ, ನಿನ್ ಕಲ್ಲಿ ಆಗತ್ತೆ ಮಾಡು ಅಂತ ನನ್ನ ಫ್ಯಾಮಿಲಿ, ನನ್ನ ತಂದೆ ತಾಯಿ, ಈವನ್ ನನ್ನ ತಂಗಿ ಕೂಡ ಸಪೋರ್ಟ್ ಮಾಡಿದ್ಲು.
3: ಓಕೆ.
4: ಅವಾಗ ನಾನು ಜಾಯ್ನ್ ಆದಾಗ ನನ್ನ ಸರ್ ಕೂಡ ಅದಕ್ಕೊಂದು ಮೈನ್ ಪಾತ್ರ.
3: ಹೇಗೆ ನೀವು ಶಾಲೆಗೆ ಹೋಗ್ತಿದ್ರೆ, ಈಗ 8th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರಿ, ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಬೆಳ್ಳಿ ಪದಕ ತೆಗೆದುಕೊಂಡಿದ್ದೀರಾ, ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಈ ಕೋಚಿಂಗ್ ಶಾಲೆ ಎಲ್ಲ?
4: ಸೊ ನನ್ನ ಬ್ಯಾಚಸ್ ಇರುತ್ತೆ ನಮ್ಮ ಕ್ಲಾಸ್ದು, ಈವ್ನಿಂಗ್ ಬ್ಯಾಚ್, ಮಾರ್ನಿಂಗ್ ಬ್ಯಾಚ್ ಅಂತ.

0: ಮಾರ್ನಿಂಗ್ ಬ್ಯಾಚ್ ನಾನು ಅಟೆಂಡ್ ಆಗ್ತಾ ಇದ್ದೆ 6:30 to 8:00.
1: ಓಕೆ,
0: ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೆ,
1: ನಾಲ್ಕು ದಿನ ಇರುತ್ತೆ.
0: ಮತ್ತೆ ಸಂಡೇ 7:30 to 10:00.
1: ಓಕೆ, ಸೊ ಅಲ್ಲಿ ಮುಗಿಸ್ಕೊಂಡು ನೀವು ಶಾಲೆಗೆ ಹೋಗ್ತೀರಿ. 6:00 ಕ್ಲಾಸ್ಗೆ ಹೋಗ್ಬೇಕಂದ್ರೆ ಎಷ್ಟು ಗಂಟೆಗೆ ಎದ್ದೇಳ್ತೀರಿ ಪ್ರಣವ್?
0: 5:30 ಎಕ್ಸೆಪ್ಟ್ ಟ್ಯೂಸ್ಡೇ ಟು ಫ್ರೈಡೆ, ಅದರ್ಸ್ ಡೇ ಆಲ್ಸೋ
1: ನೀವು ಅಷ್ಟೇ ಸಮಯಕ್ಕೆ ಎದ್ದೇಳ್ತಿದ್ರಿ.
0: ನಾನು ಸೇರೋದಕ್ಕಿಂತ ಮುಂಚೆ ಅಭ್ಯಾಸಗಳು ಇರಲೇ ಇಲ್ಲ.
1: ಓಕೆ,
0: ಓದು, ಗೇಮ್ಸ್, ಕ್ರಿಕೆಟ್ ಅದು ಇದು ಇತ್ತು. ಅದು ಬಂದ್ಮೇಲೆ ಒಂದು ಡಿಸಿಪ್ಲಿನು, ಮಾತಾಡೋ ಮಾತಾಗಿರ್ಬೋದು ಎಲ್ಲದ್ರಲ್ಲೂ ಚೇಂಜ್
1: ಆಗ್ತಾ
0: ರೆಸ್ಪೆಕ್ಟ್ ಬಂತು. ಅದರಿಂದ
1: ನಿಮ್ಗೂ ರೆಸ್ಪೆಕ್ಟ್ ಬಂತು, ನೀವು ಬೇರೆಯವ್ರಿಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಗೊತ್ತಾಯ್ತು. ಅವರ ಎದೆ ಮೇಲೆ ಕಾಣ್ತಾ ಇದೆ ನಂಗೆ ಆ ಕೇಸರಿ ಬಿಳಿ ಹಸಿರು ಬಣ್ಣದ ಧ್ವಜ ಇರ್ತಕ್ಕಂತಹ ಜಾಕೆಟ್. ಹೆಂಗ ಅನ್ಸುತ್ತೆ ಇವನ್ನೆಲ್ಲ ಹಾಕೊಂಡಾಗ ನಿಮ್ಗೆ, ನಮ್ಮ ರಾಷ್ಟ್ರವನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅಂದಾಗ
0: ತುಂಬಾ ಹೆಮ್ಮೆ ಇದೆ. ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ನಮ್ಮ ಇಂಡಿಯಾ ದೇಶದ ಫ್ಲಾಗ್ ಹಾಕೊಂಡಿದ್ದೀನಲ್ಲ, ಅದ್ ನಂಗೊಂದು ಹೆಮ್ಮೆ ಇದೆ.
1: ಈ ಟೇಕ್ವಾಂಡು ಮತ್ತೆ ಮಾರ್ಷಲ್ ಆರ್ಟ್ಸ್ ಕರಾಟೆ ನೋಡಿದಾಗ ನೋಡೋಂಥವ್ರಿಗೆ, ಅಂದ್ರೆ ಅದ್ರ ಬಗ್ಗೆ ಎಷ್ಟು ಹೆಚ್ಚು ಜ್ಞಾನ ಇಲ್ಲ ಅಂತ ಅಂದವರಿಗೆ ಸೇಮ್ ಅಂತ ಅನ್ಸುತ್ತೆ. ಬಟ್ ಆದ್ರೂ ಕೂಡ ಅವುಗಳಲ್ಲಿ ಸ್ವಲ್ಪನಾದ್ರೂ ಅಂದ್ರೆ ಕೆಲವೊಂದು ರೂಲ್ಸ್ ಆಗಿರ್ಬಹುದು, ಅಂಶಗಳಾಗಿರ್ಬಹುದು, ಡಿಫ್ರೆನ್ಸಸ್ ಇರುತ್ತೆ, ವಿಭಿನ್ನತೆ ಇರುತ್ತೆ. ನೀವು ಗಮನಿಸಿದಾಗ ನಿಮ್ಮ ಈ ಜರ್ನಿಯಲ್ಲಿ ಏನೇನು ಡಿಫ್ರೆನ್ಸ್ ಅನ್ನ ನಮ್ಗೆ ಹೇಳ್ಕೊಡ್ತೀರಾ?
0: ಟೇಕ್ವಾಂಡೊ ಅಂತ ಬಂದ್ರೆ ಸಿಕ್ಕಾಬಟ್ಟೆ ರೌಂಡ್ಸ್ ಬರುತ್ತೆ. ಸೊ ಇಷ್ಟೊಂದ್ ಜನ ಅಪೋನೆಂಟ್ಸ್ ಮೇಲೆ ಆಡ್ಬೇಕು, ಸಿಕ್ಕಾಬಟ್ಟೆ ಕಷ್ಟ ಇದೆ. ಟೇಕ್ವಾಂಡೊ ಅಂತಂದ್ರೆ ಇವಾಗ ಯಾರೋ ಹೇಳ್ಬೋದು ಏ ಟೇಕ್ವಾಂಡೊ ಈಸಿ, ಬಟ್ ಅದ್ ನಿಜವಾಗ್ಲೂ ಇಲ್ಲ. ಇವಾಗ ನಾವು ಫೈಟ್ ಆಡ್ಬೇಕಾದ್ರೆ ಬೈ ಮಿಸ್ ಆಗಿ ಫೇಸ್ ಗೆಲ್ಲರ್ ಬಿತ್ತೊಂಡು ಇಂಜುರಿ ಆಯ್ತು. ನಮ್ ಲೈಫ್ ಮತ್ತೆ ಕಟ್ಕೊಳಕ್ ಒಂದ್ ಚಾನ್ಸ್ ಇರುತ್ತೆ, ಎಲ್ಲರ ಡ್ಯಾಮೇಜ್ ಆದ್ರೆ ಆಗಲ್ಲ. ಮಾರ್ಷಲ್ ಆರ್ಟ್ಸ್ ಅಲ್ಲಿ ಫುಲ್ ಸೇಫ್ಟಿ ಇರುತ್ತೆ.
1: ಓಕೆ,
0: ಅದೊಂದು ಪಂಚಸ್, ಅದು ಎಲ್ಲ ಬ್ರೇಕಿಂಗ್ಸ್ ಪಂಚಸ್, ಅದ್ರಲ್ಲಿ ಫೈಟ್ ಬರಲ್ಲ. ನಮ್ದ್ರಲ್ಲಿ ಏನ್ ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡ್ತಾರೋ ಅದ್ರಲ್ಲೂ ಅದೇ ಹೇಳ್ಕೊಡ್ತಾರೆ. ಬಟ್ ಕಿಕ್ಸ್ ಡಿಫ್ರೆನ್ಸ್, ನಾವು ರೋಲಿಂಗ್ ಹೊಡಿಯೋದು, ಬ್ಯಾಕ್ ಕಿಕ್ ಅವೆಲ್ಲ ಫುಲ್ ಡಿಫ್ರೆನ್ಸ್ ಬರುತ್ತೆ, ಪಂಚಸ್ ಡಿಫ್ರೆನ್ಸ್ ಬರುತ್ತೆ.
1: ಸೊ ಇಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಅಂತೀರಾ?
0: ಹೌದು.
1: ಏನು ಜರ್ನಿಯನ್ನ ಗಮನಿಸುವಾಗ ತಾವು ಕರಾಟೆಯಲ್ಲೂ ಕೂಡ ಚಾಂಪಿಯನ್ ಅಂತ ಹೇಳ್ತಿದ್ದಿ, ಸಾಕಷ್ಟು ಬೆಲ್ಟ್ ಗಳನ್ನ ಹೊಂದಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ ಮೊದಲು ಅದನ್ನ ಕಲಿತು ಇಲ್ಲಿಗೆ ಬಂದಿದ ಹೇಗೆ ಅಂತ?
0: ಇಲ್ಲ, ಮೊದಲು ಅಲ್ಲೇ ಹೋಗಿ ಕಲ್ತಿತ್ತು. ಫಸ್ಟ್ ವೈಟ್ ಬೆಲ್ಟ್, ಆಮೇಲೆ ಎಲ್ಲೋ, ಗ್ರೀನ್, ಗ್ರೀನ್ ಒನ್, ರೆಡ್, ರೆಡ್ ಒನ್, ರನ್ನಿಂಗ್ ಇವಾಗ ರೆಡ್ ಒನ್, ಈ ಮಂತ್ ಬ್ಲಾಕ್ ಬೆಲ್ಟ್ ಎಕ್ಸಾಮ್
1: ಇದೆ.
0: ಇದೆ
1: ಹೇಗನ್ಸಿದೆ? ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀರಾ ಮುಂದೆ?
0: ತುಂಬಾ ಖುಷಿ ಇದೆ. ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆದು ಇನ್ನು ಬಡವ್ರ ಮಕ್ಕಳಿಗೆ ಎಲ್ಲಾರ್ಗೂ ನನ್ನಲ್ಲಿ ಇರೋ ವಿದ್ಯೆನ ಅವ್ರಿಗೂ ತುಂಬಬೇಕು, ಅವರು ಆಡ್ಬೇಕು, ಅವ್ರ ಸೆಲ್ಫ್ ಡಿಫೆನ್ಸ್ ಅವ್ರು ಕಲಿಬೇಕು ಅನ್ನೋ ಒಂದಿದೆ.
1: 13 ವರ್ಷದ ಪೋರನ ಬಾಯಿಲ್ ಎಂತ ದೊಡ್ಡ ದೊಡ್ಡ ಮಾತುಗಳು ಬರ್ತಿದೆಪ್ಪ, ಕೇಳಕ್ಕೆ ಖುಷಿ ಆಗ್ತಿದೆ. ಹೇಳ್ತಿದೆ 5:00 ಎದ್ದೇಳ್ತೀನಿ ನಾನು, ಬರೀ ನನ್ನ 4 ದಿನದ ಅಭ್ಯಾಸಕ್ಕೆ ಅಷ್ಟೇ ಇಲ್ಲ, ಎಲ್ಲಾ ದಿನ ಅದೇ ಟೈಮಿಗೆ ಎದ್ದೇಳೋದು ಅಂತ ಹೇಳಿ.
0: ಹೌದು.
1: ನಿಮ್ಮ ಈ ಕ್ರೀಡೆಯ ಜೊತೆ ಜೊತೆಗೆ ಶಾಲಾ ದಿನಗಳು, ಅಲ್ಲಿ ಎಕ್ಸಾಮ್ಸ್, ಟೆಸ್ಟ್, ಸಿಲೆಬಸ್ ಎಲ್ಲ ಇರುತ್ತೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ?
0: ಮಾರ್ನಿಂಗ್ 5:30 ಎದ್ದಾಗ 6:30 ಕ್ಲಾಸ್ ಇರೋದು, 10 ಮಿನಿಟ್ಸ್ ಫ್ರೆಶ್ ಅಪ್, ಎಕ್ಸೆಪ್ಟ್ 20 ಮಿನಿಟ್ಸ್, 10 ಮಿನಿಟ್ಸ್ ಮೆಡಿಟೇಷನ್, 10-20 ಮಿನಿಟ್ಸ್ ಓದೋದು. ಸೊ ಡೈಲಿ ಒಂದೊಂದು ಸಬ್ಜೆಕ್ಟ್ ತೆಕ್ಕೊಂಡು ಇದ್ದಿದ್ದ ದಿನ ಮಾತ್ರ 20 ಮಿನಿಟ್ಸ್, ಅದರ್ ದನ್ 1.5 ಅವರ್ ಟು 2 ಅವರ್ ಮಾರ್ನಿಂಗ್.
1: ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ? ಯಾಕಂದ್ರೆ ನಿಮ್ ಕಾಂಪಿಟೇಷನ್ಸ್ ಜಾಸ್ತಿ ಇರುತ್ತೆ, ಬೇರೆ ಬೇರೆ ಕಡೆ ಹೋಗ್ತಾ ಇರಬೇಕಾಗತ್ತೆ. ಮನೇಲೆಲ್ಲ ಹೇಗೆ ಸಪೋರ್ಟ್ ಇದೆ ತಮ್ಗೆ? ನಿಮ್ಮನ್ನ ಆ ಕಡೆ ಟ್ರೈನಿಂಗ್ ಕಳಿಸಬೇಕು, ಶಾಲೆಗೂ ಕಳಿಸಬೇಕು, ಎಕ್ಸಾಮ್ಸ್ ಪ್ರಿಪೇರ್ ಮಾಡ್ಬೇಕು, ಬೇರೆ ಎಲ್ಲೋ ಒಂದ್ ಕಡೆ ಕಾಂಪಿಟೇಷನ್ ಇದ್ರೆ ಅಲ್ಲಿಗೂ ಕರ್ಕೊಂಡು ಹೋಗ್ಬೇಕು, ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ, ಬೆಂಬಲವಾಗಿ ನಿಂತಿದ್ದಾರೆ ಮನೆಯಲ್ಲಿ?
0: ಎಲ್ಲಾದ್ರಲ್ಲೂ ಜೊತೆಗೆ ನಿಂತಿದ್ದಾರೆ ನನ್ನ ತಂದೆ ತಾಯಿ, ಅವ್ರಿಗೆ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು. ಅವ್ರ ಜೊತೆಗೆ ಅವರಿಬ್ರನ್ನ ನಮ್ಮ ಅಜ್ಜಿ ತಾತ ಬಿಟ್ಟು ನನಗೆ ಮೇನ್ ಅಂತ ಅಂದ್ರೆ ಸ್ಫೂರ್ತಿಯಾಗಿರೋದು ಅಂದ್ರೆ ನಮ್ಮ ಡಾಕ್ಟರ್ ಅಂಕಲ್ ಕುಮಾರ್ ಹಾಸ್ಪಿಟಲ್ ತಿಪ್ಟರು, ಶ್ರೀಧರ್ ಅಂಕಲ್, ಮತ್ತೆ ನನ್ನ ಕೋಚ್ ವಿನಯ್ ಸರ್, ಜೊತೆಗೆ ನವೀನ್ ಸರ್, ಗೀತಾ ಮ್ಯಾಮ್.
1: ಅಂದ್ರೆ ಕ್ಲಾಸ್ ಅಲ್ಲಿ ಶಾಲೆಯಲ್ಲಿ ಟೀಚರ್ ಕೂಡ ನಿಮ್ಗೆ ಸಪೋರ್ಟಿವ್ ಆಗಿದ್ದಾರೆ.
0: ಏನಾಗಲ್ಲ, ನಿನ್ ಕೈಲಿ ಆಗತ್ತೆ ಮಾಡು ಅನ್ನೋ ಒಂದು, ಮುಂದೆ ಪುಷ್ ಅಪ್ ಮಾಡಿ ಈ ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀನಿ.
1: ಓಕೆ, ಬೆಳ್ಳಿ ಪದಕ ತೆಗೆದುಕೊಂಡಿದ್ರ ಇತ್ತೀಚೆಗಿನ ಇಂಟರ್ನ್ಯಾಷನಲ್ ಟೇಕ್ವಾಂಡೋ ಚಾಂಪಿಯನ್ಶಿಪ್.
0: ಹೌದು.
1: ಕ್ಲಾಸ್ ಸಿಲೆಬಸ್ ಅಲ್ಲಿ ಅಧ್ಯಯನ ಮಾಡುವಾಗ ಅಲ್ಲಿ ಯಾವ ತರದ ಸ್ಟೂಡೆಂಟ್ ಅವು ಅಂತ? A+A, B+B, A ಇರ್ತೀರಾ ಯಾವಾಗ್ಲೂ? ಓಕೆ, ಅಂದ್ರೆ ಎಲ್ಲಾ ಕಡೆನು ಕೂಡ ಟಾಪ್ ಅಲ್ಲಿ ಇರಕ್ಕೆ ಬಯಸ್ತಿದ್ದೀರಾ, ಟಾಪ್ ಅಲ್ಲಿ ಇರ್ತೀರಾ.
0: ಹೌದು.
1: ಓಕೆ, ಮತ್ತಷ್ಟು ಟಾಪಿಗೆ ಹೋಗ್ತಾ ಇರ್ಬೇಕು ನೀವು ಅಂತ ನಾವು ಆಶಿಸ್ತಾ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಈಗ ಕಾಂಪೀಟ್ ಮಾಡಿದೀರಾ ಅಂತ ಅಂದ್ರೆ ಅದಕ್ಕೆ ತಯಾರಿ ಕೂಡ ತುಂಬಾ ದಿನಗಳಿಂದನೇ ಇರುತ್ತೆ. ಆ ಗುರಿ ಉದ್ದೇಶನ ಸಾಧಿಸೋಕೆ ಕಠಿಣವಾದಂತಹ ಪ್ರಾಕ್ಟೀಸ್ ಅನ್ನ ನೀವು ಮಾಡಿರ್ತೀರಾ. ಹೇಗೆ ನೀವು ಈ ಒಂದು ಟೇಕ್ವಾಂಡೋ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ತಯಾರಿ ಮಾಡ್ಕೊಂಡಿದ್ದು ಹೇಗಿತ್ತು?
0: ನಾನು ಫಸ್ಟ್ ಬ್ಯಾಂಗ್ಳೂರ್ ಪ್ರಿನ್ಸ್ ಕಪ್ ಅಲ್ಲಿ

0: ಆಡ್ಬೇಕಂದ್ರೆ ಒಂದು ಲಾಸ್ಟ್ ರೌಂಡ್ ಅಲ್ಲಿ ಲಾಸ್ಟ್ ಒಂದೇ ಒಂದು ಪಾಯಿಂಟ್ ಇಂದ ಸೋತೆ. ಅವಾಗ
1: ಎಷ್ಟು ದಿನದ ಹಿಂದೆ?
0: ಟೂ ಇಯರ್ಸ್ ಬ್ಯಾಕ್.
1: ಓಕೆ.
0: ಅವಾಗ ಜಪಾನ್ ಅಲ್ಲಿ ಇತ್ತು, ಅದಕ್ಕೆ ಸೆಲೆಕ್ಟ್ ಆಗ್ಲಿಲ್ಲ ಅದು, ಸೋತ್ನಲ್ಲ ಅಂತೇಳಿ. ಅವಾಗ ನಾನು ನಮ್ಮ ಕ್ಲಾಸ್ ನಮ್ಮ ಅಕಾಡೆಮಿಯಿಂದ ಸ್ವಲ್ಪ ಜನ ಸೆಲೆಕ್ಟ್ ಆಗಿದ್ರು. ನಾನು ಅವ್ರ ನೋಡಿ ಅವ್ರ ತರ ನಾನು ಸೆಲೆಕ್ಟ್ ಆಗ್ಬೇಕಲ್ವಾ, ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು, ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಇವಾಗ ಸ್ಕೂಲ್ ಕಡೆಯಿಂದ CBSE ಆಡಿದೆ ಮಹಾರಾಷ್ಟ್ರದಲ್ಲಿ. ಅಲ್ಲಿ ನಾನು ಗೋಲ್ಡ್ ಮೆಡಲ್ ಆಯ್ತು, ಅದರಿಂದ ಸೆಲೆಕ್ಟ್ ಆದೆ.

0: ಎಷ್ಟು ಚೆನ್ನಾಗಿ ಪದಗಳನ್ನ ಹುಡುಕ್ತಿರಲ್ಲ ನೀವು. ಓಕೆ,
1: ಇಷ್ಟೆಲ್ಲ ಆಗುತ್ತೆ ಅಂದ್ರೆ ಬರೀ ಹಂಗ ಸುಮ್ ಸುಮ್ನೆ ಆಗಲ್ಲ, ದೊಡ್ಡವರ ಆಶೀರ್ವಾದ, ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ನಮ್ಮ ರಿಲೇಶನ್ಸ್,
0: ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರಾಕ್ಟೀಸ್.
1: ಹೌದು, ನಾನು
0: ಮತ್ತೆ
1: ಶ್ರಮದಿಂದ ಒಂದು ಬಂದಿರೋದದು.
0: ಖಂಡಿತ ಖಂಡಿತ, ತಾವು ಹೇಳ್ತಾ ಇದ್ರಿ ಬೆಂಗಳೂರು ಪ್ರಿನ್ಸ್ ಕ್ಲಬ್ ಕಪ್ ಅಲ್ಲಿ ತಾವು ಹೇಗೆ ಒಂದು ಮಾರ್ಕ್ಸ್ ಇಂದ ಅಥವಾ ಒಂದು ಅಂಕದಿಂದ ಹೋದ್ರಿ, ಇವಾಗ ಬೇಸರ ಆಯ್ತು. ಅದು ನಿಮ್ಗೆ ಇನ್ನೇನೋ ಸಾಧಿಸಬೇಕು ಅನ್ನೋದಕ್ಕೆ ಆ ಸೋಲು ನಿಮ್ಮಲ್ಲಿ ಒಂದು ಗೆಲುವಿಗೆ ಕಿಚ್ಚ ಹಚ್ಚಿತು ಅಲ್ವಾ?
1: ಹೌದು,
0: ಇಂಥದ್ದು ಅನೇಕ ಸಂದರ್ಭಗಳಲ್ಲಿ ಫೇಸ್ ಮಾಡಿರ್ತೀರಾ. ನಿಮ್ಮ ಲಿಸ್ಟ್ಗಳನ್ನ ನಾನು ನೋಡ್ತಾ ಇದ್ದೆ, ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಂತ. 2022 ತಾವ್ ಆಕ್ಟಿವ್ ಇದ್ದೀರಾ, ಬೆಂಗಳೂರು ಪ್ರಿನ್ಸ್ ಕಪ್ ಬ್ರಾಂಜ್ ಮೆಡಲ್ ತೆಗೆದುಕೊಂಡಿದ್ದೀರಾ. ಹಾ, 22 ಮಂಗಳೂರು ತುಳುನಾಡು ಕಪ್ ಗೋಲ್ಡ್ ಸಿಲ್ವರ್ ಮತ್ತೆ ಬ್ರಾಂಜ್ ಮೆಡಲ್, ಕರ್ನಾಟಕ ಸ್ಟೇಟ್ G4 ಬೆಂಗಳೂರಲ್ಲಿ ಗೋಲ್ಡ್ ಸಿಲ್ವರ್ ಮೆಡಲ್ ತಗೊಂಡಿದ್ದೀರಾ, ಪ್ರಿನ್ಸ್ ಕಪ್ ಬೆಂಗಳೂರಲ್ಲಿ ಮತ್ತೆ ಸಿಲ್ವರ್, ಬೆಂಗಳೂರು ಪ್ರಿನ್ಸ್ ಕಪ್ ಅಲ್ಲಿ ಗೋಲ್ಡ್ ಮೆಡಲ್, ಮಹಾರಾಷ್ಟ್ರ CBSE ಅಲ್ಲಿ ಗೋಲ್ಡ್, ಬೆಂಗಳೂರು ಪ್ರಿನ್ಸ್ ಕಪ್ ಗೋಲ್ಡ್ ಮೆಡಲ್. ದೆನ್ ಈಗ ಇಲ್ಲಿ ನಡೆದಿದ್ದು ಥೈಲ್ಯಾಂಡ್ ಅಲ್ಲಿ, ಹೇಗೆ ಅನ್ನಿಸ್ತು ವಿದೇಶ ಪ್ರವಾಸ ಕೇಳ್ಬೇಕು ನಾನು.
1: ತುಂಬಾ ಚೆನ್ನಾಗಿತ್ತು, ಅದೊಂಥರ ಇನ್ನೊಂದ್ ಎಕ್ಸ್ಪೀರಿಯನ್ಸ್. ಈ ನಮ್ಮ ದೇಶದ ಫ್ಲಾಗ್ ಹಾಕೊಂಡು ಅಲ್ಲೆಲ್ಲ ಓಡಾಡೋದು ಅದೊಂದ್ ಹೆಮ್ಮೆ ಇದೆ.
0: ಓಕೆ,
1: ನಾವು ಇಂಡಿಯಾದಿಂದ ಬಂದಿದೀವಿ ಅಂದಾಗ ಅವರು ಕೂಡ ಅಲ್ಲಿರೋರು ಕೂಡ ಖುಷಿ ಪಟ್ರು. ಅನ್ನಿಸ್ತು ನಂಗೆ ಇನ್ನು ತುಂಬಾ ದೊಡ್ಡ ಅಚೀವ್ಮೆಂಟ್ ಮಾಡ್ಬೇಕು, ಇದೊಂದೇ ಅಲ್ಲ, ತುಂಬಾ ಚೆನ್ನಾಗಿತ್ತು.
0: ಕಾಂಪಿಟೇಷನ್ ಎಷ್ಟು ದಿನಗಳ ತನಕ ಎಷ್ಟು ಕಾಲ ಇತ್ತು ಅಲ್ಲಿ?
1: 2 days.
0: ಎಷ್ಟು ರೌಂಡ್ಸ್, ಹೇಗೆ ನೀವು ಪ್ರಮೋಟ್ ಆದ್ರಿ ಫೈನಲ್? ಹಾಗೆ
1: ಜಾಸ್ತಿ ಇತ್ತು ಅಲ್ಲಿ ರೌಂಡ್ಸ್, ಸೊ ಇಲ್ಲೆಲ್ಲ ನಾವು 4-5 ರೌಂಡ್ಸ್ ಆಡಿ ಫೈನಲ್ಸ್ ಗೆಲ್ಲ ಬಂದ್ಬಿಡ್ತೀವಿ. ಅಲ್ಲಿ ಅಷ್ಟಿಲ್ವೇ ಇಲ್ಲ, 10-15 ರೌಂಡ್ಸ್ ಆಡಿ ತುಂಬಾ ಕಷ್ಟಪಟ್ಟು ಫೈನಲ್ಸ್ ಬರ್ಬೇಕು.
0: ನೀವು ಅಲ್ಲಿಗೆ ಹೋದಾಗ ವಿದೇಶಿ ಆಟಗಾರರು ಕೂಡ ಬಂದಿರ್ತಾರೆ, ಈಗ ಭಾರತವನ್ನ ರೆಪ್ರೆಸೆಂಟ್ ಮಾಡಿರ್ತಾರೆ, ಅಲ್ಲೂ ಕೂಡ ಬೇರೆ ಬೇರೆ ದೇಶದವ್ರು ಬಂದಿರ್ತಾರೆ. ಅವರನ್ನೆಲ್ಲ ನೋಡಿದಾಗ ನೀವು ಕಲ್ತಂತಹ ಅಬ್ಸರ್ವ್ ಮಾಡಿದಂತಹ ಒಂದಷ್ಟು ಟೆಕ್ನಿಕ್ಸ್ ಗಳಿರಬಹುದು, ಕೌಶಲ್ಯಗಳು, ಏನನ್ನ ಅಬ್ಸರ್ವ್ ಮಾಡಿದ್ರಿ?
1: ಫಸ್ಟ್ ಅವರಿಂದ ಕಲಿಬೇಕು ಅಂದ್ರೆ ರೆಸ್ಪೆಕ್ಟ್.
0: ಓಕೆ,
1: ನನ್ನ ಕಾಲ ಬೈ ಮಿಸ್ ಆಗಿ ಅವ್ರಿಗೆ ಟಚ್ ಆಯ್ತು ನನ್ನ ಕಡೆಯಿಂದ, ಅವ್ರು ಎಷ್ಟು ನೀಟಾಗಿ ತಪ್ಪಾಯ್ತು ಅಂತ ಹೆಂಗ್ ಕೇಳಿದ್ರು ಅಂದ್ರೆ ಅವ್ರ ಕಡೆಯಿಂದ ನಾನು ಫಸ್ಟ್ ಡಿಸಿಪ್ಲಿನ್ ಮತ್ತೆ ರೆಸ್ಪೆಕ್ಟ್ ಕೊಡೋದನ್ನ
0: ಕಲಿಯುವಾಗ.
1: ಹೌದು, ಅವರು ಕೈ ಮುಗ್ದು ಸಾರಿ ಕೇಳೋದಾಗಿರ್ಬೋದು, ತಪ್ಪಾಯ್ತು ಅಂತ, ಇವಾಗ ನಂದೇ ತಪ್ಪಿದ್ರೆ ಅವರೇ ಒಪ್ಕೊಂತಾರೆ ನನ್ನಿಂದ ತಪ್ಪಾಯ್ತು ಅಂತ. ಅವ್ರ ಕಡೆ ಬೇರೆ ದೇಶದಿಂದ ಕಲಿಯೋದು ಕೂಡ ನಾವು ತುಂಬಾ ಜಾಸ್ತಿನೇ ಇದೆ.
0: ತುಂಬಾ ಖುಷಿ ಆಯ್ತು ಹಾಗಾದ್ರೆ ಥೈಲ್ಯಾಂಡ್ ಪ್ರವಾಸ.
1: ಹೌದು,
0: ಕಾಂಪಿಟೇಷನ್
1: ಅವರು ಅಲ್ಲಿಗೆ ಹೋಗಿ ಬಂದಿದ್ರಿಂದ ಇನ್ನು ಡಿಸಿಪ್ಲಿನ್ ಕಲಿತೆ, ರೆಸ್ಪೆಕ್ಟ್ ಕೊಡೋದು ಹೇಗೆ ಅಂತ ಕಲಿತೆ, ಇನ್ನು ಒಂದು ಟೇಕ್ ಒನ್ ಫೈಟ್ ಎಕ್ಸ್ಪೀರಿಯನ್ಸ್ ಆಯ್ತು. ಸಖತ್ ಕಷ್ಟ ಇತ್ತು ಅಲ್ಲಿ, ಕಷ್ಟ ಎಲ್ಲ ಮುಳ್ಳು ಎಲ್ಲ ತುಳಿದು ಈ ಮಟ್ಟಕ್ಕೆ ಬಂದಿದ್ದೀನಿ.
0: ಅಲ್ಲಿಗೆ ಹೋಗುವಾಗ ಮುಂಚೆ ಏನ್ ಥಾಟ್ ಇತ್ತು, ನಾನು ಈ ಮೆಡಲ್ ಗೆಲ್ತೀನಿ ಅಥವಾ ಈ ರೌಂಡಿಗೆ ಹೋಗ್ಬೋದೇನೋ ನಾನು, ಅಥವಾ ಯಾವ ತರ ಥಾಟ್ ಇಟ್ಕೊಂಡಿದ್ರಿ?
1: ಓವರ್ ಕಾನ್ಫಿಡೆನ್ಸ್ ಇಲ್ಲ, ಕಾನ್ಫಿಡೆನ್ಸ್ ಇತ್ತು, ಯಾವ್ದಾದ್ರು ಒಂದ್ ಮೆಡಲ್ ಹೊಡೆದೇ ಹೊಡಿತೀನಿ ಅಂತ.
0: ಸೊ ಬೆಳ್ಳಿ ಹೊಡ್ಕೊಂಡು ಬಂದಿದ್ದೀರಾ?
1: ಹೌದು.
0: ಓಕೆ, ಆ ಪದಕವನ್ನ ತಾವ್ ಸ್ವೀಕರಿಸಿದಾಗ ಕೊರಳಿಗೆ ಹಾಕಿದಾಗ ಹೆಂಗ್ ಫೀಲ್ ಆಯ್ತು?
1: ಪ್ರೌಡ್, ನನ್ ಮೇಲೆ ನನಗೆ ಹೆಮ್ಮೆ ಅನ್ನಿಸ್ತು. ಫಸ್ಟ್ ಹೊರದೇಶಕ್ಕೆ ಬಂದು ಮಯನ್ಮಾರ್ ದ ಬಿಗ್ಗೆಸ್ಟ್ ಅಂಡ್ ದ ಸ್ಟ್ರಾಂಗೆಸ್ಟ್ ಟೀಮ್ ಫಾರ್ ದ ಎವರ್ ಇನ್ ದ ವರ್ಲ್ಡ್ ತೆಕೊಂಡದಲ್ಲಿ ಮಯನ್ಮಾರ್.
0: ಹೌದಾ?
1: ಮಯನ್ಮಾರ್, ಅಮೆರಿಕಾ, ಥೈಲ್ಯಾಂಡ್ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್, ಸೌತ್ ಆಫ್ರಿಕಾ, ಬ್ರೆಜಿಲ್, ನ್ಯೂಜಿಲ್ಯಾಂಡ್.
0: ನಿಮ್ಮ ಮೊದಲ ವಿದೇಶ ಪ್ರವಾಸದ ಅಂತಾರಾಷ್ಟ್ರೀಯ ಮಟ್ಟದ ಕಾಂಪಿಟೇಷನ್ ಇದು.
1: ಹೌದು,
0: ಅದರಲ್ಲೇ ಫಸ್ಟ್ ಟೈಮ್ ಎಲ್ಲ ಬೆಳ್ಳಿ ಕಿತ್ಕೊಂಡು ಬಂದಿದ್ದೀರಾ, ಇನ್ನು ಹೆಚ್ಚಿನ ಪದಕಗಳು ನಿಮ್ಮ ಕೊರಳಿಗೆ ಬೀಳಿ ಅಂತ ನಾವು ಆಶಿಸ್ತೇವೆ ಪ್ರಣವ್. ಮುಂದೆ ಈ ಟೇಕ್ವಾಂಡೋ ಕ್ರೀಡೆ ಬಗ್ಗೆ ತಮ್ಗಿರ್ತಕ್ಕಂತಹ ಗುರಿ, ಆಸೆಗಳು, ನಿರೀಕ್ಷೆಗಳು ಏನೇನಿದೆ?
1: ಇವಾಗ ಇದೊಂದೆಲ್ಲ, ಇನ್ನು ಬೇರೆ ಬೇರೆ ದೇಶಗಳ ಮೇಲೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಆಡಿ ಗೆದ್ದು ಬಂದು ನಮ್ಮ ದೇಶಕ್ಕೆ ಒಂದು ಸ್ಫೂರ್ತಿಯಾಗಿ ನಮ್ಮ ದೇಶನ ರೆಪ್ರೆಸೆಂಟ್ ಮಾಡ್ತಾ ಮುಂದೆ ಇನ್ನು ಸಾಗೋದಿದೆ.
0: ಸಾಗೋದಿದೆ, ಸಾಕ್ತಾ ಇರ್ಬೇಕು ಅಂತ ನಾವು ಕೂಡ ಬಯಸ್ತೇವೆ. ಇನ್ನ ಎಜುಕೇಶನ್ಗೆ ಅಂತ ಬಂದಾಗ, ತಾವೀಗ ಸದ್ಯ 8ನೇ ಕ್ಲಾಸ್ ಅಲ್ಲಿ ಇದ್ದೀರಾ, ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದೀರಾ, ಮುಂದೆ ಏನಾಗ್ಬೇಕು ಅಂತ ಬಯಸಿದ್ದೀರಾ?
1: ನೆಕ್ಸ್ಟ್ ಪೊಲೀಸ್ ಇಲಾಖೆ ಅಥವಾ IAS, ನನ್ನ ದೇಶನ ರೆಪ್ರೆಸೆಂಟ್ ಮಾಡ್ಬೇಕು. ನನ್ನ ಒಂದು ಆರ್ಮಿ ಆಗಿರ್ಬೋದು, ಇಲ್ಲ ಪೊಲೀಸ್ ಇಲಾಖೆ ಅಥವಾ ಕ್ರಿಕೆಟ್ ಆಗಿರ್ಬೋದು, ಕ್ರಿಕೆಟ್ ಕೂಡ ಇಂಡಿಯಾ ಟೀಮ್ ಎಲ್ಲ.
0: ನಾನು ಅದೇ ಪ್ರಶ್ನೆ ಕೇಳ್ಬೇಕು, ಸಾಮಾನ್ಯವಾಗಿ ಈಗ ಹುಡುಗರೆಲ್ಲ ಬ್ಯಾಟ್ ಬಾಲ್ ಇಟ್ಕೊಂಡು ನಿಂತ್ಕೊಂತಾರೆ ಕ್ರಿಕೆಟ್ ಆಡಕ್ಕೆ ಅಂತ, ನೀವೇನೋ ಒಂಥರ ಡಿಫ್ರೆಂಟ್ ಫೀಲ್ಡ್ಗೆ ಬಂದಿದ್ದೀರಾ ಅಂತ ನನಗೆ ಅನ್ನಿಸ್ತು. ಮತ್ತೆ ನೀವಿರೋ ತಿಪ್ಟೂರು ತುಮಕೂರು ಜಿಲ್ಲೆ, ಅಲ್ಲಿ ಈ ತರದ ಒಂದು ತರಬೇತಿ ಕೇಂದ್ರಗಳು ಕೂಡ ಈ ಮಟ್ಟದಲ್ಲಿ ಕೆಲಸ ಮಾಡ್ತೀವಿ, ತರಬೇತಿ ನೀಡ್ತಿದ್ದೀವಿ ಅನ್ನೋದು ಕೂಡ ಒಂದು ರೀತಿ ವಿಶೇಷವಾದಂತದೆ, ಅದ್ರ ಬಗ್ಗೆ ಹೇಗೆ ಹೇಳ್ತೀರಾ ಅಂತ. ಕ್ರಿಕೆಟ್ ಜೊತೆ ಜೊತೆಗೆ ಇಂತಹ ಕ್ರೀಡೆಗಳನ್ನ ನೀವು,
1: ನನ್ ಟೇಕೊಂಡ ಗೇಮ್ ಏನಿದೆ ಬರೀ ಎಜುಕೇಶನ್ ಅಥವಾ ಫಿಟ್ನೆಸ್, ಪೊಲೀಸ್ ಇಲಾಖೆ ಇದ್ಕೊಂದಕ್ಕೆ ಅಲ್ಲ, ಕ್ರಿಕೆಟ್ಗೆ ಫಿಟ್ನೆಸ್ ಮೇನ್ ಇಂಪಾರ್ಟೆಂಟ್, ಕ್ರಿಕೆಟ್ಗೂ ಹೆಲ್ಪ್ ಆಗುತ್ತೆ.

0: ಕಬಡ್ಡಿ. ಇವನ್ ನಾನು ತಿಪ್ಟೂರಲ್ಲಿ ಜನಿಸಿ ಒಂದು ಕಲ್ಪತರು ನಾಡಲ್ಲಿ ಹುಟ್ಟಿದೀನಿ ಅಂದ್ರೆ ಅದ್ ನನ್ ಪುಣ್ಯ. ತಿಪ್ಟೂರು ಕೊಬ್ಬರಿ ಅಂದ್ರೆ ಫೇಮಸ್.
1: ಆಟಗಾರನ್ನ ನೋಡಿದಾಗ ಅವರಿಂದ ಡಿಸಿಪ್ಲಿನ್ ಕಲಿತೆ, ನಮ್ ತಪ್ಪದಿಲ್ಲ ಸಾರಿ ಕೇಳ್ತಾರೆ ಕೈ ಮುಗಿದು ಅಂತ ಹೇಳಿದ್ರೆ. ತಿಪ್ಟೂರಿನ ಹುಡುಗ ಆಗಿ ತಿಪ್ಟೂರಲ್ಲಿ ಏನ್ ಫೇಮಸ್ ಅಂತ ಅನ್ಕೊಂಡ್ರ, ನಿಮ್ಮ ಜಿಲ್ಲೆ ತಾಲೂಕಿನ ವಿಶೇಷತೆ ಕೊಬ್ಬರಿ ಕಲ್ಪತರು ನಾಡು ಕೇಳಿದ್ರೆ ಸಿಗ್ಬಿಡತ್ತೆ. ಹಾ, ಶೈಕ್ಷಣಿಕ ನಾಡು ಅಂತಾನೆ ಕರಿತೀವಿ ತುಮಕೂರನ್ನ, ಶೈಕ್ಷಣಿಕ ನಾಡು. ಹಾ, ಕಲ್ಪತರು ಬೀಡು. ಸ್ಪೆಷಾಲಿಟಿ ಹೇಳಿ, ನಿಮ್ ಹೇಗೆಲ್ಲ ಸಪೋರ್ಟ್ ಮಾಡ್ತಾರೆ ಸ್ಪೋರ್ಟ್ಗೆ ಎಲ್ಲ?
0: ಸ್ಪೋರ್ಟ್ಸ್ ಗೆ ನಮ್ಮ ದೀಕ್ಷಾ ಹೆರಿಟೇಜ್ ಸ್ಕೂಲ್ ಅಲ್ಲಿ ವಾಲಿಬಾಲ್, ಕಬಡ್ಡಿ ಮತ್ತೆ ಖೋಖೋ.
1: ನಿಮ್ಮಿಂದ ಹಾಗಾದ್ರೆ ಆ ಶಾಲೆಗೆ, ಆ ಶಾಲೆಲಿ ಇರ್ತಕ್ಕಂತ ನಿಮ್ ಫ್ರೆಂಡ್ಸ್ ಗೆ ಟೇಕ್ವಾಂಡೋ ಅನ್ನೋದು ಕೂಡ ಒಂದು ಕ್ರೀಡೆ ಇದೆ ಅಂತ ಅನ್ಸಿದ್ಯಾ?
0: ಇದೆ ಇದೆ.
1: ಓಕೆ, ಅನ್ಸಿದೆ. ನೀವು ಈ ಟೇಕ್ವಾಂಡೋ ಜೊತೆ ಜೊತೆಗೆ ಇದನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ಕ್ರೀಡೆಗಳನ್ನ ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇರ್ತಕ್ಕಂತಹ ಕ್ಷೇತ್ರಗಳನ್ನ, ಕಲೆ ಆಗಿರ್ಬಹುದು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ?
0: ಕ್ರಿಕೆಟ್, ಕಬಡ್ಡಿ, ಖೋಖೋ, ಲೆಗ್ ಕ್ರಿಕೆಟ್, ವಾಲಿಬಾಲ್.
1: ಲೆಗ್ ಕ್ರಿಕೆಟ್ ಏನದು ಡಿಫ್ರೆನ್ಸ್?
0: ಸೊ ಇವಾಗ ನಾವೇನು ಕ್ರಿಕೆಟ್ ನ ಬಾಲ್ ಅಲ್ಲಿ ಬೈ ಹ್ಯಾಂಡ್ ಬೌಲಿಂಗ್ ಮಾಡ್ತೀವಲ್ವಾ, ಬೈ ಹ್ಯಾಂಡ್ ಅದ್ರಲ್ಲೂ ಬೌಲಿಂಗ್ ಮಾಡೋದು. ಬಟ್ ಫುಟ್ಬಾಲ್ ಇದೆಯಲ್ಲ, ಫುಟ್ಬಾಲ್ ಅಲ್ಲಿ ಹಾಕ್ತಿವಿ ನಾವು ಲೆಗ್ ಅಲ್ಲಿ ಕಿಕ್ ಮಾಡ್ಬೇಕು ಬಾಲ್ ನ ಟು ದ ಬೌಂಡ್ರಿ.
1: ಓಕೆ, ಅದು ಕ್ರಿಕೆಟ್, ಲೆಗ್ ಕ್ರಿಕೆಟ್
0: ಫುಲ್ ಇನ್ ಲೆಗ್ ಓನ್ಲಿ.
1: ಓಕೆ,
0: ಓನ್ಲಿ ಬೌಲಿಂಗ್ ಈಸ್ ಇನ್ ಹ್ಯಾಂಡ್ ಅಷ್ಟೇ. ಕೈನ ಬಳಕೆ ಮಾಡ್ಬೇಕಿರೋದು ಬರೀ ಬೌಲಿಂಗ್ ಅಲ್ಲಿ ಅಷ್ಟೇ, ಇನ್ನೆಲ್ಲದ್ರಲ್ಲೂ ಬರೀ ಲೆಗ್. ನಾವೇನು ಕ್ರಿಕೆಟ್ ಅಲ್ಲಿ ಬ್ಯಾಟ್ ಇಂದ ಹೊಡಿತೀವಿ ಅದನ್ನ ನಮ್ ಕಾಲಿಂದ ಹೊಡಿಬೇಕು.
1: ಆಮೇಲೆ ಹೊಸ ಹೊಸ ವಿಷಯಗಳು ತಿಳಿಸ್ಕೊಡಿ. ಆಮೇಲೆ ಇನ್ನೇನೇನು ಇಂಟ್ರೆಸ್ಟ್ ಇದೆ ತಮ್ಗೆ
0: ಬಿಟ್ರೆ? ಇನ್ನು ಮಾರ್ಷಲ್ ಆರ್ಟ್ಸ್ ಕಲಿಬೇಕು ಅಂತ ಇದೆ
1: ಆಸಕ್ತಿ ಇದೆ. ಅಲ್ಲಿ ಎಲ್ಲ ತರಬೇತಿಗಳಿದಾವ ನಿಮ್ ತಾಲೂಕಲ್ಲಿ? ಕಲಿಸ್ತಾರೆ?
0: ಈಗ ಸದ್ಯಕ್ಕಿಲ್ಲ, ನಮ್ ಕ್ಲಾಸ್ ಅಲ್ಲೇ ಇದೆ.
1: ನಿಮ್ ಕ್ಲಾಸ್ ಸ್ಕೂಲ್ ಅಲ್ಲಿ ಕಲಿಸ್ತಾರೆ?
0: ಅದಕ್ಕಿನ್ನ ಸ್ಟ್ರಾಂಗ್ ಆಗಿ ನಾವು ಹೊಡೆದ್ರೆ ಒಬ್ಬ ವ್ಯಕ್ತಿ ಅಲ್ಲಾಡ್ ಹೋಗ್ಬೇಕು, ಅಷ್ಟು ಪವರ್ ಇದೆ.
1: ಸದ್ಯ ನಾನ್ ಗಟ್ಟಿಯಾಗಿ ಕುತ್ಕೋತೀನಿ, ಈಗ ನನ್ನ ಚೇರ್ ಭದ್ರ ಮಾಡ್ಕೊಂಡು ಕುತ್ಕೋತೀನಿ. ಓಕೆ,
0: ಇಲ್ಲ ಹಂಗೇನಿಲ್ಲ.
1: ಮತ್ತೆ ಬೇರೆ ಈ ಆರ್ಟ್ಸ್ ಕಡೆ ಅಂದ್ರೆ ಹಾಡೋದು, ಡಾನ್ಸ್ ಮಾಡೋದು, ಆಕ್ಟಿಂಗ್, ಅದ್ರ ಬಗ್ಗೆ ಆಸಕ್ತಿ ಇದೆಯಾ?
0: ಸಿಂಗಿಂಗ್, ಆಕ್ಟಿಂಗ್ ಇದೆ.
1: ಇಷ್ಟು ದಿನಗಳ ಕಾಲ ತಾವೇನ್ ಹೇಳಿದ್ವಿ ಒಂದು ಪಾಯಿಂಟ್ ಮಿಸ್ ಆಯ್ತು, ಅವತ್ತು ನಂಗೆ ಕಿಚ್ಚ ಹಚ್ಚಿತು. ಅವರಂತೆಯೇ ನಾನಾಗ್ಬೇಕು, ನನ್ನ ಸಹಪಾಠಿಗಳೇನಿದ್ರೆ ಟ್ರೈನಿಂಗ್ ಸೆಂಟರ್ ನಲ್ಲಿ ಅವ್ರ ತರನ ನಾನು ಕೂಡ ಮೆಡಲ್ ತಗೋಬೇಕು, ವಿದೇಶಕ್ಕೆ ಹೋಗ್ಬೇಕು ಅಂತ ಹೇಳಿ ಇವತ್ತು ಆ ಕನಸು ನನಸಾಗಿದೆ. ನೀವು ಬೆಳ್ಳಿ ಪದಕವನ್ನ ಪಡ್ಕೊಂಡಿದ್ದೀರಾ. ಸೊ ನಿಮ್ಮಂತಹ ಪ್ರತಿಭೆಗಳು ನಾಡಿನಾದ್ಯಂತ ಇದ್ದಾರೆ, ಅವರನ್ನ ಗುರುತಿಸಿ ಕರೆತಂದು ಪ್ರೋಗ್ರಾಮ್ ಮಾಡೋದಕ್ಕೆ ಕೂಡ ಈ ಒಂದು ಅವರ್ ಫಿಕ್ಸ್ ಆಗಿದೆ. ಸೊ ನಿಮ್ಗೆ ಸಪೋರ್ಟಿವ್ ಆಗಿ ನಿಮ್ ತಂದೆ ಹೇಗಿದ್ದಾರೆ ಅನ್ನೋದನ್ನ ನಾವು ಅವಾಗಿಂದ ನೋಡ್ತಾನೆ ಇದೀವಿ ಲೋಕೇಶ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ತಮ್ಮ ಮಗನನ್ನ ಸ್ಟುಡಿಯೋ ಕರ್ಕೊಂಬಂದು ಅವರ ಈ ಜರ್ನಿಯನ್ನ ಎಷ್ಟೋ ಮಕ್ಕಳಿಗೆ ಸ್ಫೂರ್ತಿಯಾಗೋ ರೀತಿ ತಿಳಿಸ್ಕೊಡ್ಲಿಕ್ಕೆ ಅವಕಾಶವನ್ನು ಕೊಟ್ರಿ. ಪ್ರಣವ್, ನಿಮ್ಮೆಲ್ಲ ಕನಸುಗಳು ಈಡೇರ್ಲಿ, ನಿಮ್ಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತಹ ಅವಕಾಶಗಳು, ವೇದಿಕೆಗಳು ಸಿಗ್ಲಿ ಅಂತ ನಾವು ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ.
2: ಪುಟಾಣಿ ಫ್ರೆಂಡ್ಸ್, ಎಲ್ಲರೂ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮದಲ್ಲಿ ಪ್ರಣವ್ ಲೋಕೇಶ್ನ ಸಾಧನೆಯನ್ನ ಕೇಳಿದಿರಾ ಅಲ್ವಾ? ಮತ್ತೆ ನೀವು ಕೂಡ ಇಂತಹ ಸಾಧನೆ ಮಾಡಿ ನಮ್ಮ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ನೀವು ಕೂಡ ಬನ್ನಿ. ಇದು ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮ. ಬಾಯ್.

ಇದುವರೆಗೂ ಹಕ್ಕಿಯ ಬಳಗ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 409.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಕಾರ್ಯಕ್ರಮ ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೇಯಾ ಘೋಷಾಲ್ ಹಾಗೂ ಜಾವೇದ್ ಅಲಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪಿಂಟೋ ಕಿ ಪಪ್ಪಿ ಚಿತ್ರದ ಗೀತೆ. ಸೋನಾಲ್ ಪ್ರಧಾನ್ ಅವರ ಸಾಹಿತ್ಯಕ್ಕೆ ಡಾಕ್ಟರ್ ನಿತೀಜ್, ಸೋನಾಲ್ ಪ್ರಧಾನ್ ಅವರ ಸಂಗೀತ ನಿರ್ದೇಶನವಿದೆ.

ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮವನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರಿಗೆಲ್ಲ ಶಾರದಾ ಇವ್ರಾವ್ ಹೇಳುವ ನಮಸ್ಕಾರಗಳು ಹಾಗೂ ನಿಲಯದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಮಯ 5:35. ಈಗ ಕೇಳಿ ಯಕ್ಷಲಹರಿ ಯಕ್ಷಗಾನ ತಾಳಮದ್ದಲೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.

0: ಕಡ್ಡಿ ಸಾಯಿ ಬಾಲ್, ಒಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಅಕ್ಕ, ಕೆಲ್ಸ ಸಿಕ್ತು.
4: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
3: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
4: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
3: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
4: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
3: ಆದ್ರೆ ಅಕ್ಕ
4: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
3: ಪಾರ್ಟಿನಂದು ಬಜೆಟ್ ನಿಂದು.
5: ಆರ್ಬಿಐ ಹೇಳುತ್ತೆ,
6: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
7: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
8: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
7: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
8: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
7: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
8: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
7: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
8: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ

0: ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
1: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
0: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
1: ಪ್ರಕಟಣೆ: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಲಯದ ಮುಂದಿನ ಕಾರ್ಯಕ್ರಮ ಇದೀಗ
3: ಕೇಳಿ ಪ್ರಸಂಗ ತುಳಸಿ ಜಲಂಧರ.
4: ಶ್ರೀ

ಪುಣ್ಯಶಾಲಿ, ಅದೃಷ್ಟಶಾಲಿಗೆ ಸೌಭಾಗ್ಯ, ಸಂಪತ್ತು, ಅಧಿಕಾರ, ಕೀರ್ತಿಗಳು ತಾನಾಗಿ ಒಲಿದು ಬರುತ್ತವಂತೆ. ಪ್ರಾಯ ಪ್ರಬುದ್ಧನಾದ ನಾನು ಪ್ರಕೃತ ಈ ಸಿಂಧೂಮತಿ ಪ್ರದೇಶಕ್ಕೆ ಒಡೆಯನಾಗಿದ್ದೇನೆ. ನನ್ನ ಜನ್ಮವಾದರೂ ವಿಶಿಷ್ಟವಾದುದು. ಮನ್ನಮತಿಯಾದ ದೇವೇಂದ್ರನ ದುರ್ಬುದ್ಧಿಯನ್ನು ಸಹಿಸಲಾರದೆ ಕೈಲಾಸಾಧಿಪತಿ ಪರಶಿವನು ತನ್ನ ನಿಟಿಲಾಕ್ಷಿಯನ್ನು ತೆರೆದನಂತೆ. ದೇವಗುರುಗಳಾದ ಬೃಹಸ್ಪತಿಗಳ ಸಮಯ ಪ್ರಜ್ಞೆಯಿಂದ ಆ ಬೆಂಕಿಯನ್ನು ಸಮುದ್ರಕ್ಕೆ ಕಳಿಸಲಾಗಿ ಆ ಚೈತನ್ಯದಿಂದ ಹುಟ್ಟಿಕೊಂಡವನೇ ನಾನಾಗಿದ್ದೇನೆ. ಹರ ಪುತ್ರ ನಾನು, ಬಳಿಕ ಸಮುದ್ರಾಧಿಪತಿಯಾದ ವರುಣನ ಸಾಕು ಮಗನಾದೆ. ಬ್ರಹ್ಮದೇವ ಮಗುವಾದ ನನ್ನನ್ನು ತೋಡೆಯಲ್ಲಿ ಕುಳ್ಳಿರಿಸಿಕೊಂಡಾಗ ಅವನ ಗಡ್ಡವನ್ನೇ ಎಳೆಯ ಹೋಗಿ ನೋವಿನಿಂದ ಬ್ರಹ್ಮದೇವನ ಕಣ್ಣುಗಳಿಂದ ಇಳಿದ ಕಣ್ಣೀರನ್ನು ಶಿರದಲ್ಲಿ ಧರಿಸಿದೆಯಂತೆ. ಹೀಗೆ ಬ್ರಹ್ಮದೇವರೇ ನನಗೆ ಜಲಂಧರನೆಂದು ನಾಮಕರಣ ಮಾಡಿದರಂತೆ. ಪಿತನಾದ ಪರಶಿವನಿಂದಲ್ಲದೆ ಬೇರೆ ಯಾರಿಂದಲೂ ನನಗೆ ಮರಣ ಬಾರದೆಂಬ ವರವನ್ನು ಕೊಟ್ಟರಂತೆ. ವಿವಾಹ ವಯಸ್ಕನಾದಾಗ ಶೋಣಿತಾಪುರದ ಅರಸ ಕಾಲನೇಮಿಯ ಮಗಳಾದ ಸಾಧ್ವೀಮಣಿ ವೃಂದೆಯೊಡನೆ ನನ್ನ ವಿವಾಹವಾಯಿತು. ಇದೀಗ ಬಂದ ವಾರ್ತೆಯಾದರೂ ಏನದು? ಸಮುದ್ರ ಮತನ ಕಾಲದಲ್ಲಿ ಅನ್ಯಾಯಕ್ಕೊಳಪಟ್ಟ ರಾಹು ಕೇತುಗಳು ನ್ಯಾಯ ಒದಗಿಸಬೇಕೆಂದು ಕೇಳುತ್ತಿದ್ದಾರಲ್ಲ, ಅವರಿಗೆ ಅಭಯವನ್ನಿತ್ತಿದ್ದೇನೆ. ಸಕಲ ಸೇನಾ ಸಮೂಹದೊಂದಿಗೆ ಸುರಲೋಕಕ್ಕೆ ದಾಳಿ ಇಡಲು ಸಜ್ಜಾಗಬೇಕೆಂದು ಆದೇಶವಿತ್ತಿದ್ದೇನಲ್ಲ.

0: ನಾರಾಯಣ ನಾರಾಯಣ ಶಂಭೋ ಶಂಕರ. ಜಲಂಧರನು ಸವಿವೇಕಿಯಾದರು ದುಷ್ಟ ದಾನವರ ಮಾತಿಗೆ ಒಳಗಾಗಿ ಸೂರಲೋಕಕ್ಕೆ ದಾಳಿಡಲು ಮನ ಮಾಡಿದ್ದಾನೆ. ದೇವೇಂದ್ರನಲ್ಲಿ ಹಗೆತನ ತೋರಿದರೆ ಮೂರು ಮೂರ್ತಿಗಳ ಕೋಪಕ್ಕೆ ಕಾರಣನಾಗುವುದರಿಂದ ಈತನ ಇದುವರೆಗಿನ ಸಚ್ಚಾರಿತ್ರದ ಜೀವನಕ್ಕೆ ಕುಂದು ಬರುವುದು. ಹಾಗಾಗಿ ಸಿಂಧುಮತಿ ನಗರದ ಕಡೆಗಾಗಿ ತೆರಳಿ ಆತನಿಗೆ ತಿಳಿ ಹೇಳಬೇಕಾಗಿದೆ. ಹರ ಹರ ಮಹಾದೇವ ಶಂಭೋ ಶಂಕರ.
1: ಪರಮ ಪಾವನ ಮುನಿಪುಂಗವರಾದ ನಾರದ ಮಹರ್ಷಿಗಳೇ,
0: ಜಲಂಧರ
1: ಹೀಗೆ ಬರಬೇಕು. ಉಚಿತವಾದ ಗ್ರಾಸನವನ್ನಿತ್ತಿದ್ದೆ.
0: ಸಂತೋಷ,
1: ನಿಮ್ಮಾಗಮನದಿಂದ ಉಳಕಿತಗೊಂಡಿದ್ದೆ.
0: ಆಗಲಿ,
1: ನನ್ನಿಂದೇನಾಗಬೇಕು, ಅಪ್ಪಣೆಯಾಗಲಿ.
0: ಜಲಂಧರ ಬಳಿರೆ, ನಿನ್ನ ಭಕ್ತಿ ಆಧಾರಗಳಿಗೆ ಮೆಚ್ಚಿದ್ದೇನಯ್ಯ. ಇಳೆಯಲ್ಲಿ ನಿನ್ನ ಸಂಪತ್ತಿಗೆ ಸರಿಸಮಾನರಾದವರು ಯಾರೂ ಇಲ್ಲ. ಆದರೆ ಇದೇನಿದು,
1: ಏನಾಯ್ತು?
0: ರಾಕ್ಷಸ ಸಮುದಾಯವನ್ನೆಲ್ಲ ಒಟ್ಟು ಸೇರಿಸಿದೆಯಲ್ಲ, ಏನಯ್ಯ ವಿಚಾರ?
1: ಮಹಾಮುನಿಗಳೇ ದಿತಿದೇವಿಯ ಮಕ್ಕಳು, ದೈತ್ಯರು ನಾವು, ಜ್ಯೇಷ್ಠರು ತಾನೆ. ಆದರೆ ನಮಗೆ ಆ ದೇವೇಂದ್ರನಿಂದ ಅನ್ಯಾಯವಾಗಿದೆ.
0: ಓಹೋ,
1: ಅತಿಯಾದ ಗರ್ವದಿಂದ ಸುರ ಗದ್ದಿಗೆಯನ್ನು ಏರಿದವನಾಗಿದ್ದಾನೆ. ಅದೆಷ್ಟೋ ಮಂದಿ ನಮ್ಮವರಾದ ರಾಕ್ಷಸರನ್ನು ಕಪಟತನದಿಂದ ಹತರಾಗುವಂತಾಗಿಸಿದ್ದಾನೆ. ಹಾಗಾಗಿ ನಾನು ಅವರ ಅಹಂಕಾರವನ್ನು ಮಣಿಸಲೋಸಗ ಆತನಿಗೆ ತಕ್ಕ ಶಾಸ್ತಿ ಮಾಡುವರೆ ಇವರನ್ನೆಲ್ಲ ಕೂಡಿಸಿಕೊಂಡು ಸುರಲೋಕಕ್ಕೆ ದಾಳಿ ಇಡುವನಿದ್ದೇನೆ.
0: ಏನಯ್ಯ ಇದು, ಮರಳುತನದ ಕೆಲಸ?
2: ಮರುಳಾಗ

0: ಜಲಂಧರ
1: ಸ್ವಾಮಿ,
0: ನೀನು ಶೂರ ಮಹಾವೀರ,
1: ಸರಿ
0: ವಿವೇಚನಾ ಶಕ್ತಿ ಹೊಂದಿರುವವನು. ಈ ರಾಹುಕೇತುಗಳು ದುಷ್ಟರು, ತಮ್ಮ ಸ್ವಾರ್ಥ ಸಾಧನೆಗೆ ನಿನ್ನ ದಾರಿ ತಪ್ಪಿಸುತ್ತಿದ್ದಾರೆ. ಇವರೊಂದಿಗಿದ್ದ ಬೇರೆ ಯಾವ ರಕ್ಕಸರಿಗಾದರೂ ಅಪಚಾರವಾಗಿದೆ ಹೇಳು. ದೇವೇಂದ್ರನ್ ಅಹಂಕಾರದಿಂದ ದೂರ್ವಾಸರ ಶಾಪಕ್ಕೊಳಗಾಗಿ ಅಷ್ಟೈಶ್ವರವನ್ನೆಲ್ಲ ಕಳೆದುಕೊಂಡ.
1: ಹೌದು,
0: ಸಮುದ್ರ ಪಾಲಾದ ಅವುಗಳನ್ನು ಮರಳಿ ಪಡೆಯಲು ಸಮುದ್ರ ಮತನ ನಡೆಸಿದರು. ನಿಮ್ಮವರು ಅವನಿಗೆ ಸಹಕಾರಿಯಾದರು, ಹೀಗೆ ದೊಡ್ಡತನ ಮೆರೆದರು. ಆದರೆ ಆ ಸ್ವರ್ಭಾನು ದುಷ್ಟತನ ಮೆರೆದು ಹರಿಯ ಚಕ್ರಕ್ಕೆ ತುತ್ತಾದ. ಈಗ ರಾಹುಕೇತುಗಳಾಗಿದ್ದಾರೆ. ಇವರ ಮಾತು ಕೇಳಿ ನೀನು ದುಡುಕಿದರೆ ಅದು ಹುಡುಗಾಟಿಗೆಯಾದೀತು ನೋಡು.
1: ಓಹೋ,
0: ಇವರ ಮಾತಿಗೆ ಮರುಳಾಗಬೇಡ ನೀನು. ಬಲಿಚಕ್ರವರ್ತಿ, ಪ್ರಹ್ಲಾದ ಇವರುಗಳು ಧರ್ಮ ಮಾರ್ಗದಲ್ಲಿ ನಡೆದು ಧನ್ಯ ನೆನೆಸಿಕೊಂಡರು ನೋಡು. ಅವರ ಆದರ್ಶ ನೀನು ಪಾಲಿಸು. ಹಾಗಾಗಿ ಸುರಪ್ಪನನ್ನು ಕೆಣಕಲು ಹೋಗಬೇಡ. ನಿನ್ನ ಒಳಿತಿಗೆ ಇಷ್ಟು ಹೇಳಿದ್ದೇನೆ ನೋಡು. ನನಗಿದರಲ್ಲೇನು ಸ್ವಾರ್ಥ ಇಲ್ಲ, ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ.
1: ನಾರದರು ಏನೇ ಹೇಳಲಿ, ನನ್ನ ನಿರ್ಧಾರದಲ್ಲಿ ಬದಲಿಲ್ಲ. ಅಸುರ ವೀರನೇ ಹೊರಡಿ, ನಾಕಲೋಕಕ್ಕೆ ತೆರಳೋಣ.
0: ಜಲಂಧರ ಸಮರ್ಥನಿದ್ದಾನೆ, ಆದರೆ ಸುರರ ಧರ್ಮ ಪಾಲನೆಗೆ ಅಡ್ಡಿ ಬರಬಾರದು. ಹಾಗಾಗಿ ನೇರ ವೈಕುಂಠಕ್ಕೆ ತೆರಳಿ ಆ ಶ್ರೀಹರಿಯಲ್ಲಿ ಈ ವಿಷಯ ತಿಳಿಸಬೇಕಾಗಿದೆ. ಹರೇ ನಮೋನ್ನಮ ನಮೋನ್ನಮ, ನಾರಾಯಣ ರಕ್ಷಿಸು ರಕ್ಷಿಸು.

0: ದೇವ ವಂದಿಸಿಕೊಂಡಿದ್ದೇನೆ.
1: ನಾರದ ಬಾರಯ್ಯ ಒಳಗೆ, ದೂರದಿಂದಲೇ ನಿನ್ನ ಮಹತಿಯ ನಾದ, ನಿನ್ನ ಅತಿಶಯವಾದ ಸ್ತುತಿ
0: ಆಹಾ
1: ನಿನ್ನ ಬರೋಣವನ್ನು ಸೂಚಿಸಿದು.
0: ಹೌದೇ,
1: ಏನೋ ಕಾರಣ ಹೊತ್ತು ಬಂದಂತಿದೆ. ನನ್ನಿಂದ ಏನಾಗಬೇಕು?
0: ದೇವಾ
1: ಬಾ, ಆಸನದಲ್ಲಿ ಆಸೀನನಾಗು. ಲೋಕದ ಆಗಮ ಹೇಗಿದೆ? ಹೊಸತೇನಾದರೂ ಇದೆಯೋ?
0: ಓ ದೇವರ ದೇವಾ, ವಿಷಯವಿದೆ ಒಡೆಯಾ.

0: ದೇವ
1: ನಾರದರೆ,
0: ನಿನ್ನ ಚರಣಾಬ್ಜಗಳನ್ನು ದರ್ಶಿಸುವ ಅಪೇಕ್ಷೆಯಿಂದಲೂ ಬಂದುದು ಹೌದು. ನಿನ್ನ ಸಾಮೀಪ್ಯ ಸುಖ ಬಯಸುವ ಅನುಭವಿಸುವ ಮಹತ್ವಾಕಾಂಕ್ಷೆ ಅದು. ಜೊತೆಗೆ ವಿಷಯ ಒಂದಿದೆ ದೇವ.
1: ಏನು?
0: ಈ ಕ್ಷಿತಿಯೊಳಗೆ ಓರ್ವ ಕಳ ವರ್ತಮಾನ ಕಾಲದಲ್ಲಿ ಕೀರ್ತಿಶಾಲಿಯಾಗಿ ರಾಜ್ಯವನ್ನಾಡುತ್ತಿದ್ದಾನೆ. ದೌಷ್ಟ್ರವನ್ನೇ ಮುಖ್ಯ ಉದ್ದೇಶವಾಗಿರಿಸಿ ಲೋಕ ಕಂಟಕರಾಗಿಯೇ ಬಾಳಿ ಬದುಕಿದ ಇದುವರೆಗಿನ ರಾಕ್ಷಸ ಸಮುದಾಯಕ್ಕೆ ಅಪವಾದವೆನಿಸಿಕೊಂಡಿದ್ದಾನೆ. ಆದರೆ ಒಂದು ದುರಾಲೋಚನೆಗೆ ಮನ ಮಾಡಿದ್ದಾನೆ. ತಾನು ಎಷ್ಟು ಸಭ್ಯನಾಗಿದ್ದರೂ ಸಮೀಪ ಸೇರಿಸಿಕೊಂಡಿರುವ ಪಾಪಿಗಳ ನಿರಂತರ ಒತ್ತಡಕ್ಕೆ ಒಳಗಾದಂತಿದ್ದಾನೆ. ನಿನ್ನ ಕೈಯ ಚಕ್ರದಿಂದ ತೆರೆಯಲ್ಪಟ್ಟು ಎರಡು ಸೀಳಾದ ಆ ರಾಹುಕೇತುಗಳು ಅವನ ತಲೆ ಸದಾ ತಿನ್ನುತ್ತಿದ್ದಾರೆ. ತಮ್ಮ ಸ್ವಾರ್ಥಕ್ಕೆ ತಮಗಾದ ಅಪಮಾನಕ್ಕೆ ತಕ್ಕ ಶಾಸ್ತಿ ಮಾಡುವ ವ್ಯರ್ಥ ಕೆಲಸಕ್ಕೆ ಇವನನ್ನು ಪ್ರಚೋದಿಸುತ್ತಿದ್ದಾರೆ ದೇವ. ಅವರ ಮಾತು ಕೇಳಿದ ಇವನು ಸುರಲೋಕಕ್ಕೆ ಮುತ್ತಿಗೆ ಹಾಕಲು ಹೊರಟಿದ್ದಾನೆ ದೇವ.
1: ಹೌದೇ, ಇವನಾರು? ಇವನ ಜನ್ಮ ಯಾರಿಂದ ಹೇಗಾಯಿತು?
0: ಓ ಮುರಮತನ, ಅವನ ಜನ್ಮವೇ ವಿಚಿತ್ರ. ಅವನ ಜನನಕ್ಕೆ ಕಾರಣನಾದವ ನಿನ್ನ ಬಾಬ ಪರಶಿವ. ಅವನಿಗೆ ಜಲಂಧರನೆಂದು ನಾಮಕರಣ ಮಾಡಿದವ ನಿನ್ನ ಮಗ ಸೃಷ್ಟಿಕರ್ತ ಬ್ರಹ್ಮ. ಅವನ ಹುಟ್ಟು ಆದದ್ದು ಆ ಸಮುದ್ರ ಗರ್ಭದಲ್ಲಿ. ಹಾಗಾಗಿ ಅವನ ಸಾಕು ತಂದೆ ಆ ಸಾಗರಾಧಿಪತಿ ವರುಣದೇವ. ದೇವೇಂದ್ರನ ಹುಚ್ಚಾಟಕ್ಕೆ ಕತಿಗೊಂಡ ಶಂಕರ ತನ್ನ ಹಣೆಗಣ್ಣನ್ನು ತೆರೆದಾಗ ಹೊರಹೊಮ್ಮಿದ ಅಗ್ನಿಜ್ವಾಲೆಗೆ ಸಮುದ್ರ ತಳದ ರಕ್ಕಸರೆಲ್ಲ ಹತಿಗೊಂಡು ಆ ಚೈತನ್ಯವೇ ಶಿಶುರೂಪ ತಳೆದು ಹುಟ್ಟಿಕೊಂಡವ ಇಮ. ಇದೀಗ ರಕ್ಕಸಕುಲದ ಕಾಲನೀಮಿಯ ಮಗಳು ವೃಂದೆಯನ್ನು ವಿವಾಹವಾಗಿದ್ದಾನೆ. ಬಲಶಾಲಿ ಸರ್ವ ಸಮರ್ಥನೂ ಆಗಿದ್ದಾನೆ. ಇಷ್ಟು ಅವನ ವಿಷಯ. ಇನ್ನು ಮೇಲೆ ನಿನ್ನ ವೃತ್ತರಾದ ದೇವತೆಗಳನ್ನು ರಕ್ಷಿಸುವುದು ನಿನ್ನ ಭಾರ. ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ.
2: ಮನುಮ

0: ಪ್ರಾಣಕಾಂತ, ಇದು ಪಡಮುಟ್ಟಿದ್ದೇನೆ.
1: ಲಕ್ಷ್ಮಿ, ಏನಿದು ವಿಶೇಷ ಆಗಮನ?
0: ಸ್ವಾಮಿ, ಈಗ ತಾನೇ ಬಂದಿರುವ ನಾರದ ಮುನಿ ನಿಮ್ಮಲ್ಲಿ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡೆ. ಅವರು ಹೇಳಿದ ವಿಷಯಕ್ಕೆ ಸಂಬಂಧಪಟ್ಟು ನನಗೂ ಸಂಬಂಧ ಇದೆ ಎಂದು ಗ್ರಹಿಸಿ ನಿಮಗೆ ತಿಳಿಸಲು ತ್ವರಿತದಿಂದ ಬಂದಿದ್ದೇನೆ.
1: ಲಕ್ಷ್ಮಿ, ಇದೇನೆ ಬಹಳ ಆಶ್ಚರ್ಯವಾಗಿದೆ, ಅಂಥದ್ದೇನು ಸಂಬಂಧ ಕಂಡೆ?
0: ಅದು ಯಾರು ಜಲಂಧರನೆಂದೇ ನಾರದರು ಅವನ ಜನನ ವೃತ್ತಾಂತ ತಿಳಿಸಿದರಷ್ಟೇ.
1: ಹೌದು,
0: ಆ ಜಲಂಧರ ಯಾರೆಂದು ತಿಳಿದಿರಿ? ನನ್ನ ತಮ್ಮನಾಗುವನಲ್ಲವೇ. ಸಮುದ್ರ ಮಥನ ಕಾಲದಲ್ಲಿ ಸಾಗರ

0: ಮಧ್ಯದಿಂದ ಪ್ರಕಟಗೊಂಡವಳು ನಾನು. ವರುಣ ದೇವ ನನ್ನ ಪಿತನಲ್ಲವೇ, ನಾನು ಸಾಗರ ಕನ್ಯೆಯಲ್ಲವೇ, ಇದೀಗ ಸಮುದ್ರದಲ್ಲಿ ಜನಿಸಿದ ಆ ಜಲಂಧರ ನನಗೆ ತಮ್ಮನಾಗುತ್ತಾನೆ ನೋಡಿ. ಓ ನನ್ನ ಪ್ರಾಣಕಾಂತ, ಆ ನನ್ನ ಒಡಹುಟ್ಟನ್ನು ಕಾಣಬೇಕೆಂಬ ಆತುರ ನನಗಾಗಿದೆ ಸ್ವಾಮಿ. ಹಾಗಾಗಿ ಹೊರಡಿಯಂತೆ, ಹೋಗೋಣ, ಅವನನ್ನು ನೋಡಿ ಮಾತನಾಡಿಸಿ ಬರೋಣವಂತೆ.
1: ಸರಿ, ಹಾಗಾದರೆ ನಾವು ಹೀಗೆ ಹೋಗುವುದಲ್ಲ. ನಿನ್ನ ತಮ್ಮನಿಗೆ ನೀನು ಸಹಜಾತೆ ಎಂದು ತಿಳಿದಿಲ್ಲ. ಹಾಗಾಗಿ ನಾವು ವೃದ್ಧ ದಂಪತಿಗಳ ವೇಷ ಮಾಡಿಕೊಂಡು ಭೂಮಿಯ ಕಡೆಗಾಗಿ ನಡೆಯೋಣ.
0: ಹಾಗೆ ಹೋಗೋಣ.
2: ಇದೇನಿದು ಕಾಣುತ್ತಿದ್ದೇನೆ, ಊಸುರೋತ್ತಮರು ಸತಿಪತಿಗಳೊಂದಾಗಿ ಬರುತ್ತಿದ್ದಾರಲ್ಲ, ಮಹಿಮಾವಂತರಂತೆ ಕಾಣುತ್ತಿದ್ದಾರೆ. ಸ್ವಾಮಿ, ನಿಮ್ಮ ದರ್ಶನದಿಂದ ಜನ್ಮ ಸಾರ್ಥಕವಾಯಿ. ನಿಮ್ಮ ಪರಿಚಯ ತಿಳಿಸಿರೇ, ನನ್ನನ್ನು ಧನ್ಯರಾಗಿಸುತ್ತೀರಾ ಸ್ವಾಮಿ?
1: ಓ, ನಮ್ಮ ಪರಿಚಯವೇ, ಅವತರಿಸಬೇಕು.
3: ಧನುಜ

0: ಓ ದಾನವೇಶ್ವರ, ನಿನ್ನ ವಿಚಾರ ತಿಳಿದು ನಿನ್ನನ್ನು ನೋಡಲೆಂದೇ ಸಂಕಲ್ಪ ಮಾಡಿ ಬಂದವರು ನಾವು.
1: ಹೌದೇ ಸ್ವಾಮಿ.
0: ನಾರದರು ಹೇಳಿದರು, ಸಮುದ್ರ ಮಧ್ಯದಲ್ಲಿ ಜನಿಸಿದ ನೀನು, ರಾಜ್ಯವನ್ನಾಳುವ ದೊರೆ ಎನಿಸಿಕೊಂಡಿದ್ದಿ, ಪರಮ ಸಾಹಸಿ ಸದ್ಗುಣಶಾಲಿಯೂ ಆಗಿದ್ದಿ. ಅಷ್ಟಲ್ಲದೆ ನಿನ್ನನ್ನು ಕಂಡು ಮಾತನಾಡಿಸುವುದಕ್ಕೆ ಪ್ರಬಲವಾದ ಒಂದು ಕಾರಣ ಇದೆ.
1: ಏನು ಸ್ವಾಮಿ?
0: ಈ ನನ್ನ ಪತ್ನಿ ಸಮುದ್ರ ಮಥನ ಕಾಲದಲ್ಲಿ ಸಾಗರ ಮಧ್ಯದಿಂದಲೇ ಜನಿಸಿದವಳಾದ್ದರಿಂದ ಸಂಬಂಧದಲ್ಲಿ ನಿನಗೆ ಅಕ್ಕ ಆಗುತ್ತಾಳೆ.
1: ಓಹೋ,
0: ರಮೆ ಎಂದು ಈಕೆಯ ಹೆಸರು. ನಾನು ನಾರಾಯಣ, ನಮ್ಮ ವಾಸ ವೈಕುಂಠದಲ್ಲಿ. ಈಗ ನಿನ್ನ ಅಕ್ಕನಿಗೆ ಅಪರೂಪದಲ್ಲಿ ಜನಿಸಿದ ತಮ್ಮನನ್ನು ನೋಡುವ ಇಚ್ಛೆ ಆದುದರಿಂದ ನಿನ್ನನ್ನು ನೋಡಿ ಮಾತನಾಡಿಸಲು ನಾವು ಬಂದವರಿದ್ದೇವೆ.
2: ಆಹಾ, ಏನು ಬಂಡನೆಯ ಮಾತುಗಳು! ಆಹಾ, ಬಳಿರಿ
3: ಬಳಿರಿ ಶಾಬಾ.

ಬಾಸ್, ನಂಬುವರಿದ್ದರೆ ಏನು ಬಡಬಡಿಸುತ್ತೀರಲ್ಲ? ವೈಕುಂಠಾಧಿಪತಿ ವಿಷ್ಣು ಎಲ್ಲಿ, ಮುದಿ ಬ್ರಾಹ್ಮಣನಾದ ನೀನೆಲ್ಲಿ? ಸಂಪತ್ತಿಗಾದಿ ದೇವತೆಯಾಗಿ ಸಕಲ ಪೂಜೆಗೆ ಪಾತ್ರಳಾಗುವ ನನ್ನ ಜ್ಯೇಷ್ಠೆ ಲಕ್ಷ್ಮೀ ದೇವಿಯಲ್ಲಿ, ಈ ಮುದಿ ಬ್ರಾಹ್ಮಣ ಸ್ತ್ರೀಯಲ್ಲಿ ತಿರುಗೋಡಿಗಳು ನೀವು? ರಾಮೇ ನಾರಾಯಣರು ಜನನ ಮರಣಗಳಿರುವ ಸಾಮಾನ್ಯರೆಂದು ತಿಳಿದರೆ ಪರಮ ಪಾವನ ಮೂರ್ತಿಗಳವರು ಸಾಕು ಮಾಡಿ. ಯಾಕಾಗಿ ಈ ಸುಳ್ಳು? ಯಾವ ಲಾಭದ ಅಪೇಕ್ಷೆಯಿಂದ ಕೇಳಿ ಏನು

0: ನಿಮಗೆ ಹೇಳಿ.
1: ಸರಿ ಇವನೇ ಇದೀರೀಗ ನಿಜ ರೂಪದಿಂದಲೇ ಕಾಣಿಸಿಕೊಳ್ಳುತ್ತೇವನ್.
0: ಹಾ, ಇದೇನು ಆಶ್ಚರ್ಯವಿದು? ನನ್ನ ಕಣ್ಣುಗಳನ್ನೇ ನಾನು ನಂಬಲಾಗುವುದಿಲ್ಲವಲ್ಲ. ಶತ ಕೋಟಿ ತೇಜ ಪ್ರದೀಪ ಸ್ಮರ ಕೋಟಿ ಲಾವಣ್ಯ ಚತುರ್ಭುಜಗಳಲ್ಲಿ ಶೋಭಿಸುವ ಶಂಖ ಚಕ್ರ ಗದಾ ಪದ್ಮ ಮೆರವ ವೈದೀಪ್ಯಮಾನವಾದ ಕಿರೀಟ ಕಿವಿಗಳಲ್ಲಿ ಹೊಳೆಯುವ ಕುಂಡಲ ಪರಿಶೋಭಿಸುವ ಭುಜ ಕೀರ್ತಿ ವೈಜಂತಿ ಹಾರ ಕೊರಳಲ್ಲಿ ಅನರ್ಘ್ಯ ರತ್ನಗಳಿಂದ ಕೂಡಿದ ಪದಕ ಕರದಲ್ಲಿ ಮುಂಗೈ ಸರಪಣಿ ಡಾಬು ನೇವಳ ಸುತ್ತಲೂ ಪರಿಶೋಭಿಸುತ್ತಿರಲು ವಾಮ ಭಾಗದಲ್ಲಿ ಸಕಲ ಸೌಭಾಗ್ಯ ಸಂಪತ್ತಿನ ಅಧಿದೇವತೆಯಾಗಿರುವ ಭುವನ ಮೋಹಿನಿ ಲಕ್ಷ್ಮೀದೇವಿ. ಹಬ್ಬಾ, ನಾನೆಂತ ಭಾಗ್ಯಶಾಲಿ! ಹರ

0: ಅರಿಯ ದಾದೆ
1: ಮರೆದೆನ್ನ ರಕ್ಷಿದೈ ಮರೆದೆನ್ನ ರಕ್ಷಿದೈ
0: ನನ್ನನ್ನು ರಕ್ಷಿಸು ದೇವ
1: ಹರಿ ಸರ್ವೋತ್ತಮ ಎಂದು ಚರಣಗಾನತನ
0: ಹರಿ ಸರ್ವೋತ್ತಮ

0: ದೇವಾ, ನೀವು ಪರಬ್ರಹ್ಮ ಸ್ವರೂಪರು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರು, ನೀವು ಜಗದಾದಿ ದೈವ ಎಂದರಿಯದೆ ತಪ್ಪನ್ನೆಸಗಿದ್ದೇನೆ. ಏನೋ ಲಘುವಾಗಿ ಮಾತನಾಡಿದ್ದೇನೆ, ಬೈದು ಭಂಗಿಸಿದ್ದೇನೆ, ಅದು ತಿಳಿಯದ ಮಾಡಿದ ಅಪರಾಧ ಆಗಿ ಹೋಯಿತು. ನನ್ನಿಂದಾದ ಈ ಪ್ರಮಾದವನ್ನು ಮನ್ನಿಸಿದೇವ. ನನ್ನದಾದ ಈ ಅಪಚಾರಕ್ಕೆ ದಿಕ್ಕು ತೋಚದೆಯೇ ಮರುಗುತ್ತಿದ್ದೇನೆ. ಇದು ನಿಮ್ಮ ಪಾದಾರವಿಂದಗಳಲ್ಲಿ ಪೊಡಮಟ್ಟಿದ್ದೇನೆ. ಕಾಪಾಡಿ ದೊರೆಯೇ ಕಾಪಾಡಿ.
1: ಜಲಂಧರ, ಸಾಕು ಸೈರಿಸು, ಶೋಕವನ್ನು ಬಿಡು. ಪ್ರಮಾದಕ್ಕೆ ಕ್ಷಮೆ ಇದೆ. ನಿನ್ನ ಪರಮ ಭಕ್ತಿಗೆ, ಪ್ರಾಮಾಣಿಕತೆಗೆ ನಾನು ಮೆಚ್ಚಿದ್ದೇನೆ. ನಿನ್ನ ಇಷ್ಟಾರ್ಥಗಳನ್ನು ಈಡೇರಿಸುವ ಮನ ಮಾಡಿದ್ದೇನೆ. ಕೇಳು, ನಿನಗೆ ಆಗಬೇಕು ಎಂದು.
2: ನನಗಂತೂ ತುಂಬಾ ಸಂತೋಷವಾಗಿದೆ. ನಿನ್ನನ್ನು ಕಾಣುವಾಗ ಆತ್ಮೀಯ ಹಾಗೂ ಅನಿರ್ವಚನೀಯ ಆನಂದವೇ ನನಗಾಗಿದೆ. ಏನು ಬೇಕು ಹೇಳು ತಮ್ಮ.
0: ನಿಮ್ಮ ಬಿಚ್ಚು ನುಡಿಗಳು ನನ್ನ ಮನದ ಭೀತಿ ಸಂಕೋಚಗಳನ್ನೆಲ್ಲವನ್ನು ದೂರ ಮಾಡಿದೆ. ನನ್ನ ಇಚ್ಛೆಯನ್ನು ಸಲ್ಲಿಸುವಿರಲ್ಲವೇ? ಹಾಗಿದ್ದರೆ ನೀವಿಬ್ಬರೂ ನಮ್ಮ ಮನೆಯಲ್ಲಿದ್ದು ನಿತ್ಯವೂ ನಿರಂತರವೂ ಇದ್ದು ನನ್ನನ್ನು ಹರಸಬೇಕು ದೇವ.
1: ಸರಿ, ಭಕ್ತಾಧೀನನಲ್ಲವೇ ನಾನು, ನಿನ್ನ ಇಚ್ಛೆಯಂತೆಯೇ ಆಗಲಿ.
3: ಅರಸಿನಿ ಕೇಳಿದೆಯಾ, ನಿನ್ನೊಡ ಒರೆವೆ ನಿನ್ನಂತರಿಯ
0: ಅರಸೀ.

0: ನೇರವಾಗಿ ನನ್ನ ಅರಮನೆಗೆ ಬಂದಿದ್ದೇನೆ.
1: ಹೋ,
0: ಇಲ್ಲೇ ಇದ್ದಾಳಲ್ಲ ನನ್ನ ಕಾಂತೆ. ಓ ನನ್ನ ಕಾಂತೆ ವೃಂದ,
2: ಸ್ವಾಮಿ
0: ನೋಡಿದೆಯಾ ನಮಗೊದಗಿದ ಸೌಭಾಗ್ಯವನ್ನು? ಶ್ರೀಹರಿಯು ಲಕ್ಷ್ಮೀ ಸಮೇತನಾಗಿ ನಮ್ಮ ಮನೆಯಲ್ಲಿ ನಿರತ ಇರುವುದೆಂದರೆ ನಮ್ಮ ಸೌಭಾಗ್ಯಕ್ಕೇನು ಕಡಿಮೆ ಹೇಳು.
2: ಅಲ್ಲವೇ ಮತ್ತೆ?
0: ಆದರೆ ಒಂದು ಕಡಿಮೆ ಇದೆ. ಅದೇನು ಬಲ್ಲೆಯ?
2: ಏನು ಸ್ವಾಮಿ?
0: ಆ ಸ್ವರ್ಗವನ್ನು ವಶಪಡಿಸಿಕೊಳ್ಳಬೇಕೆಂಬ ಹಠ ನನ್ನದು. ಹಾಗಾಗಿ ಸೈನ್ಯ ಸಮೇತವಾಗಿ ನಾಕಲೋಕಕ್ಕೆ ಮುತ್ತಿಕೆಯನ್ನು ಹಾಕಲು ನಿರ್ಧರಿಸಿದ್ದೇನೆ. ತಿಳಿಯಿತಲ್ಲ
2: ಸ್ವಾಮಿ? ಇದು ಸರಿಯಲ್ಲ.

0: ಸ್ವಾಮಿ, ಸ್ವಲ್ಪ ಆಲೋಚಿಸಿ ನೋಡಿ. ನಮಗೀಗ ಯಾವುದಕ್ಕೆ ಕಡಿಮೆ ಇದೆ? ಲೋಕವೇ ಅಸೂಯೆ ಪಡುವ ರೀತಿಯಲ್ಲಿ ಲೋಕ ವಂದ್ಯರಾದ ಲಕ್ಷ್ಮೀ ನಾರಾಯಣರು ಸದಾ ನಮ್ಮಲ್ಲಿಯೇ ಇದ್ದಾರೆ.
1: ಹೌದು,
0: ಹಾಗಿರುವಾಗ ಈ ಕ್ಷುಲ್ಲಕ ಆಶೆಗೆ ಮನ ಮಾಡುವುದು ಎಷ್ಟು ಸರಿ ಹೇಳಿ. ಸುರಪಾಲನನ್ನು ಲಘುವಾಗಿ ಪರಿಗಣಿಸಬೇಡಿ. ನಿಮ್ಮ ಕಾಲುಗಳನ್ನು ಹಿಡಿದು ಬೇಡಿಕೊಳ್ಳುತ್ತೇನೆ ಸ್ವಾಮಿ, ನಮಗೆ ಈ ಆಶೆ ಬೇಡ. ನಾಕಲೋಕ ವಶಪಡಿಸಿಕೊಳ್ಳುವ ಆಶೆಯನ್ನು ಬಿಟ್ಟು ಬಿಡಿ ಸ್ವಾಮಿ, ಬಿಟ್ಟು ಬಿಡಿ.
1: ಕಾಂತೆ, ಏನು ಮಾತನಾಡುತ್ತಾ ಇದ್ದೀಯೋ? ನೀನು ಎಷ್ಟು ಹೇಳಿದರೂ ನಾನು ಕೇಳುವವನಲ್ಲ. ನನ್ನ ನಿರ್ಧಾರ ಅಚಲ, ಬದಲಾಗಲು ಸಾಧ್ಯವೇ ಇಲ್ಲ. ದೇವೇಂದ್ರನು ಸೋತೇ ಹೋದನಲ್ಲ, ಎಲ್ಲಿದೆ ಇವನ ಪ್ರತಾಪ? ಕ್ಷಣ ಮಾತ್ರದಲ್ಲಿಯೇ ಸುರರುಗಳನ್ನು ಸೋಲಿಸಿ ದೆಸೆಗೆಡಿಸಿದ್ದೇನಲ್ಲ, ನನ್ನ ಬಹುದಿನದ ಆಸೆ ನೆರವೇರಿದಂತಾಯ್ತು. ಇನ್ನು ನನ್ನನ್ನು ಎದುರಿಸುವ ವೀರರು ಯಾರಿದ್ದಾರೆ ನೋಡೋಣ. ನಾನೇ ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಿದ್ದೇನೆ.
2: ಗಿರಿಜೆಯೊಡನಿಂದರು ಶೂಲೆಯು ಪರಮ ಹರುಜಾಣ್ಣವದಿ ಬಂದನು. ಶರಣಗಳು ನಂದಿಕೇಶ್ವರಿ ತ್ವರಿತದಲ್ಲಿ
3: ಸುಮನಸಾದ ದೇವತೆಗಳಿಗೆ ಕಷ್ಟ ಬಂದಿದೆಯಲ್ಲ. ಜಲಂಧರನೆಂಬ ದೈತ್ಯ ಈ ಬಾರಿ ಸಕಲ ಸೇನೆಯನ್ನಡಗೂಡಿಕೊಂಡು ಬಂದು ನಾಕಾಧಿಪತಿಯನ್ನು ಸಮಸ್ತ ಸುರಸಂತತಿಯನ್ನು ಸ್ಥಾನಭ್ರಷ್ಟನಾಗಿಸಿದನಲ್ಲ. ನಮ್ಮನ್ನೇ ನಂಬಿರುವ ದೇವತೆಗಳಿಗೆ ಅಭಯವನ್ನಿತ್ತಿದ್ದೇನೆ. ಮಂದಮತಿ ಎನಿಸಿಕೊಂಡಿರುವ ಜಲಂಧರನನ್ನು ಕೊಂದುಕೊಡುವೆನೆಂದು ಧೈರ್ಯದ ಮಾತುಗಳನ್ನು ಹೇಳಿದ್ದೇನೆ. ಸಕಲ ಪ್ರಮತ ಗಣಗಳನ್ನು ಕೂಡಿಕೊಂಡಿದ್ದೇನೆ. ಗಿರಿಜೆಗೆ ವಿಷಯವನ್ನು ತಿಳಿ ನಂದಿಯನ್ನೇರಿ ಅಮರಾವತಿಯ ಕಡೆಗಾಗಿ ಬಂದಿದ್ದೇನೆ. ದ್ವಾರದಲ್ಲಿ ಜನರು ತಡೆದರೆ ವಿಷಯ ತಿಳಿದ ಜಲಂಧರ ತಾನಾಗಿ ನನ್ನನ್ನು ಎದುರಿಸಲು ಬಂದಿದ್ದಾನಲ್ಲ.
1: ಬಂದೆಯಾ ಬಲವೈರಿ?
2: ಬಂದೆಯಾ

0: ಎಲವೋ ಬಲವೈರಿ ನನ್ನನ್ನು ಅರಿಸಿಕೊಂಡು ಬಂದೆಯ. ಶಂಕರ, ರಚದಾಗ್ರಿವಾಸರಲ್ಲವೇ ನೀನು? ನಿನ್ನ ಗಡಣವನ್ನು ಕೂಡಿಸಿಕೊಂಡೇ ಬಂದಿರುವೆಯ. ನಂದಿ ವಾಹನನಲ್ಲವೇ ನೀನು? ನಂದಿಯನ್ನೇರಿ ಬಂದೆಯ. ವ್ಯಾಘ್ರ ಚರ್ಮವನ್ನು ಸೊಂಟಕ್ಕೆ ಸುತ್ತಿಕೊಂಡಿರುವೆಯ. ಸ್ಮಶಾನ ಭಸ್ಮವನ್ನು ಮೈಗೆಲ್ಲ ಬಳಿದುಕೊಂಡಿದ್ದೀಯ. ಸತ್ತವರ ರುಂಡವನ್ನೇ ಅಲಂಕಾರವಾಗಿ ಮಾಲೆಯಾಗಿ ಧರಿಸಿದ್ದೀಯ. ಜಡ್ಡುಗಟ್ಟಿದ ಜಟೆ ನಿನ್ನ ತಲೆ ಮೇಲೆ. ಏನು, ಆ ಗಂಗೆ ಚಂದ್ರರನ್ನು ಹೊತ್ತುಕೊಳ್ಳುವುದಕ್ಕಾಗಿ ಇದೆಯಲ್ಲ? ಓ, ನಿನ್ನ ವೇಷವೇ! ಇವರನ್ನೆಲ್ಲ ಕರೆದುಕೊಂಡು ಬಂದು ವೃಥಾ ನನ್ನಿಂದ ಕೊಲಿಸುತ್ತಿದ್ದೀಯಲ್ಲ.
1: ಸಾಕು ಮಾಡು.

0: ಎಲ್ಲಾ ದುರ್ಲತಾನವನಿ ದೇವತೆಗಳನ್ನು ಸೋಲಿಸಿದೆ ಎಂದ ಮಾತ್ರಕ್ಕೆ ಬೀಗ ಬೇಡ.
1: ಓಹೋ,
0: ನಿನಗಿದು ವಿನಾಶ ಕಾಲಕ್ಕೆ ಬಂದ ದುರ್ಬುದ್ಧಿ ಎಂದೇ ತಿಳಿ. ನೀನು ನಿಜಕ್ಕಾದರೂ ಯಾರು? ನಿನ್ನನ್ನು ಹೆತ್ತು ಹೊತ್ತ ನಿನ್ನ ಮಾತಾಪಿತರು ಯಾರು? ಈ ದೇವತೆಗಳು ನಿನಗೇನು ಮಾಡಿದರು? ವೃತಾ ಇವರನ್ನು ಹೊಡೆದಾಡಿಸಿದೆಯಲ್ಲ. ನಾನು ಲಯಕರ್ತ ಇದ್ದೇನೆ.
1: ಓಹೋ,
0: ಜಗತ್ತಿನ ಜೀವಿಗಳನ್ನು ಅಂತ್ಯಗೊಳಿಸುವ ಅಂತ ಕಾಂತಕನಿದ್ದೇನೆ. ನನ್ನಲ್ಲೂ ನಿನ್ನ ಅದಟೆ. ಆಗಲಿ, ತೋರಿಸು ನಿನ್ನ ಪ್ರತಾಪ,
1: ಬಾ ಮುಂದೆ.

0: ಆಶ್ಚರ್ಯ, ಇವನು ಅಸಮ ಬಲಶಾಲಿ ಇದ್ದಾನೆ. ಇವನನ್ನು ಸೋಲಿಸುವುದು ಅಸದಳವೆನಿಸಿದೆ. ನಾನೇ ಬಳಲಿ ಬಸವಳಿದಿದ್ದೇನಲ್ಲ, ಏನು ಮಾಡೋಣ? ವೈಕುಂಠಾಧಿಪತಿ ಶ್ರೀಮನ್ನಾರಾಯಣನನ್ನೇ ಬರಿಸಬೇಕಾಗಿದೆ. ಶ್ರೀಹರಿಯನ್ನು ಸ್ತುತಿಸುತ್ತೇನಂತೆ. ಜಯ ಜಯ ನಾರಾಯಣ ಲಕ್ಷ್ಮೀ ರಮಣ. ಇದೋ ದುಷ್ಟ ಮರ್ದನನಾದ ನೀನು ಸಂಕಷ್ಟದಲ್ಲಿರುವ ಈ ದೇವತೆಗಳನ್ನು ರಕ್ಷಿಸು ದೇವ, ರಕ್ಷಿಸು.
1: ಏನಿದೋ ಸರ್ಯವೈ ಹರ ಮಹಾದೇವ
2: ಹರ ಮಹಾದೇವ.

0: ಏನಿದೆ ಆಶ್ಚರ್ಯವಿದು? ಹರ ಮಹಾದೇವ, ನೀನು ನನ್ನನ್ನು ಸ್ತುತಿಸುತ್ತಿರಲು ನಾನು ತ್ವರಿತದಿಂದ ಬಂದಿದ್ದೇನೆ ನೋಡು. ನಿನಗೂ ಈ ದುರಳನಿಂದ ಸೋಲುಂಟಾಯಿತೆ.
1: ಹೌದು,
0: ಕೂಳನಾದ ಜಲಂಧರನು ಈ ಎಲ್ಲಾ ಅನಾಹುತಕ್ಕೆ ಕಾರಣನಾದನೆ.
1: ಹೌದು ಶ್ರೀಹರಿ,
0: ಜಗದ್ ರಕ್ಷಕನಾದ ನಿನ್ನಿಂದಲೂ ಆತ ಸೋಲದೆ ಜಯ ಪಡೆಯಬೇಕಾದರೆ ಬಲವಾದ ಕಾರಣ ಹೊಂದಿದೆ. ಬ್ರಹ್ಮದೇವನ ವರಬಲದಿಂದಲೇ ಅವನು ಅಜಯನೆನಿಸಿಕೊಂಡಿದ್ದಾನೆ. ಇನ್ನು ಇವನ ಸಹಧರ್ಮಣಿ ವೃಂದೆ ಪರಮ ಪತಿವ್ರತ ಇದ್ದಾಳೆ. ಆಕೆಯ ಪತಿವ್ರತ ಧರ್ಮವೇ ಇವನನ್ನು ರಕ್ಷಿಸುತ್ತಾ ಇದೆ.
1: ಹೌದು,
0: ಆಕೆಯು ಪತಿವ್ರತವನ್ನು ತ್ಯಜಿಸದೆ ಈತನಿಗೆ ಮರಣವಿಲ್ಲ. ಹಾಗಾಗಿ ನಾನು ಆಕೆಯ ಪತಿವ್ರತ ಧರ್ಮವನ್ನು ಕೆಡಿಸುತ್ತೇನೆ.
1: ಹಾಗೇ ಆಗಲಿ ಹರಿ,
0: ಲೋಕಹಿತ ದೃಷ್ಟಿಯಿಂದ ಅದು ನಮಗೆ ಅನಿವಾರ್ಯ. ಆ ಮುಖೇನ ಕಾರ್ಯಪ್ರವರ್ತನಾಗಲು ಸಿಂಧುಮತಿ ನಗರದೆಡೆಗೆ ಬಂದಂತಾಯಿತು. ಪುರದ ಹೊರವಲಯದಲ್ಲಿ ಮಾಯಾ ಲೋಕವನ್ನೇ ನಾನು ಸೃಷ್ಟಿಸಿದ್ದೇನೆ. ದೇವೇಂದ್ರನ ನಂದನವನವನ್ನೇ ಹೋಲುವ ಸುಂದರ ವನವು ನಿರ್ಮಿತವಾಗಿದೆ. ಕಪಟದ ಯತಿಯಾಗಿ ವೃಂದೆಯ ಬರವನ್ನೇ ನಿರೀಕ್ಷಿಸುತ್ತಾ ಇಲ್ಲಿ ಕುಳಿತುಕೊಳ್ಳುತ್ತೇನೆ ನೋಡೋಣ.

0: ದೇವಿ ಕರುಣಾಸಾಗರೆ, ನನ್ನ ಮನವನ್ನಾವರಿಸಿದ ಚಿಂತೆಯನ್ನು ಯಾರಲ್ಲಿ ಹೇಳಲಿ? ಸುರಲೋಕವನ್ನು ವಶಪಡಿಸಿಕೊಳ್ಳಬೇಕು ಎಂಬ ಕೆಟ್ಟ ಹಠದಿಂದ ನನ್ನ ಪತಿದೇವರು ತೆರಳಿ ಎಷ್ಟೋ ದಿನಗವಾಯಿತು ನೋಡು. ಆ ದೇವತೆಗಳಾದರೂ ಅಮಿತ ಬಲಶಾಲಿಗಳು. ಅವರು ನನ್ನ ಪತಿಯನ್ನು ಏನು ಮಾಡಿದರೋ ಎಂದು ಕಳವಳವಾಗಿದೆ. ನಾನೇ ಹೊರಟು ಏನಾಗಿದೆ ಎಂದು ನೋಡಿ ಬರಬೇಕು ಎಂದೆನಿಸುತ್ತಿದೆ ದೇವಿ.
1: ಸುಲಲಿತಾಂಗಿ ಮರುಗದಿರು.
2: ಏಕೆ ಮರುಗುವೆ ಸುಲಲಿತಾಂಗಿ? ವಿವೇಕ

0: ಸಖಿ.
1: ಅಮ್ಮ,
0: ಹೆದರದಿರು. ಸಮರಕ್ಕೆ ತೆರಳಿದ ನಿನ್ನ ಪತಿಯ ವರ್ತಮಾನ ತಿಳಿಯದೆ ನೀನು ಗಾಬರಿಯಾಗಿರುವುದು ಸಹಜವೇ. ಆದರೆ ಬೇಡವಾದದ್ದನ್ನು ಆಲೋಚಿಸಿ ಕಂಗೆಡದಿರು. ನನ್ನ ಪತಿ ಸಕಲ ಲೋಕೈಕ ನಾಯಕ ಇದ್ದಾರಲ್ಲ, ಅವರಲ್ಲಿ ವಿಷಯ ತಿಳಿಸಿ ನಿನ್ನ ಸಮಸ್ಯೆಯನ್ನು ಬಗೆಹರಿಸೋಣವಂತೆ. ಅದಕ್ಕಾಗಿ ವ್ರತ ನೀನು ಹುಡುಕಿಕೊಂಡು ಯಾಕೆ ಹೋಗುತ್ತೀಯ? ನೀನು ನನ್ನನ್ನು ನಂಬು. ನೀನು ಮನಸ್ಸಿನಲ್ಲಿ ಹಲವು ಆಲೋಚಿಸಿ ಕಂಗೆಡಬೇಡ.
1: ನನಗೆ ನೀವು ಎಷ್ಟು ಹೇಳಿದರೂ ಸಮಾಧಾನ ಆಗುವುದಿಲ್ಲ. ನನ್ನ ಪತಿದೇವರ ಇರುವನ್ನು ಕಾಣುವ ಆಸೆ ನನ್ನಲ್ಲಿ ಬಲವಾಗಿದೆ. ನಾನೇ ಸಖಿಯನ್ನು ಕೂಡಿಕೊಂಡು ತೆರಳುತ್ತೇನೆ.
2: ಬೃಂದೆ ಇತ್ತ ಕಡೆಗೆ ಬರುತ್ತಿದ್ದಾಳೆ. ಅವಳಿಗೆ ಭಯ ಉಂಟಾಗಲು ಅನೇಕ ದುಷ್ಟಶಕ್ತಿಗಳನ್ನು ಸೃಷ್ಟಿಸಿ ಅವಳ ದಾರಿಗಡ್ಡವಾಗಿ ಹೋಗುವಂತೆ ಮಾಡ್ತೇನೆ ನೋಡು.
1: ಅಯ್ಯೋ, ಇದೇನಿದು? ಯಾರವರು ವಿಕಾರ ರೂಪಿಗಳು? ಯಾಕೆ ನನ್ನನ್ನು ಹೆದರಿಸುತ್ತಿದ್ದಾರೆ? ಆ, ನನ್ನ ಭಾಗ್ಯ, ಇಲ್ಲಿ ಒಬ್ಬರು ಯತಿವರ್ಯರು ಕಾಣುತ್ತಿದ್ದಾರಲ್ಲ, ಅವರ ಮರೆ ಹೋಗುತ್ತೇನಂತೆ.

0: ಯತಿ ವರಿಯ,
1: ಆರ್ತಳಾದ
0: ನನ್ನನ್ನು ರಕ್ಷಿಸು. ಈ ದುಷ್ಟಶಕ್ತಿಗಳು ಎಡೆಬಿಡದೆ ನನ್ನನ್ನು ಹಿಂಬಾಲಿಸುತ್ತಿವೆ. ನನ್ನ ಪತಿಯನ್ನು ಹುಡುಕಿಕೊಂಡು ಬರುತ್ತಿರುವ ನನ್ನ ಪಥಕ್ಕೆ ಅಡ್ಡಿಯನ್ನು ಮಾಡಿ ನನ್ನನ್ನು ಭಯಗೊಳ್ಳುವಂತಾಗಿಸಿದೆ. ನೀವು ಸರ್ವಶ್ರೇಷ್ಠ ಯತಿಗಳಿದ್ದೀರಾ, ನನ್ನ ಮೇಲೆ ದಯೆ ತೋರಿಸಿ ನನ್ನನ್ನು ಕಾಪಾಡಿ ದೇವ.
1: ಎಲೆ ಬಾಮಿನಿ, ಯಾರು ನೀನು? ಯಾಕೆ ಒಬ್ಬಳೆ ಹೊರಟಿರುವ?

ಕಾಯ್ವೆಯನ್ನು ದಲೀಯೇ ಕಳರ ಭಂಗಿದಿ ಕಾಯ್ವೆಯನ್ನು ದಲೇ ಗಳಿಗೆ ಗಜುರರಲು.

0: ಎಲ್ಲ ಹೆಣ್ಣು ಮಗಳೇ ಒಬ್ಬಳೆ ಬಂದಿದ್ದೀಯಲ್ಲ, ಬೆದರಬೇಡ. ನನ್ನ ಕಮಂಡಲದಲ್ಲಿರುವ ಈ ಮಂತ್ರಜಲವನ್ನು ಆ ದುಷ್ಟರ ಮೇಲೆ ಪ್ರೋಕ್ಷಿಸುತ್ತೇನೆ. ನೋಡು, ಕ್ಷಣ ಮಾತ್ರದಲ್ಲಿಯೇ ಆ ವಿಕಾರ ರೂಪಿಗಳು ನಾಶ ಹೊಂದಿದ್ದಾರೆ. ಹೇಳು, ನೀನು ಯಾಕಾಗಿ ಬಂದಿರುವೆ?
1: ಮುನಿವರ್ಯ, ನನ್ನವರು ಯುದ್ಧಕ್ಕಾಗಿ ಹೊರಟು ಬಹಳ ದಿನಗಳಾದರೂ ಹಿಂತಿರುಗದಿರಲು ಅವರನ್ನು ಹುಡುಕಿಕೊಂಡು ಬಂದೆ. ಅವರೆಲ್ಲಿ ಕಾಣ ಸಿಗಬಹುದು ಎಂದು ತಿಳಿಸುವೀರಾ ಸ್ವಾಮಿ?
0: ನೋಡು, ಇದೇ ದಾರಿಯಲ್ಲಿ ಮುಂದುವರಿ, ನಿನ್ನ ಪತಿ ನಿನಗೆ ಕಾಣ ಸಿಗುವರು.
1: ಸರಿ ಸ್ವಾಮಿ, ಹಾಗೇ ಮಾಡುತ್ತೇನೆ.
0: ಇದೇ ಸರಿಯಾದ ಸಮಯ. ಇವಳಿಗೆ ಇವಳ ಪತಿ ಜಲಂಧರಾಗಿ ಇವಳ ಮುಂದೆ ಕಾಣಿಸಿಕೊಳ್ಳುತ್ತೇನೆ, ನೋಡೋಣ. ವಲ್ಲವೇ ಬೃಂದೇ
1: ಸ್ವಾಮಿ,
0: ಇದೇನಿದು? ನೀನು ಇಲ್ಲಿ

0: ಆಶ್ಚರ್ಯ, ಈ ಘೋರ ಕಾನನದಲ್ಲಿ ಯಾವ ಭೀತಿಯೂ ಇಲ್ಲದೆ ಬಂದಿರುವೆಯಲ್ಲ. ಹುಚ್ಚಿ, ನಾನು ಯುದ್ಧ ಮುಗಿಸಿ ಬರುವಷ್ಟು ತಾಳ್ಮೆ ಇಲ್ಲವೇನೆ ನಿನಗೆ?
1: ಸ್ವಾಮಿ, ಇಷ್ಟು ಸುಲಭದಲ್ಲಿ ನಾನು ನಿಮ್ಮನ್ನು ಕಾಣುವೆನೆಂದು ಎಣಿಸಿರಲಿಲ್ಲ. ಆ ಮಹಾತ್ಮರು ಸರಿಯಾಗಿಯೇ ಹೇಳಿ ನನಗೆ ಉಪಕಾರ ಮಾಡಿದರು.
0: ಕಾಂತೆ, ಹೀಗೆ ಬಾ, ನನ್ನನ್ನೊಮ್ಮೆ ಪ್ರೀತಿಯಿಂದ ಆಲಂಗಿಸಿಕೊ.
1: ಆಗಲಿ ಸ್ವಾಮಿ.
2: ಅಂದು ಕೇಳಿಯೊಳಿರದಿದ್ದಲು ಕಂದು ಚಿದಾಮರಾವಧಿಯ ಪಟ್ಟಣದಿ ಸಮರದಳು.
3: ನಿನ್ನ ಅಂತ್ಯಕಾಲ ಸಮೀಪಿಸಿದಂತೆ ತಿಳಿ.
4: ಓಹೋ,
3: ನಿನ್ನನ್ನು ಇದುವರೆಗೆ ಕಾಯುತ್ತಿದ್ದ ರಕ್ಷೆ ಇದೀಗ ದುರ್ಬಲವಾಗಿದೆ. ಇದೋ ನನ್ನ ಆಯುಧದ ಹತ್ತಿಗೆ ನಿನ್ನ ಶಿರವನ್ನೇ ಚೆಂಡಾಡುತ್ತೇನಂತೆ. ನನ್ನ ಆಯುಧದ ಹತ್ತಿಗೆ ಜಲಂಧರನ ರುಂಡ ದೇಹದಿಂದ ಬೇರ್ಪಟ್ಟಿದೆ. ಭೂಮಿಯ ಮೇಲೆ ಬಿದ್ದಿರುವ ಈ ರುಂಡವನ್ನು ಇವನ ಅರಸಿಯಾದ ವೃಂದೆಯ ಮುಂದೆ ಕೊಂಡು ಹೋಗಿ ಕೆಡಹುವಂತೆ ನನ್ನ ಶರಕ್ಕೆ ಆಜ್ಞಾಪಿಸುತ್ತಿದ್ದೇನೆ.

0: ರಮಣ, ಹಾ ಏನಾಗಿ ಹೋಯಿತು? ನನ್ನನ್ನು ಅನಾಥಳಾಗಿಸಿದರೆ, ನಾನು ಎಷ್ಟು ಕಾಡಿ ಬೇಡಿದರೂ ನಿಮ್ಮ ಹಠ ನೀವು ಬಿಡಲಿಲ್ಲ. ಈಗ ನನ್ನ ಮಾಂಗಲ್ಯ ಭಾಗ್ಯವೇ ಕಸಿದು ಹೋಯಿತಲ್ಲ. ಇನ್ನು ಬೇಕೇ ನನಗೆ ಈ ಜೀವ? ಅಗ್ನಿಕುಂಡವನ್ನು ರಚಿಸಿ ನನ್ನ ಜೀವವನ್ನು ನೀಗುತ್ತೇನೆ. ನಿಮ್ಮೊಂದಿಗೆ ಸಹಗಮನವೆಸಗಿ ನಿಮ್ಮ ಜೊತೆಗೇ ಬರುತ್ತೇನೆ, ನಿಮ್ಮ ಜೊತೆಗೇ ಬರುತ್ತೇನೆ.
1: ಇದೇನಿದು? ಎಂತಹ ಅನ್ಯಾಯ ಆಗಿ ಹೋಯಿತು! ಸತಿ ಶಿರೋಮಣಿ ಪರಮ ಪತಿವ್ರತೆ ವೃಂದೆ ತನ್ನ ಪ್ರಾಣಾರ್ಪಣೆ ಮಾಡಿದಳೆ, ಅವಳನ್ನು ರಕ್ಷಿಸಲು ನನಗಾಗಲಿಲ್ಲವೇ? ಆಶ್ರಿತ ರಕ್ಷಕರು ಎಂಬ ನಮ್ಮ ಬಿರುದಿಗೆ ಎಲ್ಲೇ ಅರ್ಥ ಉಳಿಯಿತು? ಈ ಅಪಮಾನದಿಂದ ನಾನು ಕುಗ್ಗಿ ಹೋಗಿದ್ದೇನೆ. ಅಲ್ಲದೆ ನನ್ನನ್ನೇ ನಂಬಿರುವ ವೃಂದೆ ಇಲ್ಲದೆ ನಾನಾದರೂ ಹೇಗೆ ಉಳಿಯಲಿ? ನಾನು ಈ ದೇಹವನ್ನು ಹವ್ಯ ವಾಹನನಿಗೆ ಒಪ್ಪಿಸುತ್ತೇನೆ.
2: ಹಾ, ಈಗ ಬಂದರಲ್ಲ ನನ್ನ ಯಜಮಾನರು.
1: ಓ ಶ್ರೀಹರಿ, ಇದು ನಿನ್ನ ಪಾದಗಳಿಗೆ, ಇದು ನನ್ನ ಕೊನೆಯ ವಂದನೆ. ನನ್ನನ್ನು ಈ ಅಗ್ನಿಕುಂಡಕ್ಕೆ ದುಮ್ಮಿಕ್ಕುವಂತೆ ಬಿಡಿ ಶ್ರೀಹರಿ, ಬಿಡಿ.
3: ಲಕ್ಷ್ಮೀ ಲಕ್ಷ್ಮೀ, ಏನೇ ಇದು? ಇದು ತರವಲ್ಲ.
1: ಇಲ್ಲ ಸ್ವಾಮಿ, ನನ್ನನ್ನು ತಡೆಯಬೇಡಿ. ಈ ಪತಿವ್ರತ ಪತಿವ್ರತ ಪರಮ ಸಾಧ್ಯ ವೃಂದೆಯನ್ನು ನಾನು ಸೇರಲಿಚ್ಛಿಸುತ್ತಾ ಇದ್ದೇನೆ ಸ್ವಾಮಿ, ನನ್ನನ್ನು ಬಿಡಿ.
4: ಹರಿಹರ ಬ್ರಹ್ಮಾದಿ ಮುಖ್ಯ ಸುರರೆಲ್ಲ ಕೇಳಿ,
3: ಸುರರೆಲ್ಲ ಕೇಳಿ,
4: ಒರವೇನೊಂದುತ್ತರವ ಮನಗೆ ಸರಿ ಬಂದಾದರೆ ಬೇಡಿ.

ಏನಿದು, ಎಲ್ಲರೂ ಇಲ್ಲಿ ಸೇರಿದ್ದೀರಲ್ಲ, ನೀವೆಲ್ಲ ಒಂದಾಗಿ ಬಂದು ಇಲ್ಲಿ ನೆಲೆ ನಿಂತರೆ ಲೋಕ ಧರ್ಮ ಕಾಪಿಡುವುದು ಹೇಗೆ? ಈಗ ಇದಕ್ಕೆ ಒಂದು ಪರಿಹಾರ ಬೇಕಲ್ಲ. ಹರಿಹರ ಬ್ರಹ್ಮಾದಿ ಮುಖ್ಯರೇ, ನಾನು

ಒಂದು ಪರಿಹಾರ ಸೂಚಿಸುತ್ತೇನೆ. ಅಳಿದು ಹೋದ ವೃಂದೇ ಜನಮನದಲ್ಲಿ ಶಾಶ್ವತವಾಗಿ ಉಳಿಯಬೇಕು. ಅವಳ ಪಾತಿವೃತ್ಯದ ಮಹಿಮೆ ಪ್ರತಿಯೊಬ್ಬರೂ ತಿಳಿದು ಅವಳನ್ನು ಗೌರವಪೂರ್ವಕ ಆರಾಧಿಸುವಂತಾಗಿರಬೇಕು. ಅವಳನ್ನು ಅಗಲಿರರಾದಂತಹ ಲಕ್ಷ್ಮೀದೇವಿಯ ಸ್ನೇಹಬಂಧದ ಮಹತ್ವವೂ ನಿರತ ನೆನಪಿಸಲ್ಪಡಬೇಕು. ಈ ಲೋಕದಲ್ಲಿ ಸೂರ್ಯ ಚಂದ್ರರಿರುವಷ್ಟು ಕಾಲ ಮನೆ ಮನೆಯಲ್ಲಿ ಈ ಬಗ್ಗೆ ಭಕ್ತಿ ಗೌರವಗಳ ಚಿಂತನೆ ನಡೆಯುತ್ತಿರಬೇಕು. ಶಾಶ್ವತವಾಗಿ ಜನರು ಇದನ್ನು ಆರಾಧನಾ ದೃಷ್ಟಿಯಿಂದ ನೋಡುವಂತಾಗಬೇಕು. ಅದಕ್ಕಾಗಿ ವೃಂದೆ ಎನ್ನುವ ಚೆಲುವ ಕಟ್ಟೆಯನ್ನು

0: ಈ ಬಗ್ಗೆ ಭಕ್ತಿ ಗೌರವಗಳ ಚಿಂತನೆ ನಡೆಯುತ್ತಿರಬೇಕು. ಶಾಶ್ವತವಾಗಿ ಜನರು ಇದನ್ನು ಆರಾಧನಾ ದೃಷ್ಟಿಯಿಂದ ನೋಡುವಂತಾಗಬೇಕು. ಅದಕ್ಕಾಗಿ ವೃಂದೆ ಎನ್ನುವ ಚೆಲುವ ಕಟ್ಟೆಯನ್ನು ರಚಿಸಿ ರೈತವಾದ ವಿಶಿಷ್ಟವಾದ ಶ್ರೀಮನ್ನಾರಾಯಣನ ಅರ್ಚನೆಗೆ ಅತ್ಯವಶ್ಯವಾದ ತುಳಸಿಯನ್ನು ಲಕ್ಷ್ಮೀದೇವಿಯ ಸಾನ್ನಿಧ್ಯ ಎಂದು ಆ ಕಟ್ಟೆಯೊಳಗಿರಿಸಬೇಕು. ಅವರಿಬ್ಬರನ್ನೂ ಬೇರೆಯಾಗಿಸಲು ಸಾಧ್ಯವಿಲ್ಲದ್ದರಿಂದ ಅದು ಹೀಗೇ ಸೂಕ್ತ. ಇನ್ನು ನಳಿನ ಗರ್ಭ, ಕಮಲ ಸಂಜಾತ, ಸುರಭ ಮುಖ್ಯರು ಈ ತುಳಸಿ ಕಟ್ಟೆಯಲ್ಲಿಯೇ ಶಾಶ್ವತವಾಗಿ ನೆಲೆಯಾಗಿರಬೇಕು. ಮುಂದಿನ ದಿನಗಳಲ್ಲಿ ಧರ್ಮವು ಶಿಥಿಲವಾಗುವ ಸಂದರ್ಭದಲ್ಲೂ ಪ್ರತಿ ಮನೆಗಳಲ್ಲಿ ಈ ತುಳಸಿ ಕಟ್ಟೆ ಅರ್ಥಾತ್ ವೃಂದೆಯ ಕಟ್ಟೆ ಜನರಲ್ಲಿ ಧರ್ಮ ಜಾಗೃತಿ ಹುಟ್ಟಿಸುವಂತಾಗುತ್ತದೆ. ಗೃಹಿಣಿಯರು ಗೃಹಲಕ್ಷ್ಮಿಯರಾಗಿ ಅನುದಿನವೂ ಈ ತುಳಸಿ ಕಟ್ಟೆಗೆ ಬಲಬಂದು ಅರ್ಚಿಸಿದಾಗ ಅವರಲ್ಲಿ ವೃಂದೆಯ ಪಾತಿವೃತ್ಯದ ಜಾಗೃತವಾಗಿ ಸ್ತ್ರೀಧರ್ಮವನ್ನು ಮೆರೆಸುವಂತಾಗುತ್ತದೆ. ನಾನು ಹೇಳಿದ ಹಾಗೆ ಮಾಡಿದಿರಲ್ಲ, ಈಗ ಈ ತುಳಸಿಯ ಆದಿ ಮಧ್ಯ ಅಂತ್ಯಗಳಲ್ಲಿ ಕ್ರಮವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸವಾಗಿದ್ದೀರಲ್ಲ. ಗಿಡದ ಶಾಖೆಗಳನ್ನು ಸುರ ಸಂದೋಹ ಸೇರಿಕೊಂಡರೆ ಉಳಿದ ವಾಣಿ ಗಿರಿಜೆ ಮುಖ್ಯರಾದ ದೇವಿಯರು ಗಿಡದ ಎಲೆಗಳಲ್ಲಿ ನೆಲೆಸಿದಂತಾಯಿತು. ನಿಜಕ್ಕೂ ಈಗ ಪ್ರತಿವ್ರತ ವೃಂದೇ ಧನ್ಯಳು ಮಹಾಧನ್ಯಳು.
1: ಪರಮ ಪಾವನ ಎಂದು ಮಗಳು ದುರರು ವೃಂದಾವನವೆಂದೆನು ತಲೆ ಹರುಷದಿ ಜಯ ಜಯ.
0: ವೃಂದೆಯ ಜೀವನ ಪಾವನವಾಯಿತು. ಈ ವೃಂದೆಯ ತುಳಸಿ ಕಟ್ಟೆಯನ್ನು ವೃಂದಾವನ ಎಂದು ಕರೆಯೋಣ. ಎಲ್ಲರೂ ಬನ್ನಿ, ತುಳಸಿಯಲ್ಲಿ ಸನ್ನಿಹಿತರಾದ ಲಕ್ಷ್ಮೀನಾರಾಯಣನನ್ನು ಸ್ತುತಿಸೋಣವಂತೆ.

ಹರಿಪರಾಯಣರಾದ ಭಕ್ತಕೋಟಿಗಳೇ, ಹರಿಬ್ರಹ್ಮಾದಿ ಮುಖ್ಯರು ನಾವೆಲ್ಲ ವೃಂದೆಯನ್ನು ಉದ್ಧರಿಸಿ ತುಳಸಿಯಲ್ಲಿ ನೆಲೆಸಿರುವು. ಪ್ರತಿದಿನವೂ ಬಿಡದೆ ಪ್ರಾತಃ ಹಾಗೂ ಸಂಧ್ಯಾಕಾಲದಲ್ಲಿ ನಿಮ್ಮ ಮನೆ ಎದುರಿನ ತುಳಸಿಕಟ್ಟೆಗೆ ಪ್ರದಕ್ಷಿಣೆ ಬಂದಿರಿ ಅಂತಾದರೆ ನೀವು ಹರಿಭಕ್ತ ಪ್ರಹ್ಲಾದನಂತೆ ಸಾರ್ಥಕ ಬಾಳವೆಯನ್ನು ನಡೆಸಿದಂತಾಗುತ್ತದೆ. ತ್ರಿಮೂರ್ತಿಗಳಾದ ನಾವು ಸುರರು ಎಲ್ಲರೂ ಇಲ್ಲಿ ನೆಲೆಸಿ ಭಕ್ತ ಜನೋದ್ಧಾರವನ್ನು ಮಾಡುತ್ತೇವೆ. ಕಾರ್ತಿಕ ಶುದ್ಧ ಪ್ರತಿಪದೆಯಿಂದ ದ್ವಾದಶಿಯವರೆಗೆ ಪ್ರತಿದಿನವೂ ವೃಂದಾವನವಾಸಿ ತುಳಸಿ ಪೂಜೆ ಮುಖ್ಯವಾದದ್ದಲ್ಲದೆ ಕಾರ್ತಿಕ ಶುದ್ಧ ದ್ವಾದಶಿಯಂದು ತುಳಸಿ ಪೂಜೆ ಸಂಭ್ರಮದಿಂದ ಜರುಗಬೇಕು. ಮನೆ ಮನೆಯ ತುಳಸಿಯಲ್ಲಿ ನಾವು ಸಾನ್ನಿಧ್ಯಗೊಂಡು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವವರಿದ್ದೇವೆ. ಸರ್ವರಿಗೂ ಮಂಗಳವಾಗಲಿ.

ಇದುವರೆಗೆ ತುಳಸಿ ಜಲಂಧರ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಸುರತ್ಕಲ್ ತಡಂಬೈಲಿನ ಶ್ರೀ ದುರ್ಗಾಂಬಾ ಮಹಿಳಾ ಯಕ್ಷಗಾನ ಮಂಡಳಿಯ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರಾಗಿ ಸತೀಶ ಭಟ್ ರಂಗನ ಪಲ್ಕೆ, ಮದ್ದಳೆ ಕೆ ರಾಮಹೊಳ್ಳ, ಚೆಂಡೆ ವಿವೇಕಾನಂದ ಶೆಟ್ಟಿಗಾರ್, ಪಾತ್ರ ಪರಿಚಯ ಜಲಂಧರ ಸುಲೋಚನಾ ವಿರಾವ್, ಲಕ್ಷ್ಮಿ ನಳಿನಿ ಮೋಹನ್, ಈಶ್ವರ ಗಾಯತ್ರಿ ಬಿಎಸ್, ವೃಂದೆ ಮನೋರಮ ಉಮೇಶನ್, ಮಹಾವಿಷ್ಣು ಸುಮಿತ್ರ ಶಶಿಕಾಂತ ಕಲ್ಲೂರಾಯ, ನಾರದ ಉಮಾ ದಿವಾಕರ್.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಅಮ್ಮ ಅಮ್ಮ ನನ್ನ ದಿಟ್ಟಿ ಹೇಳಿಕತ್ತಾರಮ್ಮ, ಹೆದರ್ಕಾಗ್ಲಿಕತ್ತದಮ್ಮ. ಅಣ್ಣ ಆದ್ರ ಆರಾಮಾಗಿ ಹಂಗದಾಗ ಆಟ ಆಡ್ಬೋದು, ನಾ ಯಾಕಿಲ್ಲಮ್ಮ. ನೀನು ಹಂಗ ಮಾಡ್ತಿ, ಒಳಗ್ ಬಾ ಒಳಗ್ ಬಾ ಅಂತ ಕಾಡ್ತಿ, ನಾ ಏನ್ ಮಾಡ್ಲಮ್ಮ. ಯಾಕಮ್ಮ ನನ್ಗ ಹಿಂಗ, ಯಾಕಮ್ಮ ನನ್ಗ ಹಿಂಗ.
2: ಇಂಥ ಸತ್ಯದ ಪ್ರಶ್ನೆಗೆ ಏನು ಉತ್ತರ ಹೇಳಿ? ಸಾಧನೆಯ ಶಿಖರ ಏರಿದ್ರು ಹೆಣ್ಣಿನ ಜೀವನಕ್ಕೆ ನೆಮ್ಮದಿಯ ಭವಿಷ್ಯ ಇಲ್ಲ ಅಂತ ಹೇಳಿ, ಅಥವಾ ನಿನ್ ಯಾರು ರಕ್ಷಣೆಗೆ ಇಲ್ಲ ಅಂತ ಹೇಳಿ. ನನ್ನ ಹತ್ರ ಉತ್ತರ ಅದ ಏನು?
3: ಉತ್ತರ ಅದ ಅಮ್ಮ, ನಾವೆಲ್ಲರೂ ಕೂಡ ಉತ್ತರ ಹುಡುಕ್ಬೇಕು. ಎಲ್ಲಾ ಮಹಿಳೆಯರಿಗೂ ರಕ್ಷಣೆ ಮಾಡ್ತೀನಂತ ಭರವಸೆ ಕೊಡ್ತೀನಿ.
4: ನನ್ ತಮ್ಮನ್ ಜೊತೆ ನಾನು ಭರವಸೆ ಕೊಡ್ತೀನಿ. ಮಹಿಳಾ ದೌರ್ಜನ್ಯವನ್ನ ಎಲ್ಲರೂ ಖಂಡಿಸೋಣ.
5: ಹೆಣ್ಣಿನಿಂದ ತಾನೇ ಮಾನ ಪ್ರಾಣ.
2: ಇದು ಮನೆ ಮನೆಯ ಮಾತಾಗಲಿ, ಗಂಡು ಹೆಣ್ಣು ಎಂಬ ಭೇದ ತೊಲಗಲಿ, ಸ್ತ್ರೀ ಕುಲ ನೆಮ್ಮದಿಯಿಂದ ಉಸಿರಾಡುವಂತಾಗ್ಲಿ.

ಇದೊಂದು ಪ್ರಕಟಣೆ. ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್ ಹಾಗೂ ಉದ್ಯೋಗಾವಕಾಶ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್ ಪ್ರಾರಂಭವಾಗುತ್ತದೆ. ಈ ಕೋರ್ಸ್ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಪ್ರಾರಂಭವಾಗುತ್ತಿರುವ ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಈ ಕೋರ್ಸ್ನ ಮುಖ್ಯಾಂಶಗಳು: ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಒಂದು ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್, ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರಿಗೆ ಇದೊಂದು ಸುವರ್ಣಾವಕಾಶ. ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವತಿಯಿಂದ ಡಿಪ್ಲೊಮಾ ಪ್ರಮಾಣಪತ್ರ ನೀಡಲಾಗುವುದು. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ಶಿಷ್ಯ ವೇತನದೊಂದಿಗೆ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಸಂಸ್ಥೆಯಲ್ಲಿ ಒಂದು ವರ್ಷದ ಪ್ರಾಯೋಗಿಕ ತರಬೇತಿ, ನಂತರ ವರ್ಷದಿಂದ 23,000 ವೇತನದೊಂದಿಗೆ NAB ಅಥವಾ ಇತರ NGOಗಳಲ್ಲಿ ಉದ್ಯೋಗಾವಕಾಶ ದೊರೆಯಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4 ಜುಲೈ 2026. ಅರ್ಜಿಯನ್ನು www.bcu.karnataka.gov.in ಲಾಗಿನ್ ಆಗಿ ಸಲ್ಲಿಸಬೇಕು. NGOಗಳು, ಸಮಗ್ರ ಶಿಕ್ಷಣ ಮತ್ತು ಪುನರ್ವಸತಿ ಕೇಂದ್ರಗಳು, ಸರ್ಕಾರ ಹಾಗೂ CSR ಬೆಂಬಲಿತ ವಿಕಲಚೇತನ ಸಬಲೀಕರಣ ಕಾರ್ಯಕ್ರಮಗಳಲ್ಲಿ ಕಾರ್ಯನಿರ್ವಹಿಸಲು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗಳಿಗಾಗಿ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು: 9538653180, 6363891284, 9611.

2 4 2 1 1 ಇಮೇಲ್ outreach@nabkarnatage.org ಇದನ್ನು ಸಂಪರ್ಕಿಸಬಹುದು ಎಂದು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಹಸಿರ ಪಚ್ಚೆ ಕಾಡು,
1: ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಅನುಕೂಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೀಡಿ.

ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇನ್ನು ಮುಂದೆ 6:30 ವಿಜ್ಞಾನದ ಮುನ್ನಡೆ, 6:50 ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವನ ಮಹೋತ್ಸವ ಕಾರವಾರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಜಿ ನಾವಿ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ, ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮದುವೆ ಹಾಡುಗಳು, ದೇವಕಿ ಕೆರೆಗೌಡ ಹಾಗೂ ಸಂಗಡಿಗರಿಂದ. 7:45 ಸಮಾಚಾರ ದರ್ಶನ. 8:00 ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತು ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ.

ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅಲೆಹೂರಾಯ ವರ್ಕಾಳಿ. 8:30 ಕನ್ನಡ ಚಿತ್ರಗೀತೆಗಳು, 8:15 ಹಿಂದಿ ಚಿತ್ರಗೀತೆಗಳು, 9:30 ಯುವವಾಣಿ ಯುವ ಪ್ರತಿಭೆ ಸಮುದ್ರತ ಎಸ್ ಎ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಮತಾ ಜಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಅರ್ನಬ್ ಚಟ್ಟೋಪಾಧ್ಯಾಯ ಅವರ ಗಾಯನ. ಕಾರ್ಯಕ್ರಮ ಆಕಾಶವಾಣಿ ಕಲ್ಕತ್ತಾ ಕೇಂದ್ರದ ಕೊಡುಗೆ.

ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. 6:10 ಕರುಣಾಳು ಬಾಬೆಳಕೆ, ಭಾಗವಹಿಸುವರು ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ, ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುದೆ, ಭಕ್ತಿಗೀತೆಗಳ ಕಾರ್ಯಕ್ರಮ.

7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಮಂಜುಳಗಾನ, 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮವನ್ನು ಕೇಳಲಿರುವಿರಿ.

11 ಗಂಟೆಗೆ ಪೋಸ್ಟ್ ಬಾಕ್ಸ್ ನಂಬರ್ 111 ಮನ್ ಕಿ ಬಾತ್ ಕಾರ್ಯಕ್ರಮದ ಪ್ರಸಾರದಲ್ಲಿ ಕೇಳುಗರಿಂದ ಬಂದ ಪ್ರತಿಕ್ರಿಯೆಗಳ ಆಧಾರದ ಮೇಲೆ ರೂಪಿಸಲಾದ ವಿಶೇಷ ಕಾರ್ಯಕ್ರಮ. 12:05 ವನಿತಾ ವಿಹಾರದಲ್ಲಿ ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ, ಸಂದರ್ಶಕರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ರಸಮಂಜರಿ, 3 ಗಂಟೆಗೆ ಮಂಚಾಯಿ ಗೀತ್, 3:30 ನಾಟ್ಯ ತರಾನ, 4 ಗಂಟೆಗೆ ಒಜಾಲೆ ಹುನ್ಕಿ ಯಾದೊಂಕಿ,

ಸಾಯಂಕಾಲ 5 ಗಂಟೆಗೆ ಸಂಪ್ರದಾಯದ ಪದಗಳು, ಲಕ್ಷ್ಮೀಬಾಯಿ, ಪಾರಪ್ಪ, ತೇಲಿ ಹಾಗೂ ಸಂಗಡಿಗರಿಂದ 5:30ಕ್ಕೆ ಚಿತ್ರಗೀತೆಗಳು, 6:30ಕ್ಕೆ ವಿಜ್ಞಾನದ ಮುನ್ನಡೆ. ಮುಖ್ಯವಾಹಿನಿಯಲ್ಲಿ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿರುವ ICC T20

ಮಹಿಳಾ ಕ್ರಿಕೆಟ್ ಕಪ್ 2020 ಆಟದ ವೀಕ್ಷಕ ವಿವರಣೆಯನ್ನು 6:50 7:30 7:45 8:45 9:15 ಆಟದ ಕೊನೆಯವರೆಗೆ. ಇನ್ನು ಉಳಿದಂತೆ ನ್ಯೂಸ್ ಆನ್ ಆರ್ ಆ್ಯಪ್ನಲ್ಲಿ 6:50 ಕಿಸಾನ ವಾಣಿಯಲ್ಲಿ ಯಕ್ಷಗಾನದ ಹಾಡುಗಳು, ಪ್ರಸಂಗ, ವಿವಿಧ ಪ್ರಸಂಗಗಳಿಂದ ಆಯ್ದ ಹಾಡುಗಳು. ಭಾಗವತರು ರಾಮ ಸಲ್ಯಾನ್ ಮಂಗಳವಾಡಿ, ತಂಬಲೆ ಮದ್ದಳೆ ಜಗದೀಶ್ ಮಂಗಳಪಾಡಿ, ಚಂಡೆ ಕೃಷ್ಣ ಮಂಗಳಪಾಡಿ, ಚಕ್ರತಾಳ ಗೋಪಾಲಕೃಷ್ಣ ಮಾಸ್ಟರ್. ನಂತರ ಕೃಷಿ ಮಾಹಿತಿ ಹಾಗೂ ಆರೋಗ್ಯ ಮಾಹಿತಿಯನ್ನು ಕೇಳಲಿರುವಿರಿ. ಎಂಟು ಗಂಟೆ 30 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 9:30 ಯುವವಾಣಿ ಯಂಗ್ ಮೈಂಡ್ಸ್ ಬ್ರೈಟ್ ಫ್ಯೂಚರ್ ದೀಪಾ ಉತ್ಕೃಷ್ಟ ಅವರಿಂದ, 10:00 ರವಿ ಬಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈಲಾಶ್ ಚಂದ್ ಶರ್ಮಾ ಅವರಿಂದ ಕೊಳಲು ವಾದನ ಕಾರ್ಯಕ್ರಮ, ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು, ನಂತರ 6:30 ವಿಜ್ಞಾನದ ಮುನ್ನಡೆ, 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿರುವುದು.

0: ಒಂದರ ಪಕ್ಕದಲ್ಲಿ ಇನ್ನೊಂದು ಜಾರುತ್ತವೆ. ಈ ಸಂದರ್ಭದಲ್ಲಿ ಶಿಲೆಗಳೊಳಗೆ ಒತ್ತಡ ಹೆಚ್ಚಾಗುತ್ತದೆ. ಒಂದು ಮಿತಿಯನ್ನ ಮೀರಿದಾಗ ಶಿಲೆಗಳು ಮುರಿದು ಭೂಕಂಪನ ಉಂಟಾಗುತ್ತದೆ. ಈ ಭೂವಿಜ್ಞಾನಿಗಳು ಹಳೆಯ ಶಿಲೆಗಳಲ್ಲಿರುವ ಬಿರುಕುಗಳು ಮತ್ತು ದೋಷರೇಖೆಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಯಾವ ಪ್ರದೇಶದಲ್ಲಿ ಭೂಕಂಪ ಮತ್ತು ಭೂಕುಸಿತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು ಎಂಬುದನ್ನ ಅಂದಾಜು ಮಾಡುತ್ತಾರೆ. ಇನ್ನು ಜ್ವಾಲಾಮುಖಿಗಳ ಅಧ್ಯಯನದಲ್ಲಿಯೂ ಶಿಲೆಗಳು ಮಹತ್ವದ ಮಾಹಿತಿಯನ್ನ ಒದಗಿಸುತ್ತವೆ. ಜ್ವಾಲಾಮುಖಿಯಿಂದ ಹೊರಬರುವ ಲಾವಾ ತಣ್ಣಗಾದಾಗ ಅಗ್ನಿಶಿಲೆಗಳು ರೂಪುಗೊಳ್ಳುತ್ತವೆ. ಈ ಶಿಲೆಗಳ ರಾಸಾಯನಿಕ ಸಂಯೋಜನೆಯನ್ನ ಅಧ್ಯಯನ ಮಾಡುವ ಮೂಲಕ ಜ್ವಾಲಾಮುಖಿಯ ಒಳಭಾಗದಲ್ಲಿ ಯಾವ ರೀತಿಯ ಮ್ಯಾಗ್ಮಾ ಇದೆ ಎಂಬುದನ್ನ ತಿಳಿಯಬಹುದು. ಕೆಲವು ಮ್ಯಾಗ್ಮಾಗಳು ಹೆಚ್ಚು ಸ್ಫೋಟಕ ಸ್ವಭಾವ ಹೊಂದಿರುತ್ತವೆ. ಹೀಗಾಗಿ ಶಿಲೆಗಳ ಅಧ್ಯಯನದಿಂದ ಭವಿಷ್ಯದ ಜ್ವಾಲಾಮುಖಿ ಸ್ಫೋಟದ ತೀವ್ರತೆಯನ್ನ ಊಹಿಸಲು ಸಾಧ್ಯವಾಗುತ್ತದೆ. ಇನ್ನು ಸುನಾಮಿಗಳ ಅಧ್ಯಯನದಲ್ಲಿಯೂ ಸಮುದ್ರ ತೀರದ ಶಿಲೆಗಳ ಮೇಲೆ ಉಳಿದಿರುವ ಗುರುತುಗಳು, ಮರಳು ಪದರಗಳು ಮತ್ತು ಹಳೆಯ ಸಮುದ್ರದ ಅವಶೇಷಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಹಿಂದೆ ಸಂಭವಿಸಿದ ಸುನಾಮಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಯಾವ ಪ್ರದೇಶಗಳು ಅಪಾಯದಲ್ಲಿರಬಹುದು ಎಂಬುದನ್ನು ನಿರ್ಧರಿಸಲಾಗುತ್ತದೆ. ಇಂದಿನ ತಂತ್ರಜ್ಞಾನ ಭೂವಿಜ್ಞಾನಿಗಳಿಗೆ ಇನ್ನಷ್ಟು ಸಹಾಯ ಮಾಡುತ್ತಿದೆ. ಉಪಗ್ರಹ ಚಿತ್ರಗಳು, ಡ್ರೋನ್ ತಂತ್ರಜ್ಞಾನ, ಭೂಕಂಪ ಮಾಪಕ ಯಂತ್ರಗಳು ಮತ್ತು ಕಂಪ್ಯೂಟರ್ ಮಾದರಿಗಳನ್ನ ಬಳಸಿ ಶಿಲೆಗಳ ಚಲನೆ ಮತ್ತು ಭೂಮಿಯ ಮೇಲ್ಮೈ ಬದಲಾವಣೆಗಳನ್ನ ನಿರಂತರವಾಗಿ ಗಮನಿಸಲಾಗುತ್ತಿದೆ. ಉದಾಹರಣೆಗೆ, ಉಪಗ್ರಹಗಳ ಮೂಲಕ ಪರ್ವತ ಪ್ರದೇಶಗಳಲ್ಲಿ ಉಂಟಾಗುವ ಅಲ್ಪ ಪ್ರಮಾಣದ ಚಲನೆಗಳನ್ನು ಕೂಡ ಪತ್ತೆ ಹಚ್ಚಬಹುದು. ಇದು ಭೂಕುಸಿತದ ಮುನ್ನೆಚ್ಚರಿಕೆಗೆ ಬಹಳ ಉಪಯುಕ್ತವಾಗಿದೆ. ಆದರೆ ಪ್ರಕೃತಿಯ ವಿಕೋಪಗಳನ್ನ ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ. ಭೂಮಿಯ ಒಳಭಾಗದ ಚಟುವಟಿಕೆಗಳು ತುಂಬಾ ಸಂಕೀರ್ಣವಾಗಿವೆ. ಕೆಲವೊಮ್ಮೆ ಎಲ್ಲ ಸೂಚನೆಗಳಿದ್ದಾಗಿಯೂ ಸಹ ಅಪಾಯದ ನಿಖರ ಸಮಯವನ್ನ ಹೇಳುವುದು ಕಷ್ಟವಾಗುತ್ತದೆ. ಆದರೂ ಶಿಲೆಗಳ ಅಧ್ಯಯನದಿಂದ ಅಪಾಯದ ಸಾಧ್ಯತೆಗಳನ್ನ ಕಡಿಮೆ ಮಾಡಬಹುದು ಮತ್ತು ಮಾನವ ಜೀವಗಳನ್ನ ರಕ್ಷಿಸಬಹುದು. ಈ ರೀತಿ ಅಧ್ಯಯನಗಳು ಜನರ ಸುರಕ್ಷತೆಗೆ ಬಹಳ ಮುಖ್ಯವಾಗಿದೆ. ಒಟ್ಟಿನಲ್ಲಿ ಶಿಲೆಗಳು ಕೇವಲ ಕಲ್ಲುಗಳಲ್ಲ, ಅವು ಭೂಮಿಯ ಇತಿಹಾಸದ ಮೌನ ಸಾಕ್ಷಿಗಳು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಡಾಕ್ಟರ್ ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದರೆ. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:35:30.
3: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
4: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
3: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
4: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
3: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.

0: better than this.
1: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
4: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
3: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವೇ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಬೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರುಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮಳೆ ಕೊರತೆ ಹಿನ್ನೆಲೆ ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಬೆಂಗಳೂರಿನ ಎಚ್ಎಂಟಿ ಭವನದಲ್ಲಿ ಇಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಲೆಕ್ಟ್ರಿಕ್ ವಾಹನ ಉದ್ಯಮದ ಪ್ರಮುಖರ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ದೇಶೀಯ ಉತ್ಪಾದನೆಯನ್ನು ವೃದ್ಧಿಸುವ ಮತ್ತು ದೇಶೀಯ ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದಲ್ಲಿ ತಯಾರಾಗುವ ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಿನ ಬೇಡಿಕೆ ಸೃಷ್ಟಿಸುವ ಅವಕಾಶಗಳ ಕುರಿತು ಸಮಾಲೋಚನೆ ನಡೆಸಿದರು. ದ್ವಿಚಕ್ರ ವಾಹನಗಳ ತಯಾರಿಕೆ ಹಾಗೂ ಇವಿ ವಲಯದ ವಿವಿಧ ಉತ್ಪನ್ನಗಳ ತಯಾರಿಕೆಗೆ ಅಗತ್ಯವಾದ ಪೂರಕ ವ್ಯವಸ್ಥೆ ಬಲಪಡಿಸುವ ನಿಟ್ಟನಲ್ಲಿ ಚರ್ಚೆ ನಡೆಸಿದರು. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಎಚ್ ಡಿ ಕುಮಾರಸ್ವಾಮಿ, ದೇಶದಲ್ಲಿ ದೃಢವಾದ ನಾವೀನ್ಯತೆಯಿಂದ ಕೂಡಿದ ಜಾಗತಿಕ ಗುಣಮಟ್ಟದ ಸ್ಪರ್ಧಾತ್ಮಕ ಇವಿ ಪೂರೈಕೆ ವ್ಯವಸ್ಥೆಯನ್ನು ನಿರ್ಮಿಸುವುದಕ್ಕೆ ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ರಾಜ್ಯದಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಅವುಗಳ ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸುವಂತೆ ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿರುವುದಾಗಿ ಸಾರಿಗೆ ಸಚಿವ ಬೈರತಿ ಸುರೇಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಕೆಆರ್ ವೃತ್ತದಲ್ಲಿ ನಡೆದ ಅಪಘಾತದಲ್ಲಿ ಗಾಯಗೊಂಡವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಮಾತನಾಡಿದ ಅವರು, ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಎಂದು ಹೇಳಿದ್ದಾರೆ. ಬಸ್ಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಿದ ನಂತರವೇ ನೂತನ ಎಲೆಕ್ಟ್ರಿಕ್ ಬಸ್ಗಳ ಸಂಚಾರದ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು.

0: ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸಮಾನತೆಗೆ ಮಹತ್ವ ನೀಡಲಾಗಿದ್ದರೂ ಕಾನೂನು ಮತ್ತು ಸಮಾಜದ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಎಂಬ ಬಗ್ಗೆ ಗಂಭೀರ ವಿಶ್ಲೇಷಣೆ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನ ಖಾಸಗಿ ಕಾನೂನು ಮಹಾವಿದ್ಯಾಲಯದಲ್ಲಿ ನಡೆದ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಾನೂನು ಪದವೀಧರರು ನಿರಂತರ ಅಧ್ಯಯನದ ಮೂಲಕ ಪರಿಣತ ನ್ಯಾಯವಾದಿಗಳಾಗಿ ಬೆಳೆಯಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದಲ್ಲಿ 1500ಕ್ಕೂ ಹೆಚ್ಚು ಕಾನೂನು ಕಾಲೇಜುಗಳು ಇದ್ದು ಪ್ರತಿ ವರ್ಷ ಸಾವಿರಾರು ಕಾನೂನು ಪದವೀಧರರು ಹೊರಬರುತ್ತಿದ್ದಾರೆ. ಆದರೂ ನ್ಯಾಯಾಲಯಗಳಲ್ಲಿ ಸಾವಿರಾರು ಪ್ರಕರಣಗಳು ಬಾಕಿ ಉಳಿದಿರುವುದು ಕಳವಳಕಾರಿ ಎಂದು ತಿಳಿಸಿದ್ದಾರೆ. ಪ್ರಕರಣಗಳ ತ್ವರಿತ ವಿಲೇವಾರಿಗೆ ನ್ಯಾಯಾಂಗದಲ್ಲಿ ಇನ್ನಷ್ಟು ಸುಧಾರಣೆ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರು ಪರಿಶೀಲಿಸಬಾರದು ಎಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದೆ. ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ವರಲಕ್ಷ್ಮಿ ಅವರ ನೇತೃತ್ವದ ನಿಯೋಗ ಮುಖ್ಯಮಂತ್ರಿಯವರನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿತು. ಸಚಿವ ಸಂಪುಟದಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆ ನಡೆಸಲು ಮುಂದಾಗಿರುವುದು ಆಘಾತ ಉಂಟುಮಾಡಿದೆ. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರುಪರಿಶೀಲಿಸುವ ಅಥವಾ ಹಿಂಪಡೆಯುವ ಯಾವುದೇ ಕ್ರಮವನ್ನು ನಿಲ್ಲಿಸಬೇಕು. ಸರ್ಕಾರ ಕಾರ್ಮಿಕರ ಪರವಾಗಿ ನಿಲ್ಲಬೇಕು ಎಂದು ಮನವಿ ಪತ್ರದಲ್ಲಿ ಕೋರಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ವಿಶ್ವಾಸಾರ್ಹತೆ ಹೊಂದಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದುವರೆಗೂ ನಡೆಸಲಾದ ಸಂಪೂರ್ಣ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತಂತೆ ಇದೇ 6ರಂದು ದೆಹಲಿಗೆ ತೆರಳಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ತಲೆದೋರಿರುವ ಮಳೆ ಕೊರತೆ ಹಾಗೂ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಇಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ತೀವ್ರವಾಗಿ ಕುಸಿದಿದ್ದು 80 ಅಡಿಗೆ ತಲುಪಿದೆ. ಆದರೂ ರಾಜ್ಯ ಸರ್ಕಾರ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತರು ಹಾಗೂ ಸರ್ವಪಕ್ಷಗಳ ಸಭೆ ಕರೆಯುವಂತೆ ಒತ್ತಾಯಿಸಿದ್ದಾರೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಉಂಟಾಗಿದ್ದ ಬರದ ಆತಂಕ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲೂ ವ್ಯಾಪಕವಾಗಿ ಮಳೆಯಾಗುತ್ತಿರುವುದರಿಂದ ಮತ್ತು ಘಟ್ಟ ಪ್ರದೇಶದಲ್ಲೂ ನಿರಂತರ ಮಳೆ ಮುಂದುವರೆದಿದ್ದರಿಂದ ಜಿಲ್ಲೆಯ ಕೃಷ್ಣಾ ನದಿ ಸೇರಿದಂತೆ ಮಲಪ್ರಭಾ, ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ ನದಿಗಳಿಗೆ ನೀರಿನ ಹರಿವು ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು 4-5 ದಿನ ಇದೇ ರೀತಿ ಮಳೆ ಮುಂದುವರೆದರೆ ರೈತರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದಿದ್ದರೆ ಮೋಡ ಬಿತ್ತನೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ತಿಳಿಸಿದ್ದಾರೆ.
4: First orbit in 1984, you know, when Rakesh sir had gone to space, Ravi sir, who's sitting us with here today, was accompanying him at that time in Russia. And the second orbit happened last year when I traveled to space and Papa sir was sitting here with me on stage, was there with me in US. And I hope and wish that very soon we have our third orbit, fourth orbit, fifth orbit and sixth orbit. And so much so that we stop counting them. You know, that is where we should reach as soon as possible. And this time around, it will be from

0: our own rocket, our own spacecraft, our own soil, through Mission Gaganyaan.
1: ಇದೇ ವೇಳೆ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್ ಮಾತನಾಡಿ, ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿ ಉಲ್ಲೇಖಿಸಿದ್ದಾರೆ ಎಂದು ಹೇಳಿದರು.
0: And once again, I would like to congratulate Shooks on this great achievement and thank you for inviting me here and for everyone out here who's come here. If I again, like he said, if I missed out anyone, it is because maybe if I thought speech was silver, in your case, I thought silence is golden. So that's right. And so Sonathan sir was also not there when I spoke, sir. Thank you. I was just telling that, you know, thank you for being here. And sir was the chairman when we had gone for the AXEM mission there. A lot of support. Like I say, I had to keep pinching myself many times to see I am also part of this. And you get that imposter syndrome.
1: ರಾಮನಗರ ಜಿಲ್ಲೆಯ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಅಲ್ಲಿ ಟ್ಯಾಂಕರ್ ಮತ್ತು ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮಂಜುನಾಥ್ ಜಿ ತಿಳಿಸಿದ್ದಾರೆ. ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಆಯೋಜಿಸಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಪೂರೈಕೆಯಲ್ಲಿನ ಮಾನದಂಡಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯಲ್ಲಿನ ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ರೈತರು ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕದಂತೆ ನಿಗದಿತ ಬೆಳೆಗಳಿಗೆ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವ ಕುರಿತು ರೈತರಿಗೆ ಅರಿವು ಮೂಡಿಸುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಜೈನ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ನೀಡಿದ ಮಾಹಿತಿ ಪ್ರಕಾರ, ಕರಾವಳಿ ಜಿಲ್ಲೆಗಳಲ್ಲಿ ಇದೇ 7ರವರೆಗೆ ಮತ್ತು ದಕ್ಷಿಣ ಒಳನಾಡು ಮಲೆನಾಡು ಜಿಲ್ಲೆಗಳಲ್ಲಿ ಇದೇ 5ರಿಂದ 7ರವರೆಗೆ ಗುಡುಗು ಸಿಡಿಲು ಹಾಗೂ ಗಾಳಿಯೊಂದಿಗೆ ಮಳೆಯಾಗಲಿದೆ ಎಂದು ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿರುವ ಬಗ್ಗೆ ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಭೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರು ಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮತ್ತು ಮಳೆ ಕೊರತೆ ಹಿನ್ನೆಲೆ ಮಂಡ್ಯದಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
2: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

0: ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: पक्षियों से तो हम खेत को बचा लेते हैं, पर इन घातक रसायनों से कैसे बचाने?
3: मतलब
2: देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे

0: ಕಾರ್ಯಕ್ರಮದಲ್ಲಿ ಈಗ ಕೇಳಿ ವನ ಮಹೋತ್ಸವ. ಕಾರವಾರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾದ ಮಂಜುನಾಥ ಜಿ ನಾವಿ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರೇ, ಸಾಮಾನ್ಯವಾಗಿ ಮಳೆಗಾಲದ ಪ್ರಾರಂಭದಲ್ಲಿ ಅಂದರೆ ಜೂನ್ ಜುಲೈ ತಿಂಗಳುಗಳಲ್ಲಿ ನಾವು ಯೋಚನೆ ಮಾಡುವಂತಹದ್ದು ಒಂದಿಷ್ಟು ಹಸಿರು ನಮ್ಮ ಸುತ್ತಮುತ್ತ ಇದ್ರೆ ಒಳ್ಳೇದಲ್ವಿ ಅಂತ ಹೇಳಿ. ಜೂನ್ ಆರಂಭದಲ್ಲಿ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿ ಆದ ನಂತರ ಜುಲೈ ತಿಂಗಳು ಸಾಮಾನ್ಯವಾಗಿ ಈ ವನ ಮಹೋತ್ಸವವನ್ನು ಆಚರಣೆ ಮಾಡುವಂತಹದ್ದು. ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಈ ವನ ಮಹೋತ್ಸವದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಗಿಡವನ್ನು ನೆಟ್ಟು ಪೋಷಿಸುವುದನ್ನು ನಾವು ನೋಡ್ತಾ ಇರ್ತೀವಿ. ಅರಣ್ಯ ಇಲಾಖೆಗೆ ವನ ಮಹೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತದೆ, ಇಲ್ಲಿ ಲಭ್ಯ ಇರುವಂತಹ ಗಿಡಗಳು ಇದನ್ನು ಯಾರಿಗೆ ಕೊಡುವಂತಹದ್ದು, ಯಾರು ನೆಡುವಂತಹದ್ದು, ಯಾರು ಪೋಷಿಸುವಂತಹದ್ದು, ಈ ಎಲ್ಲ ವಿಚಾರದ ಬಗ್ಗೆ ಮಾತನಾಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಕಾರವಾರದ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಗಿರುವಂತಹ ಮಂಜುನಾಥ್ ಜಿ ನಾವಿ ಅವರಿದ್ದಾರೆ. ನಮಸ್ಕಾರ ಸರ್.
2: ನಮಸ್ಕಾರ.
1: ಈ ವನ ಮಹೋತ್ಸವದ ಒಂದು ಹಿನ್ನೆಲೆ ಏನು ಅಂತ ಹೇಳ್ತೀರಿ?
2: ವನ ಮಹೋತ್ಸವದ ಹಿನ್ನೆಲೆ ಅಂದರೆ ಇದರ ಒಂದು ಮುಖ್ಯ ಉದ್ದೇಶನೇ ಹೆಚ್ಚು ಹೆಚ್ಚು ಪ್ರದೇಶವನ್ನು ಹಸಿರು ಹೊದಿಕೆಗೆ ಅಡಿಯಲ್ಲಿ ತರಬೇಕು ಅನ್ನೋದೇ ಒಂದು ಮುಖ್ಯ ಉದ್ದೇಶ. ಈಗಾಗಲೇ ತಮಗೆ ಗೊತ್ತಿದೆ, ಒಂದು ಇದರ ಪ್ರಕಾರ ಒಂದು ಭೂಮಿ ಅಥವಾ ಈ ಒಂದು ಪರಿಸರ ಒಂದು ಸಮತೋಲನದಿಂದ ಇರಬೇಕಾದ್ರೆ ಕನಿಷ್ಠ 33% ಭಾಗ ಹಸಿರಿನಿಂದ ಕೂಡಿರಬೇಕು ಅನ್ನೋದು ಒಂದು ಸಮೀಕ್ಷೆ. ಅದು ನಿಜನೂ ಹೌದು. ಆದರೆ ನಮ್ಮ ಕರ್ನಾಟಕ ತಗೊಂಡ್ರೆ ನಮಗೀಗ ನಾವು 19-20% ಹಸಿರು ಹೊದಿಕೆಯನ್ನು ಹೊಂದಿದ್ದೀವಿ. ಇದನ್ನು ನಾವು ಸರಿದೂಗಿಸಬೇಕಂತಂದರೆ ಹೆಚ್ಚು ಹೆಚ್ಚು ಭೂಮಿಯನ್ನು ಅಂದರೆ ಹೆಚ್ಚು ಹೆಚ್ಚು ಅರಣ್ಯೇತರ ಪ್ರದೇಶವನ್ನು ಹಸಿರಿನ ಹೊದಿಕೆಯ ಅಡಿಯಲ್ಲಿ ತರುವುದೇ ಇದರ ಒಂದು ಮುಖ್ಯ ಉದ್ದೇಶ. ಇದರೊಟ್ಟಿಗೆ ಜನರಲ್ಲಿ ವಿದ್ಯಾರ್ಥಿಗಳಲ್ಲಿ ಪರಿಸರ ಅರಣ್ಯ ಗಿಡಗಳ ಬಗ್ಗೆ ಒಂದು ಜಾಗೃತಿ ಮೂಡಿಸುವುದು ಈ ವನ ಮಹೋತ್ಸವದ ಒಂದು ಉದ್ದೇಶ. ಇನ್ನು ಹಿನ್ನೆಲೆ ಅಂತಂದರೆ ಇದು ಅಶೋಕನ ಕಾಲದಿಂದಲೂ ಈ ಒಂದು ಗಿಡಗಳ ಪರಂಪರೆ ಸಾಲ ಮರವನ್ನು ನೆಟ್ಟಿದ್ರು ಅನ್ನೋ ಒಂದು ಉಲ್ಲೇಖ ಇದೆ. ಹಾಗೆ ಇನ್ನು ಅಧಿಕೃತವಾಗಿ ಹೇಳಬೇಕಂದ್ರೆ 1950 ಅಂದಿನ ಕೇಂದ್ರ ಸಚಿವರಾದ ಕೆ ಮುನ್ಷಿಯವರು ಇದನ್ನು ಅಧಿಕೃತವಾಗಿ ಒಂದು ವನ ಮಹೋತ್ಸವ ಕಾರ್ಯಕ್ರಮವನ್ನು ಈ ಜುಲೈ 1-7 ವನ ಮಹೋತ್ಸವ ಸಪ್ತಾಹ ಅಂತಂದು ಮಾಡಿದರು. ಅದರ ಅಂಗವಾಗಿ ನಾವು ಈಗ ಮಳೆಗಾಲ ಪ್ರಾರಂಭ ಆಗಿರುತ್ತೆ, ಈ ಒಂದು ವಾರವಿಡೀ ನಾವು ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಗಿಡ ನೆಡುವ ಕಾರ್ಯಕ್ರಮಗಳನ್ನು ಅರಣ್ಯ ಇಲಾಖೆ ಇತರ ಸಂಘ ಸಂಸ್ಥೆಗಳೊಂದಿಗೆ ಶಾಲಾ ಕಾಲೇಜು ಇತರ ಸರ್ಕಾರಿ ಸಂಸ್ಥೆಗಳೊಂದಿಗೆ ಸಾರ್ವಜನಿಕರೊಂದಿಗೆ ಈ ಕಾರ್ಯಕ್ರಮವನ್ನು ಎಲ್ಲೆಡೆ ಮಾಡ್ತೇವೆ.
1: ಈ ಉತ್ತರ ಕನ್ನಡದ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಸಾಮಾನ್ಯವಾಗಿ 75-80% ಕಾಡು ಇದೆ ಅಂತ ಹೇಳ್ತೀವಿ. ಹೇಗಿದೆ ಸದ್ಯದ ಒಂದು ಪರಿಸ್ಥಿತಿ ಮತ್ತು ಇಲ್ಲಿಯೂ ಕೂಡ ಗಿಡವನ್ನು ನೆಡುವ ಅವಶ್ಯಕತೆ ಇದೆಯಾ?
2: ಉತ್ತರ ಕನ್ನಡದಲ್ಲಿ ತಾವು ಹೇಳಿದಾಗೆ 75-80% ಭೂಭಾಗವು ಕಾಡಿನಿಂದ ಆವೃತವಾಗಿದೆ. ಹಾಗಂತ ನಾವು ಗಿಡ ನೆಡೋದ್ರಿಂದ ಏನು ತೊಂದರೆ ಅಂತೂ ಆಗೋದಿಲ್ಲ. ಹೆಚ್ಚು ಹೆಚ್ಚು ಗಿಡಗಳು ನೆಡೋದ್ರಿಂದ ನಮಗೆ ಉಪಯೋಗನೇ ಹೆಚ್ಚು ಬಿಟ್ಟರೆ ಅದರಿಂದ ಅನಾನುಕೂಲತೆ ಅಂತೂ ಇಲ್ಲ. ನಮಗೆ ಮುಖ್ಯವಾಗಿ ಇದನ್ನು ಜಾಗೃತಿ ಮೂಡಿಸುವುದು, ಇಂದಿನ ಒಂದು ಪೀಳಿಗೆಗೆ ಮುಂದಿನ ಒಂದು ಜನಾಂಗಕ್ಕೆ ನಾವು ಇದನ್ನು ಬಿಟ್ಟು ಹೋಗ್ಬೇಕು. ಈ ಒಂದು ಆಸ್ತಿಯನ್ನು, ಏನು ಅರಣ್ಯ ಎನ್ನುವ ಒಂದು ಸಂಪತ್ತನ್ನು ನಾವು ಮುಂದಿನ ಪೀಳಿಗೆಗೂ ಉಳಿಸ್ಕೊಳ್ಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹ ಸಾಕಷ್ಟು ಕಡೆ ಜಲಕ್ಷಾಮವನ್ನು ನಾವು ನೋಡ್ತೇವೆ. ಇದೆಲ್ಲ ನೋಡಿದಾಗ ಇಲ್ಲೇನೂ ಅವಶ್ಯಕತೆ ಇದೆ. ನಾವು 80% ಇದ್ದೀವಿ, ನಮಗೆಲ್ಲನೂ ಇಲ್ಲಿ ಸಂಪದ್ಭೃತವಾಗಿದೆ ಅಂತಂದು ಅರ್ಥ ಅಲ್ಲ. ಈ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಎಲ್ಲೇ ಆದರೂ ಸಹ ನಾವು ಶಾಲಾ ಕಾಲೇಜುಗಳಲ್ಲಿ ಮುಖ್ಯವಾಗಿ ಅರಣ್ಯತ ಪ್ರದೇಶಗಳಲ್ಲಿ ನಾವು ಇದನ್ನು ಅತಿ ಮುಖ್ಯವಾಗಿ ಈ ವನ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತೇವೆ.
1: ಈಗ ವನ ಮಹೋತ್ಸವಕ್ಕೆ ಪೂರ್ವಭಾವಿಯಾಗಿ ಸಸ್ಯವನ್ನು ಅಭಿವೃದ್ಧಿಪಡಿಸುವಂತಹದ್ದು ನರ್ಸರಿಗಳಲ್ಲಿ ವಿಶೇಷವಾಗಿ ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ಎಲ್ಲ ನಡೀತದೆ, ಎಷ್ಟು ಸಮಯ ಹಿಂದೆ ಮತ್ತು ಯಾವ್ಯಾವ ತಳಿಯ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು ಇದೆಲ್ಲ ಹೇಗೆ?
2: ಇದು ನಿರಂತರ ಪ್ರಕ್ರಿಯೆ. ಅರಣ್ಯ ಇಲಾಖೆಯಲ್ಲಿ ಪ್ರತಿ ವರ್ಷ ನಾವು ಗಿಡಗಳನ್ನು ನೆಡುವುದು, ಗಿಡಗಳನ್ನು ಬೆಳೆಸುವುದು ಇದೊಂದು ನಿರಂತರ ಪ್ರಕ್ರಿಯೆ.
1: ಸರಿ,
2: ಈ ಒಂದು ಗಿಡಗಳನ್ನು ನಾವು ಈ ವರ್ಷ ನಾವು ಗಿಡಗಳು ನೆಡಬೇಕಾದ್ರೆ ಅದಕ್ಕೆ ಕನಿಷ್ಠ 1-8 ಹಿಂದೆ ಅಥವಾ 10 ನಾವು ಇದಕ್ಕೆ ಪೂರ್ವಭಾವಿ ತಯಾರಿಯನ್ನು ಮಾಡ್ಕೊಂಡಿರ್ತೀವಿ. ಯಾಕಂದರೆ ಗಿಡ ಇವತ್ತು ನಾವು ನಾಳೆ ನೆಡ್ತೀವಿ ಅಂದರೆ ಇವತ್ತು ಉತ್ಪಾದನೆ ಆಗೋದಂತಲ್ಲ, ಅದು ಬೀಜದಿಂದ ಮೊಳಕೆ ಹೊಡೆದು ಒಂದು ಪ್ಲ್ಯಾಂಟಿಂಗ್ ಸ್ಟೇಜ್ವರೆಗೆ ಬರಬೇಕಾದ್ರೆ ಅದಕ್ಕೆ ಒಂದಿಷ್ಟು ಕಾಲಾವಕಾಶ ಬೇಕಾಗುತ್ತೆ. ಅದನ್ನು ನಮ್ಮ ಏನು ನಾವು ನರ್ಸರಿ ಪ್ರಾಕ್ಟೀಸ್ ಅಂತಂದಿರುತ್ತೆ ಅದರ ಪ್ರಕಾರ ನಾವು ಆ ಗಿಡಗಳನ್ನು ನಾವು ಒಂದು 6-8 ಹಿಂದೆ ಅದನ್ನು ಬೆಳೆಸಲಿಕ್ಕೆ ಪೂರ್ವ ತಯಾರಿ. ಅಂದರೆ ಈಗ ಮಳೆಗಾಲಿಗೆ ಪ್ರಾರಂಭ ಆಯ್ತಂತಂದರೆ ಅದಕ್ಕಿಂತ ಪೂರ್ವದಲ್ಲೇ ಸ್ಥಳೀಯವಾಗಿ ಲಭ್ಯವಿರೋ ಬೀಜಗಳನ್ನ ಕಲೆಕ್ಟ್ ಮಾಡ್ತೀವಿ ನಾವು. ಮತ್ತು ಮಳೆಗಾಲ ಬಂದು ಸಾಕಷ್ಟು ಬೀಜಗಳು ನ್ಯಾಚುರಲಾಗಿ ಬಿದ್ದು ಕಾಡುಗಳಲ್ಲಿ ಮೊಳಕೆ ಬಂದಂಥ ಸಸಿಗಳಿರ್ತವೆ, ಅದನ್ನು ಸಹ ನಾವು ಸಾಕಷ್ಟು ಇರ್ತವೆ, ಅದನ್ನು ಸುಮ್ಮನೆ ಅದನ್ನು ಸಹ ನಾವು ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ಅದನ್ನ ಕಲೆಕ್ಟ್ ಮಾಡ್ಕೊಂಬಂದು ಆ ಸಣ್ಣ ಒಂದು ಬ್ಯಾಗ್ನಲ್ಲಿ ಅಂದರೆ 4x6 ಪಾಲಿ ಬ್ಯಾಗ್ಸ್ ಇರ್ತವೆ, ಅದರಲ್ಲಿ ನಾವು ಮೊದಲೇ ಮಳೆ ಪ್ರಾರಂಭ ಆಗೋದಕ್ಕೆ ಮುಂಚಿನ ಅದರಲ್ಲಿ ಮಣ್ಣು ಗೊಬ್ಬರ ಮತ್ತು ಉಸುಕನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅದನ್ನು ನಾವು ತುಂಬಿಟ್ಕೊಂಡಿರ್ತೀವಿ. ಅದರಲ್ಲಿ ಬೀಜಗಳ

0: ಹಾಕಿ ಅಥವಾ ಬೆಡ್ಗಳನ್ನು ಮಾಡಿರ್ತೀವಿ ನರ್ಸರಿಯಲ್ಲಿ. ಎಲ್ಲ ನರ್ಸರಿಗಳಲ್ಲಿ ಬೀಜಗಳನ್ನು ಹಾಕಿ ಅದನ್ನು ಸಸಿಗಳು ಮಾಡಲಿಕ್ಕೆ ನರ್ಸರಿ ಬೆಡ್ಗಳನ್ನು ಮಾಡಿರ್ತೀವಿ. ಇವೆಲ್ಲಗಳು ಅವೆಲ್ಲ ಕಂಟಿನ್ಯೂಸ್ ಮಾಡ್ತಕ್ಕಂಥ ನರ್ಸರಿ ನಡೀತಿರ್ತಕ್ಕಂಥ ಪ್ರಕ್ರಿಯೆಗಳು. ಹಾಗೆ ಬೇಕಾದಂಥ ನಮಗೆ ರೂಟ್ ಸ್ಟಾಕ್ ಬರುತ್ತೆ. ಮಳೆಗಾಲ ಬಿದ್ದ ತಕ್ಷಣ, ಮಳೆಗಾಲ ಆದ ತಕ್ಷಣ ನಾವು ಸೆಪ್ಟೆಂಬರ್ ಆಸ್ಪತ್ರೆಯಲ್ಲಿ ಆ ಬಂದಂಥ ಮೊಳಕೆಗಳನ್ನು ಮತ್ತೆ ದೊಡ್ಡ ಬ್ಯಾಗ್ಗಳಿಗೆ 6x9 ಅಥವಾ 8x12 10x16 ಹೀಗೆ ನಾನಾ ಥರದ ಸೈಜ್ಗಳು ಇರ್ತವೆ. ಅದರ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಮಾಡ್ತೀವಿ. ಅದರಲ್ಲಿ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿ ನಂತರ ಅದನ್ನು ಅಪ್ಟು ಮುಂದಿನ ಮಳೆಗಾಲ ಬರೋವರೆಗೂ ಅದನ್ನ ನೀರನ್ನು ಹಾಕಿ ಅದಕ್ಕೆ ಪೋಷಣೆ ಮಾಡ್ತೀವಿ. ಗೊಬ್ಬರಗಳನ್ನು ಕೊಡ್ತೀವಿ, ಆರ್ಗ್ಯಾನಿಕ್ ಮ್ಯಾನ್ಯೂರ್ಸನ್ನು ಕೊಡ್ತೀವಿ, ಮತ್ತು ಕಳೆ ತೆಗಿತೀವಿ, ಮತ್ತು ಶಿಫ್ಟಿಂಗ್ ಗ್ರೇಡಿಂಗ್ ಮಾಡ್ತೀವಿ. ಅಂದರೆ ಅದನ್ನು ಒಂದು ಪ್ರಾಕ್ಟೀಸ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅವೆಲ್ಲ ಅದು ಯಾವ ರೀತಿ ಇರುತ್ತೆ ಅದ ರೀತಿ ನಾವು ಮಾಡಿ ಕೊನೆಗೆ ಒಂದು ನಾಟಿ ಮಾಡುವ ಹಂತಕ್ಕೆ ಅಟ್ಲೀಸ್ಟ್ ಒಂದು 2-3 ಫೂಟ್ ಹೈಟ್ ಬರುವಂಥ ಸಸಿಗಳನ್ನು ನಾವು ನಾಟಿ ಮಾಡ್ತೀವಿ.
1: ಅಂದ್ರೆ ಈಗ ಯಾವ ತಳಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಎನ್ನುವುದಕ್ಕೆ ಮಾನದಂಡ ಏನು? ಈಗ ಅರಣ್ಯ ಇಲಾಖೆಯವರು ಮಾಡುವಂತಹ ಗಿಡಗಳು ಯಾವ್ಯಾವ ಆಗಿರ್ತವೆ, ಮತ್ತೆ ಅದಕ್ಕೆ ಒಂದು ಮಾನದಂಡ ಏನು?
0: ಮುಖ್ಯವಾಗಿ ಈ ವನಮಹೋತ್ಸವಕ್ಕೆ ಅಥವಾ ಶಾಲಾ ಕಾಲೇಜು ಅಥವಾ ಇತರ ಸಂಘ ಸಂಸ್ಥೆಗಳ ಆವರಣದಲ್ಲಿ ನೆಡಬೇಕಾದ್ರೆ ಅದಕ್ಕೆ ನಾವು ತಳಿಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಅಂದ್ರೆ ಈಗ ಒಂದು ಅಥವಾ ರಸ್ತೆ ಬದಿ ನೆಡ್ತೋಪ್ ಮಾಡಬೇಕಾದ್ರೆ ಅಥವಾ ಶಾಲಾ ಕಾಲೇಜುಗಳ ಆವರಣದಲ್ಲಿ ಮಾಡಬೇಕಾದ್ರೆ ಸುಮ್ಮನೆ ನಾವು ಅಲ್ಲಿ ದೊಡ್ಡ ದೊಡ್ಡ ಮರಗಳನ್ನ ಬೆಳೆಯೋದ್ರಲ್ಲಿ ಅರ್ಥ ಇರೋದಿಲ್ಲ. ಅಲ್ಲಿ ಸ್ಪೀಡ್ ಅಂದರೆ ವೇಗವಾಗಿ ಬೆಳೆದಿರಬೇಕು, ಮೀಡಿಯಂ ಸೈಜ್ ಇರಬೇಕು. ಆನಂತರ ಹಣ್ಣು ಹಂಪಲಗಳನ್ನು ಕೊಡುವಂಥ ತಳಿಗಳನ್ನು, ಹೂಗಳನ್ನು ಅಂದರೆ ಎಸ್ಥೆಟಿಕ್ ಲುಕ್ ಒಂಥರ ಒಳ್ಳೆ ಚಂದ ಕಾಣಬೇಕನ್ನುವ ಒಂದು ಉದ್ದೇಶದಿಂದ ಹಣ್ಣು ಹಂಪಲಗಳು ಅಥವಾ ಹೂಗಳು ಬಿಡುವಂಥ ಸಸಿಗಳು, ನೆರಳು ಕೊಡುವಂಥ ಮುಖ್ಯವಾಗಿ ಹೊಂಗೆ ಟರ್ಮಿನಲ್ ಕಟಪ ಇಂಥವುಗಳು ನೆರಳುಗಳನ್ನು ಕೊಡುವಂಥ ಇಂಥ ಮಾನದಂಡಗಳು ಇಟ್ಕೊಂಡು ಅದೇ ರೀತಿ ನಾವು ನಮ್ಮ ಸಸ್ಯಪಾಲನೆಗಳಲ್ಲಿ ಸ್ಥಳೀಯ ಲಭ್ಯತೆಗಳನ್ನು ಸ್ಥಳೀಯ ಹವಾಮಾನಕ್ಕೆ ಹೊಂದುವಂಥ ಸಸ್ಯ ಪ್ರಭೇದಗಳನ್ನು ನಾವು ಬೆಳೆಸ್ತೀವಿ.
1: ಈಗ ಬೇರೆ ಬೇರೆ ಪ್ರದೇಶಗಳಿಗೆ ಸೂಕ್ತವಾದಂತಹ ತಳಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು, ಈಗ ಸಣ್ಣ ಗಿಡ ಚಿಕ್ಕ ಗಿಡಗಳನ್ನು ನೆಡುವಂತಹದ್ದು ಅಥವಾ ಸ್ವಲ್ಪ ದೊಡ್ಡ 2-4 ಫೀಟು ಎತ್ತರದ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು ಹೇಗೆ?
0: ನಾವು ಅರಣ್ಯದಲ್ಲಿ ಅಥವಾ ನಮ್ಮ ಅರಣ್ಯ ಪ್ರದೇಶದಲ್ಲಿ ನೆಡತೋಪು ಮಾಡಬೇಕಾದ್ರೆ 8-12 ಸೈಜು ಅಥವಾ 6-9 ಸೈಜಲ್ಲಿ ಒಂದು 2-3 ಫೂಟ್ ಹೈಟ್ ಗಿಡಗಳನ್ನ ನಾವು ಬೆಳಿತೀವಿ. ಅದೇ ರಸ್ತೆ ಬದಿ ಅಥವಾ ಶಾಲಾವರಣದಲ್ಲಿ ಬೆಳಿಬೇಕಾದ್ರೆ, ಯಾಕಂದ್ರೆ ದನಗಳ ಕಾಟ ಇರುತ್ತೆ, ಅದನ್ನು ಅತಿ ಎತ್ತರ ಅಂದ್ರೆ ಒಂದು ಕನಿಷ್ಠ 1-6 ಫೂಟ್ ಆದರೂ ಎತ್ತರ ಬರಬೇಕು. ಅಂದ್ರೆ ದನಗಳಿಗೂ ಸಹ ಅದಕ್ಕೆ ಅದರ ಎಲೆ ಟೊಂಗೆಗಳು ನಿಲುಕಬಾರ್ದು, ಮತ್ತೆ ಒಳ್ಳೆ ಆರೋಗ್ಯಕರವಾಗಿ ಬೆಳೆದು ಅದು ಹಚ್ಚಿದ ತಕ್ಷಣ ಸರ್ವೈವಲ್ ಆಗಬೇಕನ್ನೋ ದೃಷ್ಟಿಯಿಂದ ಅದನ್ನು ನಾವು 10-16 ಸೈಜ್ ಅಥವಾ 14-20 ಸೈಜ್ ಬ್ಯಾಗ್ಗಳಲ್ಲಿ ಹೆಚ್ಚಿನ ಮಣ್ಣು ಗೊಬ್ಬರ ಹಾಗೂ ಉಸುಕನ್ನು ಹಾಕಿ ಅದಕ್ಕೆ ಅಂದರೆ ಹೆಚ್ಚಿನ ಆಹಾರ ಪೋಷಕಾಂಶಗಳು ಅದಕ್ಕೆ ಸಿಗಬೇಕನ್ನೋ ದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅದಕ್ಕೆ ಬೇಕಾದಂಥ ಇನ್ಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ನಾವು ಅದನ್ನು ಬೆಳೆಸ್ತೀವಿ. ಹೀಗಾಗಿ ಅವು ತುಂಬ ದೊಡ್ಡ ಅಂದರೆ 6 ಫುಟ್ಗಿಂತ ಹೆಚ್ಚಿರ್ತಕ್ಕಂಥ ಗಿಡಗಳನ್ನು ನೇರವಾಗಿ ನಾವು ರಸ್ತೆ ಬದಿ ನೆಡ್ತೋಪು ಅಥವಾ ಇಂಥ ಶಾಲಾ ಕಾಲೇಜು ಇನ್ಸ್ಟಿಟ್ಯೂಷನ್ ಪ್ಲಾಂಟೇಷನ್ ಅಂತೀವಿ ಅಂತಲ್ಲಿ ನಾವು ಈ ಗಿಡಗಳನ್ನು ನಾವು ಬೆಳೆಸ್ತೀವಿ.
1: ಈಗ ಸಸ್ಯ ಸಂರಕ್ಷಣೆಯ ವಿಚಾರಕ್ಕೆ ಬಂದಾಗ ಅದಕ್ಕೆ ಏನಾದರೂ ಈ ಪ್ರೊಟೆಕ್ಷನ್ ಕೊಡುವಂಥದ್ದು ಅಥವಾ ಸಂರಕ್ಷಣೆ ಒಂದು ಸಾಧನವನ್ನು ಅಳವಡಿಕೆ ಮಾಡುವಂಥದ್ದು, ಇದರಲ್ಲಿ ಏನಾದರೂ ಸುಧಾರಣೆ ಆಗಿದೆಯಾ?
0: ಸಂರಕ್ಷಣೆ ಅಂತಂದರೆ ಈಗ ನಾವು ನೆಡ್ತೋಪುಗಳು ಅರಣ್ಯದಲ್ಲಿ ನೆಡ್ತೋಪುಗಳು ಮಾಡಬೇಕಾದ್ರೆ ಅದಕ್ಕೆ ಸುತ್ತಲೂ ಬೇಲಿ ಅಥವಾ CPT ಮಾಡ್ತೀವಿ. ಅದು ನಮ್ಮದು ಕಾಮನ್ ಪ್ರಾಕ್ಟೀಸು. ಆದರೆ ಈ ಇನ್ಸ್ಟಿಟ್ಯೂಷನ್ ಪ್ಲಾಂಟೇಷನ್ ಅಂತ ಬಂದಾಗ ಮುಖ್ಯವಾಗಿ ನಾವು ಆಯ್ಕೆ ಮಾಡೋ ಯೂಶ್ವಲಿ ಕಂಪೌಂಡ್ ಇದ್ದೇ ಇರ್ತಾವೆ, ಕಂಪೌಂಡ್ಗಳಿರ್ತಕ್ಕಂಥ ಪ್ರದೇಶದಲ್ಲಿ ನಾವು ನೆಡ್ತೀವಿ. ಇನ್ನು ರಸ್ತೆ ಬದಿ ಅಂತಂದರೆ ಕೆಲವು ಕಡೆ ಟ್ರೀ ಗಾರ್ಡ್ ಅಂತಂದು ಮಾಡ್ತೀವಿ, ಇಲ್ಲ ಪ್ರಾಸೋಫಿಸ್ ಜೂಲಿ ಫ್ಲೋರಾ ಅಂತಂದು ಜಾಲಿ ಮುಳ್ಳಿಂದ ಟೊಂಗೆಗಳನ್ನು ಕಟ್ಟಿ ಸಂರಕ್ಷಣೆ ಮಾಡ್ತೀವಿ, ಇಲ್ಲ ಬಾಂಬುದಿಂದ ಶೀಳ ಬಾಂಬನ್ನ ಅದಕ್ಕೆ ರಕ್ಷಾ ಕವಚವಾಗಿ ಮಾಡ್ತೀವಿ. ಹೀಗೆ ಸಾಕಷ್ಟು ವಿಧಾನಗಳಿಂದ ನಾವು, ಯಾಕಂದರೆ ಟ್ರೀ ಗಾರ್ಡ್ ಮಾಡಿದರೆ ತುಂಬ ಕಾಸ್ಟು ತುಂಬ ಬರೋದ್ರಿಂದ ಮುಳ್ಳು
1: ಒಂದು ವರ್ಷ
0: ಪ್ರೊಟೆಕ್ಷನ್ ದನಗಳಿಂದ ಪ್ರೊಟೆಕ್ಷನ್ ಆದರೆ ಆಮೇಲೆ ಅದು ತಂತಾನೆ ಬೆಳೆದು ಗಿಡಗಳು ಮರ ಹೋಗ್ತಾವೆ.
1: ವನಮಹೋತ್ಸವದ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಿ, ಯಾರೆಲ್ಲ ಇದರಲ್ಲಿ ತೊಡಗಿಸಿಕೊಳ್ಬಹುದು, ಹೇಗೆ?
0: ಈ ವನಮಹೋತ್ಸವ ಕಾರ್ಯಕ್ರಮ ಅಂದರೆ ಇದು ಎಲ್ಲ ಜನರ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ. ಹೀಗಾಗಿ ಸರ್ಕಾರ ಮಂತ್ರಿಗಳನ್ನು ಹಿಡ್ಕೊಂಡು ಸರ್ಕಾರವೂ ಸಹ ಈ ಒಂದು ವನಮಹೋತ್ಸವ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ಅಂದರೆ ಅತ್ಯಂತ ಪರಿಣಾಮಕಾರಿಯಾಗಿ ವಸ್ತುನಿಷ್ಠವಾಗಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಹೀಗಾಗಿ ಸಚಿವರು ಸಹ ತಮ್ಗೆ ಗೊತ್ತಿರಬೇಕು 2023 5 ಕೋಟಿ ಗಿಡಗಳನ್ನು ನೆಡ್ತೀವಿ, ವೃಕ್ಷಕೋಟಿ ಅಭಿಯಾನ ಅಂತಂದು ಪ್ರಾರಂಭ ಮಾಡಿದರು, ಅದಕ್ಕೆಲ್ಲ ಜಿಯೋಟ್ಯಾಗ್ ಅನ್ನು ಮಾಡಿದರು. ತುಂಬ ಪರಿಣಾಮಕಾರಿಯಾಗಿ ಅದು ಅನುಷ್ಠಾನಗೊಳ್ಬೇಕು ಮತ್ತು ಈ ಅರಣ್ಯ ಪ್ರದೇಶದ ವಿಸ್ತಾರ ಹೆಚ್ಚಿಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ವನಮಹೋತ್ಸವ ಕಾರ್ಯವನ್ನು ಹೆಚ್ಚು ಹೆಚ್ಚು ಮಾಡಿದ್ರು. ಈಗ ಮಾನ್ಯ ಪ್ರಧಾನಮಂತ್ರಿಗಳು ಸಹ ಏಕ್ ಪೇಡ್ ಮಾ ಕೆ ನಾಮ್ ಅಂತ ತಾಯಿ ಹೆಸರಲ್ಲಿ ಒಂದು ಗಿಡವನ್ನು ನೆಡಿ ಅಂತ ಒಂದು ಕರೆಯನ್ನು ಕೊಟ್ಟರು. ಅದೇ ರೀತಿ ಮಗುವಿಗೊಂದು ಮರ, ಶಾಲೆಗೊಂದು ವನ, ಊರಿಗೊಂದು ವನ ಎನ್ನುವ ಒಂದು ಕಾನ್ಸೆಪ್ಟು. ಹೀಗೆ ಸಾಕಷ್ಟು ಬೇರೆ ಬೇರೆ ಶಿರ್ಷಿಗಳಡಿಯಲ್ಲಿ ಈ ವನಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಸಾಕಷ್ಟು ಯೋಜನೆಗಳು ಸಹ ನಮಗೆ ಅನುದಾನವನ್ನು ನೀಡ್ತಾವೆ ಯೋಜನೆಗಳಡಿಯಲ್ಲಿ. ಈಗ ನಾವು RSPD ಅಂತಂದೇಳಿ ಪಡಿತರ ವ್ಯವಸ್ಥೆ ಮೇಲೆ, ಅಂದರೆ

0: ಪಬ್ಲಿಕ್ ಸಾರ್ವಜನಿಕರಿಗೆ ವಿತರಿಸುವಂಥ ಗಿಡಗಳನ್ನು, ರೈಸಿಂಗ್ ಸೀಡ್ಲಿಂಗ್ಸ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅದರಲ್ಲಿ, ಹಾಗೂ ಆರ್ ಕೆ ವಿ ವೈ ಅಂತಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಸಸಿಗಳು ಬೆಳೆಸ್ತೀವಿ. ಅದು ಅಲ್ಲೆಲ್ಲ ಬೆಳೆಸಿದ ಸಸಿಗಳನ್ನು ನಾವು ಬೆಳೆಸ್ತಿದ್ದ ರೇಟ್ಗಿಂತಲೂ ಜನರಿಗೆ ಬೆಳೆಸಲಿ ಅನ್ನೋ ಒಂದು ಪ್ರೋತ್ಸಾಹ ನೋಡೋದು, ಪ್ರೋತ್ಸಾಹನ ರೂಪದಲ್ಲಿ ನಾವು ಅವ್ರಿಗೆ ಕಡಿಮೆ ದರದಲ್ಲಿ ಅಂದರೆ 3 ರೂಪಾಯಿ 5 ರೂಪಾಯಿ, ಈಗ ತಮಗೆಲ್ಲ ಗೊತ್ತು ಮಾರ್ಕೆಟಲ್ಲಿ ಹೋದರೆ ಒಂದು ಸಣ್ಣ ಗಿಡ ತೊಗೋಬೇಕಾದ್ರೆ ನೀವು ಅಟ್ಲೀಸ್ಟ್ 100 ರೂಪಾಯಿ ಕೊಡ್ತಿರ್ಬೇಕಾಗುತ್ತೆ. ಆದರೆ ನಾವು 3 ರೂಪಾಯಿ ದರದಲ್ಲಿ ಗಿಡಗಳನ್ನು ಎಲ್ಲ ನರ್ಸರಿಗಳಲ್ಲಿ ಲಭ್ಯವಿರ್ತವೆ. ಸಾರ್ವಜನಿಕರು ಸಹ ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು. ಆ ಗಿಡಗಳನ್ನು ತೊಗೊಂಡೋಗಿ 3 ರೂಪಾಯಿ ಅಂದರೆ ಏನಲ್ಲ, ನಾವು ಒಂದು ಟೀ ಕುಡಿದ್ರೆ 10 ರೂಪಾಯಿ ಖರ್ಚು ಮಾಡ್ತೀವಿ, 20 ರೂಪಾಯಿ ಖರ್ಚು ಮಾಡ್ತೀವಿ. ಇದನ್ನು ಒಂದು 3 ರೂಪಾಯಿ ಕೊಟ್ಟು ಹತ್ತಿರವಿರುವಂಥ ನರ್ಸರಿಗಳಲ್ಲಿ ಗಿಡಗಳನ್ನು ತೆಗೆದುಕೊಂಡೋಗಿ ಅವ್ರ ಮನೆಯಲ್ಲಿ, ಈಗ ಮಾನ್ಯ ಪ್ರಧಾನಮಂತ್ರಿಗಳು ನೀಡಿದ ಕರೆ ಮೇರೆಗೆ ತಾಯಿಗೆ ಒಂದು ತಾಯಿ ಹೆಸರಲ್ಲಿ ಒಂದು ಗಿಡ ನೆಡೋದು, ಅಥವಾ ತಮ್ಮ ಬರ್ತ್ಡೇ ಅಥವಾ ಜನ್ಮದಿನಗಳಲ್ಲಿ ಒಂದೊಂದು ಅವ್ರ ಹೆಸರಲ್ಲಿ ಒಂದು ಗಿಡ ನೆಡೋದು ಮಾಡಿದರೆ ಜನರು ಹನಿಯಲ್ಲಿ ಕುಡಿದ್ರೆ ಹಳ್ಳನೂ ಹಾಗೆ, ನಾವು 140 ಕೋಟಿ ಜನಸಂಖ್ಯೆ ಭಾರತ ದೇಶದಲ್ಲಿದೆ, ಹಾಗೂ ಒಬ್ಬೊಬ್ಬರು ಒಂದು ಗಿಡ ನೆಟ್ಟು ಸಾಕಷ್ಟು ಗಿಡಗಳು ನಾವು ನೆಡಬಹುದು.
1: ಆಮೇಲೆ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲಭ್ಯ ಇರುವಂತಹ ಗಿಡಗಳು ಒಂದು ಸಾಮಾನ್ಯ ವಾರ್ಷಿಕವಾಗಿ ಎಷ್ಟು ಗಿಡಗಳ ಒಂದು ಉತ್ಪಾದನೆ ಆಗ್ತದೆ ಮತ್ತು ಎಲ್ಲೆಲ್ಲ ಅದನ್ನು ಪ್ಲಾಂಟಿಂಗ್ ಎಲ್ಲ ಮಾಡ್ತೀರಿ?
0: ಉತ್ತರ ಕನ್ನಡದಲ್ಲಿ ಅಂತಂದರೆ ನಮ್ಮ ಸಾಮಾಜಿಕ ಅರಣ್ಯದಿಂದ ಮತ್ತು ಪ್ರಾದೇಶಿಕ ಅರಣ್ಯ ವಿಭಾಗದಿಂದ ಪ್ರತಿ ವರ್ಷ ಏನು ಸರ್ಕಾರ ಒಂದು ಅನುದಾನ ನೀಡುತ್ತೆ ಅಥವಾ ನಮ್ಮ ಒಂದು ವರ್ಕಿಂಗ್ ಪ್ಲ್ಯಾನಲ್ಲಿ ಒಂದು ವರ್ಕಿಂಗ್ ಪ್ಲ್ಯಾನ್ ಅಂತಂದರೆ ಕಾರ್ಯಯೋಜನೆ ಅಂತಂದಿರುತ್ತೆ, ಅದರ ಅಂಗವಾಗಿ ಗಿಡಗಳನ್ನು ಅಥವಾ ನೆಡ್ತಕೊಂಡು ನೆಡುವ ಒಂದು ಕಾರ್ಯ ಆಗುತ್ತೆ. ಅದರ ಅನುಗುಣವಾಗಿ ವರ್ಷದಿಂದ ವರ್ಷಕ್ಕೆ ಇದು ವ್ಯತ್ಯಾಸ ಆಗುತ್ತೆ. ಯೂಶ್ವಲಿ ನಮ್ಮ ಉತ್ತರ ಕನ್ನಡದಲ್ಲಿ ಎಲ್ಲ ಪ್ರಾದೇಶಿಕ ಬಂತು ಮತ್ತು ಸಾಮಾಜಿಕ ಅರಣ್ಯ ಬಂತು ಎಲ್ಲ ಯೋಜನೆಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ 80 ಲಕ್ಷ ಪ್ಲಸ್ ಹತ್ರ 1 ಕೋಟಿ ಇಷ್ಟು ಸಸಿಗಳನ್ನು ಉತ್ಪಾದನೆ ಮಾಡ್ತೀವಿ. ಇದು ಜನರಿಗೂ ಸಹ ಹಂಚಿಕೆ ಮಾಡ್ತೀವಿ ಮತ್ತು ಇಲಾಖೆ ವತಿಯಿಂದ ನಡೆತಕ್ಕಂಥ ನೆಡ್ತಪ್ಪುಗಳು ನಾನಾ ಮಾದರಿ ನೆಡ್ತಪ್ಪುಗಳನ್ನು ಇದು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಾಡ್ತಾ ಇದೆ.
1: ಇಲ್ಲಿಲ್ಲ ಈ ಅರಣ್ಯ ನರ್ಸರಿ ಇದೆ
0: ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಕಡೆಯೂ, ಅಂದರೆ ಒಂದೊಂದು ತಾಲೂಕು ಅಥವಾ ಒಂದು ನಮ್ಮ ರೇಂಜ್ ಅಂತಂದಿರ್ತಾವೆ, ಆ ವಲಯ ಅರಣ್ಯಾಧಿಕಾರಿಗಳ ಕಚೇರಿ, ಆ ವಲಯಗಳಲ್ಲಿ ಒಂದೊಂದು ಅಥವಾ 2 ನರ್ಸರಿ ಇರ್ತಾವೆ. ಯಾಕಂದರೆ ಅಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಮತ್ತು ಆ ಒಂದು ದೂರ ಅಥವಾ ನಾವು ಮಾಡುವಂಥ ಭಾಳ ದೂರ ಆದರೆ ಅದಕ್ಕೆ ನಮಗೆ ಹತ್ತಿರ ಆಗುವ ಅನ್ನೋ ದೃಷ್ಟಿಯಿಂದ ಸಾಗಾಟಕ್ಕೆ ಸಾಗಾಟ ಮಾಡುವ ಒಂದು ದೃಷ್ಟಿಯಿಂದ 2 ನರ್ಸರಿಯನ್ನು ಮಾಡಿರ್ತಾರೆ. ಮತ್ತು ಆಲ್ಮೋಸ್ಟ್ ಆಲು ನನ್ನ ಲೆಕ್ಕದಲ್ಲಿ ನಾವು ಉತ್ತರ ಕನ್ನಡದಲ್ಲಿ ಸುಮಾರು ಒಂದು 50 ನರ್ಸರಿ ಆದರೂ ಇದಾವೆಂದು ನಮ್ಮ ಅಂದಾಜು.
1: ಈಗ ಶಾಲಾ ಕಾಲೇಜುಗಳಲ್ಲಾಗ್ಬೋದು ಅಥವಾ ಬೇರೆ ಬೇರೆ ಕಚೇರಿಗಳಲ್ಲಾಗ್ಬೋದು ಅಥವಾ ತೋಟದ ಸುತ್ತಮುತ್ತ ಒಂದಷ್ಟು ಗಿಡಗಳನ್ನು ನೆಡಬೇಕು ಅಂತ ಯೋಚನೆ ಮಾಡಿದರೆ ಹೇಗೆ ಸಂಪರ್ಕ ಮಾಡಬೇಕು ಅಥವಾ ಯಾವ ತಳಿ ಅಂತ ಡಿಮಾಂಡ್ ಇಟ್ಕೋಬೋದಾ ಹೇಗೆ?
0: ಅಲ್ಲ, ಅವರು ಸಂಬಂಧಪಟ್ಟ ಶಾಲಾ ಶಿಕ್ಷಕರು ಅಥವಾ ಎನ್ ಜಿ ಒ ಸಂಸ್ಥೆ ಮುಖ್ಯಸ್ಥರು, ಅವರಿಗೆಲ್ಲ ವರ್ಷ ವರ್ಷ ಏನು ಈ ಕಾರ್ಯಕ್ರಮ ಮಾಡ್ತಾರೆ, ಅವರು ಸ್ಥಳೀಯ ಹತ್ತಿರವಿರುವ ವಲಯ ಅರಣ್ಯಾಧಿಕಾರಿ ಕಚೇರಿಗಳಾಗಲಿ ಅಥವಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಆಗಲಿ ಅಥವಾ ಉಪ ವಲಯ ಅರಣ್ಯಾಧಿಕಾರಿಗಳನ್ನು ಸಂಪರ್ಕ ಮಾಡಿ ತಮಗೆ ಬೇಕಾದಂಥ ಗಿಡಗಳು ಬಂದು ಅವರು ಒಂದು ಅಪ್ಲಿಕೇಶನ್ ಕೊಡ್ತಾರೆ ಅಥವಾ ಒಂದು ರಿಕ್ವೆಸ್ಟ್ ಲೆಟರ್ ಬರೆದು ಕೊಡ್ತಾರೆ. ನಮ್ಮಲ್ಲಿ ಸ್ಥಳೀಯವಾಗಿ ಲಭ್ಯವಿರುವಂಥ ಗಿಡಗಳನ್ನ ಎಲ್ಲ ಕಡೆಯೂ ಯಾರೇ ಕೇಳಿದರೂ ಇಲ್ಲ ಅಂತ ಹೇಳೋದಲ್ಲ, ನಾವು ಅವ್ರಿಗೆ ಗಿಡಗಳನ್ನ ಪೂರೈಸ್ತೀವಿ.
1: ಇದಕ್ಕೆ ಪ್ರೋತ್ಸಾಹ ಧನ ಅಂತ ಇದೆಯಾ? ಗಿಡವನ್ನು ನೆಟ್ಟು ಅಂದರೆ 1 ವರ್ಷ 3 ವರ್ಷಕ್ಕೆ ಪ್ರೋತ್ಸಾಹ ಧನ ಕೊಡುವಂಥದ್ದು, ಮೊದಲ ವರ್ಷ ಇಷ್ಟು, 2ನೇ ವರ್ಷ ಇಷ್ಟು ಅಂತ?
0: ಅದು ಒಂದು ಯೋಜನೆ ಇತ್ತು, KAPY ಅಂತಂದು, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತಂದೇಳಿ. ಮೊದಲು ಅದನ್ನು ಒಂದು ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಆ ಯೋಜನೆ ಅಂತಂದಿದ್ರು. ಅದನ್ನು ನಾವು ಒಂದು ಡಿಮ್ಯಾಂಡ್ ಬೇಸ್ ಮೇಲೆ, ಈಗ ತಾವೇನಾದರೂ ಗಿಡಗಳನ್ನ ಮುಂದೆ ವರ್ಷಕ್ಕೆ ನೆಡಬೇಕಾದ್ರೆ ಇದೇ ವರ್ಷನೇ ಒಂದು ಫಾರ್ಮ್ ಇರ್ತದೆ, ಆ ಫಾರ್ಮಲ್ಲಿ ಬಂದು ಅವರು ಒಂದು ಅವ್ರ ಫೋಟೋ ಅಥವಾ ಆಧಾರ್ ಕಾರ್ಡು ರೇಷನ್ ಕಾರ್ಡು ಕೊಟ್ಟು ಅಥವಾ RTC ಕೊಟ್ಟು ನಾವು ನಮ್ಮ ಇಷ್ಟು ಲಭ್ಯವಾದ ಭೂಮಿ ಇದೆ, ನಮಗೆ ಇಂಥ ಜಾತಿ ಗಿಡಗಳು ಬೇಕಂತಂದು ಅವರು ಒಂದು ಡಿಮ್ಯಾಂಡ್ ಕೊಟ್ಟರೆ ಅವರ ಅಗತ್ಯಕ್ಕೆ ಅನುಗುಣವಾಗಿ ನಾವು ನರ್ಸರಿಯಲ್ಲಿ ಸಸಿಗಳನ್ನು ಬೆಳೆಸಿ ಅವ್ರು ಎಷ್ಟು ಕೇಳಿರ್ತಾರೋ ಅಷ್ಟು ಅಂದರೆ 1 ಎಕರೆಗೆ ಮ್ಯಾಕ್ಸಿಮಮ್ ಅಂದರೆ 100 ಗಿಡಗಳು ಅಥವಾ ಒಂದು ಲಿಮಿಟ್ ಮಾಡಿದ್ವಿ, 1 ಎಕರೆಗೆ ಇಷ್ಟು ಕೊಡ್ಬೇಕಂತಂದು ಅಷ್ಟಕ್ಕೆ ನಾವು ಸೀಮಿತಗೊಳಿಸಿ ಅವರಿಗೆ ಗಿಡಗಳನ್ನು 1 ರೂಪಾಯಿ 3 ರೂಪಾಯಿ ಸೈಜ್ಗೆ ಅನುಗುಣವಾಗಿ 5 ರೂಪಾಯಿವರೆಗೆ ನಾವು ಗಿಡಗಳನ್ನು ಕೊಡ್ತಿದ್ವಿ. ಅದನ್ನು ಅವರು ತಮ್ಮ ಲಭ್ಯವಿರುವ ಹೊಲಗಳಲ್ಲಾಗಲಿ ಅಥವಾ ತಮ್ಮ ಮನೆಯ ಆವರಣದಲ್ಲಾಗಲಿ ಅವರು ನಾಟಿ ಮಾಡಿಕೊಂಡು ಬೆಳೆಸಿದ್ರಂದರೆ ಅದಕ್ಕೆ ನಾವು ನೆಕ್ಸ್ಟು ಮುಂದಿನ ವರ್ಷದಲ್ಲಿ ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ಹೋಗಿ ಅದನ್ನು ಇವ್ಯಾಲ್ಯೂಷನ್ ಅಂತ ಮಾಡೋದು, ಅಂದರೆ ಎಷ್ಟು ಗಿಡಗಳು ಬದುಕುಳಿದವು, ಅಂತರ ಬದುಕುಳಿದ ಸಸಿಗಳಿಗೆ 1ನೇ ವರ್ಷದ ಪ್ರೋತ್ಸಾಹವಾಗಿ ಕೊಡ್ತಿದ್ವಿ. ಆಮೇಲೆ 2ನೇ ವರ್ಷನೂ ಸಹ ಇದೇ ರೀತಿ ನಾವು ಇವ್ಯಾಲ್ಯೂಷನ್ ಮಾಡಿ ಅಲ್ಲೇನು ಎಷ್ಟು ಬದುಕುಳಿದ ಸಸಿಗಳಿಗೆ 2ನೇ ವರ್ಷದ ಪ್ರೋತ್ಸಾಹನ, 3ನೇ ವರ್ಷಕ್ಕೂ ಸಹ ಬದುಕುಳಿದ ಸಸಿಗಳಿಗೆ ಪ್ರೋತ್ಸಾಹನ, ಒಟ್ಟು 3 ವರ್ಷಗಳಲ್ಲಿ ಕನಿಷ್ಠ 150 ರೂಪಾಯಿಯನ್ನು ಅವ್ರಿಗೊಂದು ಗಿಡಕ್ಕೆ ನಾವು ಲೆಕ್ಕ ಹಾಕಿ, ಅಂದರೆ 40 ರೂಪಾಯಿ 50 ರೂಪಾಯಿ ಅನ್ನೋ ಲೆಕ್ಕಕ್ಕೆ ಪ್ರೋತ್ಸಾಹನವನ್ನು ನಾವು ಒಂದು 3 ವರ್ಷದಲ್ಲಿ ಕೊಟ್ಟಿದ್ವಿ. ಡೈರೆಕ್ಟ್ ಅವ್ರ ಬ್ಯಾಂಕ್ ಅಕೌಂಟ್ಗೆ ನಾವು ಆ ದುಡ್ಡನ್ನು ಕೊಟ್ಟಿದ್ವಿ.
1: ಈಗ ಕೃಷಿಗೆ ಪೂರಕವಾಗಿ ಇಂಥ ಒಂದು ಅರಣ್ಯ ಗಿಡಗಳನ್ನು ನೆಡಬೇಕು ಅಂತ ಯಾರಾದರೂ ಯೋಚನೆ ಮಾಡೋದಿದ್ರೆ ಅಂದರೆ ಪೂರಕವಾಗಿ ಅಂದರೆ ಯಾಕೆ ಹೇಳ್ತಾ ಇದ್ರೆ ಅಂದರೆ ಕೆಲವರು ಈ ಮುರುಗಲು ಅಥವಾ ಪುನರ್ಪುಳಿನ ಇಂಥ ಒಂದು ಹಣ್ಣಿನ ಗಿಡಗಳನ್ನು

0: ಇಡಬೇಕು ಅಂತ ಇರಬಹುದು, ಅಥವಾ ನೆಲ್ಲಿಕಾಯಿ ಒಂದು ತೋಟ ಮಾಡಬೇಕು ಅಂತ ಇರಬಹುದು, ಅವರಿಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಗಿಡಗಳನ್ನು ಪೂರೈಸುವಂತ ವ್ಯವಸ್ಥೆ ಏನಾದರೂ ಉಂಟಾ?
1: ಅದೇ ಹೇಳಿದ್ರು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತಂದಿದೆ, ಅದರ ಅಡಿಯಲ್ಲಿ ಅದು ವಿಶೇಷವಾಗಿ ರೈತರಿಗೆ, ರೈತರ ಜಮೀನಿನಲ್ಲಿ ರೈತರ ಒಂದು ಬೆಳೆಗಳಿಗೆ ಪೂರಕವಾಗಿರುವಂತಹ ಅಗ್ರೋ ಫಾರೆಸ್ಟ್ರಿ
0: ಕೃಷಿ
1: ಅರಣ್ಯವನ್ನು ಉತ್ತೇಜನ ನೀಡುವ ಉದ್ದೇಶದಲ್ಲಿ ಈ ಒಂದು ಯೋಜನೆಯಲ್ಲಿ ನಾವು ಗಿಡಗಳನ್ನು ಬೆಳೆಸ್ತಾ ಇದ್ದೀವಿ. ಆದರೆ ನಮ್ಮ ಉತ್ತರ ಕನ್ನಡದಲ್ಲಿ ಇದಕ್ಕೆ ಸ್ವಲ್ಪ ಪ್ರೋತ್ಸಾಹ ಕಡಿಮೆ ಇದೆ. ಯಾಕಂತಂದರೆ ಇಲ್ಲಿ ತಮ್ಗೆ ಗೊತ್ತಿದೆ, ಅರಣ್ಯನೇ ತುಂಬ ಇರೋದ್ರಿಂದ ಅವ್ರಿಗಿರ್ತಕ್ಕಂಥ ಲ್ಯಾಂಡ್ ಹೋಲ್ಡಿಂಗ್ಸು ತುಂಬ ಚಿಕ್ಕದಾಗಿದ್ದಿರತಕ್ಕಂಥ ಲ್ಯಾಂಡ್ ಹೋಲ್ಡಿಂಗ್ಸ್ ಇದೆ, ಮತ್ತು ಅವ್ರನ್ನ ಲ್ಯಾಂಡ್ ಸುತ್ತಮುತ್ತ ನಮ್ಮ ಅರಣ್ಯನೇ ಇರೋದ್ರಿಂದ ಅವರಿಗೆ ಇಲ್ಲಿ ಮತ್ತೆ ಅದನ್ನು ನಾವು ಬೆಳ್ಕೋಬೇಕು ಅನ್ನೋದೊಂದು ಇದು ಬರಲ್ಲ ಅವ್ರಿಗೆ,
0: ಯಾಕಂದ್ರೆ
1: ದೊಡ್ಡ ದೊಡ್ಡ ಲ್ಯಾಂಡ್ ಹೋಲ್ಡಿಂಗ್ಸ್ ಇಲ್ಲ. ಹೀಗಾಗಿ ಇಲ್ಲಿ ಒಂದು ಅದಕ್ಕೆ ಒಂದು ಸ್ಕೋಪು ತುಂಬ ಕಡಿಮೆ ಇದೆ. ಆದರೂ ಸಹ ಎಷ್ಟೋ ಮಂದಿ ರೈತರು, ಕೆಲವೊಬ್ಬರು ಬಂಜರು ಭೂಮಿಯಲ್ಲಿ ಕೃಷಿಗೆ ಯೋಗ್ಯವಾದಂಥ ಭೂಮಿಯಲ್ಲಿ ಬೆಳೀಲಿಕ್ಕೆ ಅವ್ರು ಬರ್ತಾರೆ, ಆ ಟೀಕೆ ಕೇಳ್ತಾರೆ. ಕೆಲವು ಕಡೆ ಕೋಸ್ಟಲಲ್ಲಿ ಕ್ಯಾಶ್ಯೂರ್ನ ಕೇಳ್ತಾರೆ, ಕೆಲವೊಬ್ಬರು ಕ್ಯಾಶ್ಯೂ ಗೇರ್ ಗಿಡಗಳು ಕೇಳ್ತಾರೆ, ಮತ್ತೆ ತಾವಾದಂಗೆ ಮುರುಗಲು, ಪುನರ್ಪುಳಿ ಇವೆಲ್ಲ ಸಸಿಗಳು ನಾವು ಕೊಡ್ತಾ ಇದ್ದೀವಿ.
0: ಆಮೇಲೆ ಈಗ ರಾಷ್ಟ್ರೀಯ ಹೆದ್ದಾರಿಗಳಲ್ಲಾಗ್ಬೋದು ಅಥವಾ ಸ್ಥಳೀಯ ಒಂದು ರಸ್ತೆಗಳ ಬದಿಯಲ್ಲಿ ಆಗ್ಬೋದು, ಗಿಡವನ್ನು ನೆಟ್ಟು ಪೋಷಿಸುವಂಥದಕ್ಕೆ ಏನು ವ್ಯವಸ್ಥೆ ಇದೆ? ಯಾರ ಜವಾಬ್ದಾರಿ ಯಾರನ್ನ ನೋಡ್ಕೊಳ್ತಾರೆ?
1: ಜವಾಬ್ದಾರಿ ನಾವು ಅಂತಂದು ಅರಣ್ಯ ಇಲಾಖೆನೇ ನೋಡ್ಕೊಳ್ಳೋದು. ಯಾಕಂತಂದರೆ ನಾವು ಈಗ ಬೇರೆ ಬೇರೆ ರಸ್ತೆ ಬದಿಯಲ್ಲಿ ನಡೆತೋಪುಗಳನ್ನು ಈಗಾಗಲೇ ನರೇಗಾ ಯೋಜನೆ ಅಡಿಯಲ್ಲಿ ಮತ್ತು ನಮ್ಮ ಲಭ್ಯವಿರುವ ಕೆಲವೊಂದು ಯೋಜನೆಗಳನ್ನು ಒಗ್ಗೂಡಿಸಿಕೊಂಡು ಈಗಾಗಲೇ ಅಲ್ಲಿ ಸ್ಥಳೀಯ ಜನರಿಗೂ ಸಹ ಒಂದು ಉದ್ಯೋಗ ಸಿಗಲಿ ಅನ್ನುವ ಉದ್ದೇಶದಿಂದ ನಾವು ಪ್ರತಿ ವರ್ಷವೂ ಸುಮಾರು 60-70 ಕಿಲೋಮೀಟ್ರಷ್ಟು ರಸ್ತೆ ಬದಿ ನಡೆತೋಪನ್ನು ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲ ಮಾಡ್ತಾ ಇದೆ. ಯಾಕಂದರೆ ರಸ್ತೆ ಬದಿನೂ ನಮ್ಮ ಗಿಡಗಳೇ ಇರ್ತಾವೆ, ಆದರೂ ಸಹ ಕೆಲವೊಂದು ಗಿಡಗಳು ಹಣ್ಣು ಹಂಪಲು ಇಡುವಂಥ ಗಿಡಗಳನ್ನು ಮತ್ತು ಗ್ಯಾಪು ಇದ್ದಂಥ ಪ್ರದೇಶಗಳಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಇರುವಂಥ ಇದನ್ನು ನೋಡಿಕೊಂಡು ಜಾಗ ನೋಡಿಕೊಂಡು ನಾವು ರಸ್ತೆ ಬದಿ ನಡೆತೋಪನ್ನು ಉತ್ತರ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ.
0: ಈ ವನಮಹೋತ್ಸವ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಿ ನೀವು? ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸುವಂತಹದ್ದು ಅಥವಾ ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ಮಾಹಿತಿ ನೀಡುವಂಥ ವ್ಯವಸ್ಥೆ ಏನಾದರೂ ಉಂಟಾ?
1: ವನಮಹೋತ್ಸವ ಆಗಲಿ ಅಥವಾ ಪರಿಸರ ದಿನಾಚರಣೆ ಆಗಲಿ ಎಲ್ಲ ಕಡೆಯೂ ಮಕ್ಕಳ ಅಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಂದರೆ ಪ್ರಬಂಧ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ ಮತ್ತು ಕೆಲವೊಂದು ಪ್ರೋಗ್ರಾಮ್ಗಳನ್ನು ಮಾಡಿ ಜಾಥಾ ಮಾಡ್ತೀವಿ. ಆಮೇಲೆ ಸಾಕಷ್ಟು ಅಧಿಕಾರಿಗಳು ಮತ್ತು ಅಲ್ಲಿ ಜನಪ್ರತಿನಿಧಿಗಳನ್ನು ಸೇರಿಸಿಕೊಂಡು ಒಂದು ವನಮಹೋತ್ಸವ ಕಾರ್ಯಕ್ರಮ ಮಾಡಿ ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಮತ್ತು ಭಿತ್ತಿ ಚಿತ್ರಗಳನ್ನು ತೋರ್ಪಡಿಸೋದು, ಹಾಗೂ ಕೆಲವೊಂದು ಕಡೆ ಬೀದಿ ನಾಟಕಗಳು ಮಾಡೋದು, ಮತ್ತು ಶಾಲೆಯಲ್ಲಿ ಸಹ ಈ ಒಂದು ನಾಟಕ ಈ ವನಕ್ಕೆ ಸಂಬಂಧ ವನ ರಕ್ಷಣೆ ಮಾಡುವ ಸಂಬಂಧ ಕೆಲವೊಂದು ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೀವಿ ನಾವೆಲ್ಲ.
0: ಬಹಳ ಸಂತೋಷ ಮಂಜುನಾಥ್ ನಾವಿ ಅವರೇ. ವನಮಹೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕಾರ್ಯಕ್ರಮಗಳನ್ನು ಅರಣ್ಯ ಇಲಾಖೆ ಮಾಡ್ತಾ ಇದೆ ಹಾಗೂ ಸಾರ್ವಜನಿಕರು ಕೂಡ ಕೈಜೋಡಿಸುವುದರ ಮೂಲಕ ನಮ್ಮ ಸುತ್ತಲಿನ ಒಂದು ಪರಿಸರವನ್ನು ಹಸಿರಾಗಿಸುವುದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
2: ವನ ಮಹೋತ್ಸವ ಕಾರವಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಜೀವಿ ನಾವಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಮಾಹಿತಿ. ನಾಟ ನೀಡುವ ಪ್ರಮುಖ ಮರಗಳಲ್ಲಿ ಮಹಾಗನಿ ಮರವು ಒಂದು. ಬೇವಿನ ಕುಟುಂಬಕ್ಕೆ ಸೇರಿದ ಈ ಮಹಾಗನಿ ಮರವು ಸ್ಥಾನಿಕವಾಗಿ ದಕ್ಷಿಣ ಮತ್ತು ಮಧ್ಯ ಅಮೆರಿಕವಾಗಿದ್ದು ಹಾಗೂ ಕೆಲವು ಭೂಭಾಗಗಳಾದ ಮೆಕ್ಸಿಕೋ, ಮಧ್ಯ ಬ್ರೆಜಿಲ್ಗಳಲ್ಲಿಯೂ ಕಂಡುಬರುತ್ತದೆ. ಈ ಮರವನ್ನು ಅಳಿವಿನಂಚಿನಲ್ಲಿರುವ ಸಸ್ಯ ಪ್ರಭೇದದ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಮಹಾಗನಿ ಒಂದು ಬಹು ಉಪಯೋಗಿ ಮರ. ಮುಖ್ಯವಾಗಿ ಕಾಗದದ ಕಾರ್ಖಾನೆಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಒದಗಿಸಲು ಹಾಗೂ ಅರಣ್ಯೀಕರಣಗೊಳಿಸಲು ಈ ಮರವನ್ನು ಬಳಸಲಾಗುತ್ತದೆ. ಈ ಮಹಾಗನಿ ಮರವು ವಿವಿಧ ಮಣ್ಣಿನ ಬಗೆಗಳಲ್ಲಿಯೂ ಚೆನ್ನಾಗಿ ಬೆಳೆಯುತ್ತದೆ. ಕೆಲವು ಅಧ್ಯಯನಗಳ ಪ್ರಕಾರ ಮೆಕ್ಕಲು ಮಣ್ಣಿನಿಂದ ಹಿಡಿದು ಜೇಡಿ ಮಣ್ಣಿನಲ್ಲಿಯೂ ಕೂಡ ಚೆನ್ನಾಗಿ ಬೆಳೆಯುತ್ತದೆ ಈ ಮಹಾಗನಿ ಮರ. ಕಡಿಮೆ ಫಲವತ್ತತೆಯ ಹಾಗೂ ಹೆಚ್ಚು ಫಲವತ್ತಾದ ರಸಸಾರ 6.5-7.5 ಇರುವ ಮಣ್ಣಿನಲ್ಲಿ ಈ ಮರವನ್ನು ಚೆನ್ನಾಗಿ ಬೆಳೆಸಬಹುದಾಗಿದೆ. ಮಹಾಗನಿ ಮರವು ಬೀಜದಿಂದ ವೃದ್ಧಿಯಾಗುತ್ತದೆ. ಜೂನ್ ಸೆಪ್ಟೆಂಬರ್ ಹೂ ಬಿಡುವ ಅವಧಿ, ಡಿಸೆಂಬರ್ ಫೆಬ್ರವರಿಯವರೆಗೆ ಕಾಯಾಗುವಿಕೆ. ತಾಜಾವಾಗಿ ಸಂಗ್ರಹಿಸಿದ ಮಹಾಗನಿ ಬೀಜವು ಶೇಕಡ 80-90% ಮೊಳಕೆ ಪ್ರಮಾಣವನ್ನು ಹೊಂದಿದೆ. ಕೆಲವು ಅಧ್ಯಯನಗಳ ಪ್ರಕಾರ ಸಣ್ಣ ಬೀಜಕ್ಕೆ ಹೋಲಿಸಿದರೆ ಗಾತ್ರದಲ್ಲಿ ದೊಡ್ಡದಾದ ಬೀಜಗಳಲ್ಲಿ ಶೇಕಡ 12% ಮೊಳಕೆ ಪ್ರಮಾಣ ಹೆಚ್ಚಾಗಿರುತ್ತದೆ.

0: ಈ ಬೀಜವನ್ನು 3 ತಿಂಗಳವರೆಗೆ ಕೊಠಡಿಯ ತಾಪಮಾನಕ್ಕನುಗುಣವಾಗಿ ಸಂಗ್ರಹಿಸಿಡಬಹುದು. ಮಹಾಗನಿಯ ಬೀಜವನ್ನು ಸಾಲುಗಳಲ್ಲಿ 3 ರಿಂದ 7 ಸೆಂಟಿಮೀಟರ್ ಆಳದ ಸಸಿ ಮಡಿಯಲ್ಲಿ ಬಿತ್ತನೆಯನ್ನು ಮಾಡಬೇಕು. ಬಿತ್ತನೆ ಮಾಡಿದ ಮೇಲೆ ನೆರಳು ಒದಗಿಸಿ ತೇವಾಂಶವಿರುವಂತೆ ನೋಡಿಕೊಳ್ಳಬೇಕು. ಬೀಜ ಬಿತ್ತನೆಯ ಸಾಂದ್ರತೆಯು ಬೀಜದ ಗಾತ್ರಕ್ಕನುಗುಣವಾಗಿರುತ್ತದೆ. ಮಹಾಗನಿಯ ಬೀಜಗಳನ್ನು ಲೋಹದ ಧಾರಕಗಳಲ್ಲಿ ಬಿತ್ತನೆ ಮಾಡಬಹುದು. ಹೀಗೆ ಬಿತ್ತನೆ ಮಾಡಿದ ಸಸಿಗಳು ಚೆನ್ನಾಗಿ ಬೇರೂರಿ ಉತ್ತಮ ಗುಣಮಟ್ಟದಾಗಿರುತ್ತದೆ. ಧಾರಕ ಬಿತ್ತನೆ ವಿಧಾನವು ಶುಷ್ಕ ವಾತಾವರಣಕ್ಕೆ ಸೂಕ್ತವಾಗಿರುತ್ತದೆ. ಬೇರಿನ ಮೂಲಕ ನಾಟಿ ಮಾಡುವ ವಿಧಾನವು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಕ್ಕೆ ಸೂಕ್ತವಾಗಿದೆ. ಸಸಿಗಳ ಸೂಕ್ತ ನಿರ್ವಹಣೆಯು ಗುಣಮಟ್ಟದ ಹಾಗೂ ಅತಿ ಶೀಘ್ರವಾಗಿ ಸಸಿಗಳನ್ನು ಬೆಳೆಸಲು ಸಹಕಾರಿಯಾಗುತ್ತದೆ. ಸಾಮಾನ್ಯವಾಗಿ 2 ರಿಂದ 4 ವಾರಕ್ಕೊಮ್ಮೆ ಕಳೆ ತೆಗೆಯುವುದು ಉತ್ತಮ. ರಾಸಾಯನಿಕ ಕಳೆನಾಶಕಗಳನ್ನು ಸಸಿ ಮಡಿಯಲ್ಲಿ ಸಿಂಪಡಿಸುವುದು ಸೂಕ್ತವಲ್ಲ. ಸಸಿ ಮಡಿಗಳಲ್ಲಿ ಸಸಿಗಳನ್ನು ಕಿತ್ತ ಬೇರುಗಳನ್ನು ಸವರಿ ನಾಟಿ ಮಾಡಿದಾಗ ಬದುಕಿ ಉಳಿಯುವ ಪ್ರಮಾಣ ಹೆಚ್ಚಾಗಿರುತ್ತದೆ. ಸಸಿ ಮಡಿಯಲ್ಲಿ ಸಾಮಾನ್ಯವಾಗಿ 50 ರಿಂದ 100 ಸೆಂಟಿಮೀಟರ್ ಎತ್ತರವಿರುವ ಸಸಿಗಳನ್ನು ಕ್ಷೇತ್ರಗಳಲ್ಲಿ ನೆಡಲು ಆಯ್ಕೆ ಮಾಡಿಕೊಳ್ಳಬಹುದು. ಮಹಾಗನಿ ಸಸಿಗಳನ್ನು 4x4 ಮೀಟರ್ ಹಾಗೂ 5x5 ಮೀಟರ್ ಅಂತರದಲ್ಲಿ ನಾಟಿಯನ್ನು ಮಾಡಬೇಕು. ಮಹಾಗನಿಯಲ್ಲಿ ಸಿಹಿಗೆಣಸು, ಮೇವಿನ ಜೋಳ, ಕಡಲೆಕಾಯಿ, ಕುಂಬಳಕಾಯಿ ಹಾಗೂ ಇತರೆ ಕೃಷಿ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆಯಬಹುದು. ಒಂದು ಅಧ್ಯಯನದ ಪ್ರಕಾರ ಮಹಾಗನಿ ಜೊತೆಗೆ ಮೇವಿನ ಬೆಳೆಗಳಾದ ರೋಡ್ಸ್ ಹಾಗೂ ಕಾಳಿಮಂತನ್ನು ಅರಣ್ಯ ಹುಲ್ಲುಗಾವಲು ಪದ್ಧತಿಯಲ್ಲಿ ಮೇವಿಗಾಗಿ ಬೆಳೆದದ್ದು ಕಂಡುಬಂದಿದೆ. ಮಹಾಗನಿಯ ಉತ್ತಮವಾದ ನಾಟ ಪಡೆಯಲು ಕಳೆಗಳ ನಿಯಂತ್ರಣ ಅವಶ್ಯಕವಾಗಿರುತ್ತೆ. ಮಹಾಗನಿ ಸಸಿಗಳಿಗೆ ಗೊಬ್ಬರವನ್ನು ಒದಗಿಸುವುದರಿಂದ ಕಾಂಡಕೊರಕ ಕೀಟದ ನಷ್ಟವು ಕಡಿಮೆಯಾಗುತ್ತೆ. ರಾಸಾಯನಿಕ ಗೊಬ್ಬರಗಳಿಂದ ಪ್ರಾರಂಭಿಕ ಹಂತದಲ್ಲಿ ಸಸಿಗಳು ಬಲಿಷ್ಠವಾಗಿ ಬೆಳೆಯಲು ಸಹಕಾರಿಯಾಗುತ್ತೆ. ನಾಟಿ ಮಾಡಿದ ನಂತರ 75-100 ಗ್ರಾಂ NPK ರಾಸಾಯನಿಕ ಗೊಬ್ಬರದ ಮಿಶ್ರಣವನ್ನು ಪ್ರತಿ ಸಸಿಯ ಸುತ್ತ ಹಾಕಿದಾಗ ಮಹಾಗನಿಯ ಸಸಿಯು ಉತ್ತಮವಾಗಿ ಬೆಳೆದು ಬರುತ್ತದೆ. ಸಮಯಕ್ಕೆ ಸರಿಯಾಗಿ ರೆಂಬೆಗಳನ್ನು ಸವರಬೇಕು. ನಾಟವನ್ನು ನೇರವಾಗಿ ಬೆಳೆಯುವಂತೆ ನೋಡಿಕೊಳ್ಳಬೇಕು. ರೆಂಬೆ ಕೊಂಬೆಗಳನ್ನು ಸವರುವುದರಿಂದ ರೋಗ ಹಾಗೂ ಕೀಟಗಳ ಬಾಧೆ ಕಡಿಮೆಯಾಗುತ್ತೆ. ರೆಂಬೆ ಕೊಂಬೆಗಳನ್ನು ಮಳೆ ಬೀಳುವ ಪೂರ್ವದಲ್ಲಿ ಸವರುವುದು ಸೂಕ್ತ. ಕೆಲವೊಮ್ಮೆ ರೆಂಬೆಗಳು 2-3 ಇದ್ದಾಗ ಅಂತಹ ಸಮಯದಲ್ಲಿ ಯಾವುದು ಬಲಿಷ್ಠವಾಗಿರುತ್ತದೆಯೋ ಅದನ್ನು ಬಿಟ್ಟು ಉಳಿದವುಗಳನ್ನು ಕತ್ತರಿಸಬೇಕು. ಮಹಾಗನಿಯ ಉತ್ತಮ ಗುಣಮಟ್ಟದ ನಾಟ ಪಡೆಯಲು ವಿರಳೀಕರಣಗೊಳಿಸುವುದು ಉತ್ತಮ ವಿಧಾನ. ಮಹಾಗನಿಯ ನೆಡುತೋಪುಗಳಲ್ಲಿ ರೋಗಗಳಿಗೆ ಹಾಗೂ ಕೀಟಗಳ ಬಾಧೆಗೆ ಒಳಗಾದ ಮರಗಳನ್ನು ತೆಗೆಯುವುದರಿಂದ ಹೆಚ್ಚು ಲಾಭವನ್ನು ನಿರೀಕ್ಷಿಸಬಹುದು. ಮಹಾಗನಿಯ ಸಸಿಗಳನ್ನು 3x3 ಮೀಟರ್, 2x2 ಮೀಟರ್ ಹಾಗೂ 2x3 ಮೀಟರ್ ಅಂತರದಲ್ಲಿ ನೆಟ್ಟ ನೆಡುತೋಪುಗಳಿಗೆ 4 ಸಲ ವಿರಳೀಕರಣಗೊಳಿಸುವುದರಿಂದ ಉತ್ತಮ ಗುಣಮಟ್ಟದ ನಾಟವನ್ನು ಪಡೆಯಬಹುದು. ನೆಡುತೋಪುಗಳ ಸಾಂದ್ರತೆಯನ್ನು ಕ್ರಮೇಣವಾಗಿ 20-30% ವಿರಳೀಕರಣಗೊಳಿಸುವುದರಿಂದ ಉತ್ತಮ ಇಳುವರಿಯನ್ನು ಕೂಡ ಪಡೆಯಬಹುದು. 5-10 ವರ್ಷಗಳಲ್ಲಿ ಮಹಾಗನಿ ಮರವು ಸರಾಸರಿ ಸುತ್ತಳತೆ 16.6 ಸೆಂಟಿಮೀಟರ್ ಹಾಗೂ ಎತ್ತರ 12 ಸೆಂಟಿಮೀಟರ್ ಬೆಳೆಯುತ್ತೆ. ಸರಾಸರಿ ವಾರ್ಷಿಕ ಹೆಚ್ಚಳ 35.1 ಘನ ಮೀಟರ್ ಪ್ರತಿ ಹೆಕ್ಟೇರಿಗೆ 15 ವರ್ಷಕ್ಕೆ ಪಡೆಯಬಹುದಾಗಿದೆ. ಫಲವತ್ತಾದ ಭೂಮಿಯಲ್ಲಿ 572 ಘನ ಮೀಟರ್ ಪ್ರತಿ ಹೆಕ್ಟೇರಿಗೆ 15 ವರ್ಷಕ್ಕೆ ಪಡೆಯಬಹುದಾಗಿದೆ. ಮಹಾಗನಿಯ ನಾಟವು ಮೃದುವಾಗಿದ್ದು ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಚೇಗವು ಕೆಂಪು ಗುಲಾಬಿ ಬಣ್ಣದಾಗಿರುತ್ತೆ. ಗಿಡದ ವಯಸ್ಸಾದಂತೆ ಬಣ್ಣವು ಅತಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಈ ಮರದ ನಾಟವನ್ನು ಉತ್ತಮ ಗುಣಮಟ್ಟದ ಪೀಠೋಪಕರಣ ತಯಾರಿಕೆಗೆ ಮತ್ತು ಫ್ಲೈವುಡ್ ಕಾರ್ಖಾನೆಗಳಲ್ಲಿ ಫ್ಲೋರಿಂಗ್ ಹಡಗು ತಯಾರಿಸಲು ಹಾಗೂ ಕೆಲವು ಸಂಗೀತ ವಾದ್ಯ ತಯಾರಿಸಲು ಉಪಯೋಗಿಸಲಾಗುತ್ತೆ. ಈ ಮರವನ್ನು ವನಮಹೋತ್ಸವ ಹಾಗೂ ಅರಣ್ಯೀಕರಣ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಭೂ ಫಲವತ್ತತೆ ಹೆಚ್ಚಿಸಲು ನೆಡಲಾಗುತ್ತದೆ.
1: ಕೃಷಿ ಮಾಹಿತಿ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವಕಿ ಕೆರೆದೇವ ಗೌಡ ಹಾಗೂ ಸಂಗಡದಿಂದ ಮದುವೆ ಹಾಡುಗಳು.

ಮದುಮಗ ತನ್ನ ದಿಬ್ಬಣದೊಂದಿಗೆ ಮದುಮಗಳ ಮಾವನ ಮನೆಗೆ ಬರ್ತಾರೆ. ಮಾವನ ಮನೆಗೆ ಬಂದಾಗ ಕಾಲಿಗೆ ನೀರು ಹಾಕಿ ಮಾವನ ಮನೆಯವರು ಮದುಮಗನನ್ನ ಸ್ವಾಗತಿಸುತ್ತಾರೆ. ಸ್ವಾಗತಿಸುವಾಗ ಕಾಲಿಗೆ ನೀರು ಹಾಕಿ ಸ್ವಾಗತಿಸುವಾಗ ಹಾಡುವಂತ ಹಾಡನ್ನ ಹಾಡ್ತಾ ಇದ್ದಾರೆ.

ದೇವಕಿ ಕೆರೆ ದೇವಗೌಡ ಹಾಗೂ ಸಂಗಡಿಗರಿಂದ ಮದುವೆ ಹಾಡುಗಳನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ.

ಈ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

0: ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. 7:45 ಸಮಾಚಾರ ದರ್ಶನ ಕೇಳಲಿರುವಿರಿ.
1: ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ಸಮುದ್ರತಾ ಎಸ್ಎ ಅವರೊಂದಿಗೆ

ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ. ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಗುಜರಾತ್ನ ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ, ಅತಿ ಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ವಾರ್ತೆಗಳ ವಿವರ: ಭಾರತದ ಸೆಮಿಕಂಡಕ್ಟರ್ ಯೋಜನೆಗೆ ಪ್ರಮುಖ ಉತ್ತೇಜನ ನೀಡುವ ದಿಸೆಯಲ್ಲಿ ಗುಜರಾತ್ನ ಸಾನಂದ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ 7,500 ಕೋಟಿ ರೂಪಾಯಿ ಹೂಡಿಕೆಯಲ್ಲಿ ಅಭಿವೃದ್ದಿಪಡಿಸಲಾಗಿರುವ ಸಿಜಿ ಸೆಮಿ ಸಂಸ್ಥೆಯ ಹೊರಗುತ್ತಿಗೆ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ದೇಶದ 3ನೇ ಸೆಮಿಕಂಡಕ್ಟರ್ ಸ್ಥಾವರವಾಗಿರುವ ಈ ಘಟಕಕ್ಕೆ ತಾವು 2024ರಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದು, 2025ರ ಆಗಸ್ಟ್ನಲ್ಲಿ ಚಿಪ್ಗಳ ಪರೀಕ್ಷೆ ಆರಂಭವಾಗಿತ್ತು ಎಂದು ಸ್ಮರಿಸಿದರು. ಭಾರತವು ಇಂದು ಡಿಸೈನ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಮಂತ್ರದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಭಾರತ, ಜಪಾನ್ ಮತ್ತು ಥೈಲ್ಯಾಂಡ್ ದೇಶಗಳ ಜಂಟಿ ಸಹಭಾಗಿತ್ವದ ಈ ಘಟಕವು ಆರಂಭದಲ್ಲಿ ಪ್ರತಿ ವರ್ಷ 20 ಕೋಟಿ ಚಿಪ್ಗಳನ್ನು ಉತ್ಪಾದಿಸಲಿದ್ದು, ಮುಂದೆ ವಾರ್ಷಿಕ 500 ಕೋಟಿ ಚಿಪ್ ತಯಾರಿಸುವ ಗುರಿ ಹೊಂದಿದೆ ಎಂದು ಪ್ರಧಾನಿ ತಿಳಿಸಿದರು. ರಾಜಸ್ಥಾನದ ಪಚಪಾದ್ರಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು 1.05 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದರ ಜೊತೆಗೆ ಅವರು ಅತ್ಯಾಧುನಿಕ ಗ್ರೀನ್ಫೀಲ್ಡ್ ತೈಲ ಶುದ್ದೀಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ದೇಶಕ್ಕೆ ಸಮರ್ಪಿಸಿದರು. ಬಳಿಕ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಸಂಘರ್ಷದಿಂದಾಗಿ 21ನೇ ಶತಮಾನದ ಅತಿದೊಡ್ಡ ಜಾಗತಿಕ ಇಂಧನ ಬಿಕ್ಕಟ್ಟು ಎದುರಾಗಿದ್ದರೂ, ಭಾರತ ತನ್ನ ಸಮಯೋಚಿತ ನಿರ್ಧಾರಗಳು, ಪರಿಣಾಮಕಾರಿ ಕಾರ್ಯತಂತ್ರ ಮತ್ತು ಸಕ್ರಿಯ ರಾಜತಾಂತ್ರಿಕತೆಯ ಮೂಲಕ ಈ ಸವಾಲನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತು ಬಲಿಷ್ಠವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಿತ್ರ ರಾಷ್ಟಗಳೊಂದಿಗಿನ ಸದೃಢ ರಾಜತಾಂತ್ರಿಕ ಬಾಂಧವ್ಯ ಪ್ರಮುಖ ಪಾತ್ರ ವಹಿಸಿದೆ. ಭಾರತವು ತನ್ನ ಇಂಧನ ಆಮದು ಮೂಲಗಳನ್ನು 25ರಿಂದ ಸುಮಾರು 40 ದೇಶಗಳಿಗೆ ವಿಸ್ತರಿಸುವ ಮೂಲಕ ನಾಗರಿಕರ ಹಿತಾಸಕ್ತಿಗೆ ಆದ್ಯತೆ ನೀಡಿದೆ. ಪ್ರಸ್ತುತ ಭಾರತ ವಿಶ್ವದ 4ನೇ ಅತಿದೊಡ್ಡ ತೈಲ ಶುದ್ದೀಕರಣ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದರು. ಸಂಸತ್ತಿನ ಮುಂಗಾರು ಅಧಿವೇಶನವು ಈ ತಿಂಗಳ 20ರಿಂದ ಆರಂಭವಾಗಲಿದ್ದು,

0: ಆಗಸ್ಟ್ 13ರವರೆಗೆ ಮುಂದುವರಿಯಲಿದೆ. ಜುಲೈ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ಗೌರವಾನ್ವಿತ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಇಂದು ಮಾಹಿತಿ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಪ್ರಕಟಣೆ ಹೊರಡಿಸಿದ್ದು, ಮುಂಬರುವ ಈ ಅಧಿವೇಶನವು ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಗಮನಹರಿಸಲಿದೆ ಎಂದು ಕಿರಣ್ ರಿಜಿಜು ಅವರು ತಿಳಿಸಿದ್ದಾರೆ. ದೇಶದ ರಕ್ಷಣಾ ರಫ್ತು ಸಾರ್ವಕಾಲಿಕ ದಾಖಲೆಯಾದ 38,000 ಕೋಟಿ ರೂಪಾಯಿಗಳನ್ನು ದಾಟಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, 2013-14ರಲ್ಲಿ ಕೇವಲ 686 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ ಸುಮಾರು 57 ಪಟ್ಟು ವೃದ್ಧಿಸಿದೆ. ಇದು ಮೇಕ್ ಇನ್ ಇಂಡಿಯಾ ರಕ್ಷಣಾ ವೇದಿಕೆಗಳ ಮೇಲಿರುವ ಜಾಗತಿಕ ವಿಶ್ವಾಸವನ್ನು ಪ್ರದರ್ಶಿಸುತ್ತದೆ ಎಂದು ತಿಳಿಸಿದರು. ದೇಶದ ವಾರ್ಷಿಕ ರಕ್ಷಣಾ ಉತ್ಪಾದನೆಯೂ ಸಹ 2025-26ರ ಆರ್ಥಿಕ ವರ್ಷದಲ್ಲಿ 1.78 ಲಕ್ಷ ಕೋಟಿ ರೂಪಾಯಿಗಳ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದ್ದು, ಇದು 2014-15ರ ಅವಧಿಗೆ ಹೋಲಿಸಿದರೆ 3 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವರು ವಿವರಿಸಿದರು. ಮೇಕ್ ಇನ್ ಇಂಡಿಯಾ ಉಪಕ್ರಮದ ಯಶಸ್ಸನ್ನು ಒತ್ತಿ ಹೇಳಿದ ಅವರು, ಮೊಬೈಲ್ ಫೋನ್ ಉತ್ಪಾದನೆ, ಆಟೋಮೊಬೈಲ್ ರಫ್ತು, ಸ್ವದೇಶಿ ರೈಲ್ವೆ ಎಂಜಿನ್ಗಳ ತಯಾರಿಕೆ ಮತ್ತು ಡಿಜಿಟಲ್ ಮೂಲಸೌಕರ್ಯ ವಲಯಗಳಲ್ಲಿ ದೇಶವು ಸಾಧಿಸಿರುವ ಬೃಹತ್ ಪ್ರಗತಿಯನ್ನು ಉಲ್ಲೇಖಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಕ್ಕೆ ಆಮದಾಗುವ ವಿದೇಶಿ ಆಟಿಕೆಗಳ ಪ್ರಮಾಣದಲ್ಲಿ ಗಣನೀಯ ಕುಸಿತ ಕಂಡುಬಂದಿದ್ದು, ಪ್ರಸ್ತುತ ದೇಶೀಯ ಆಟಿಕೆ ಮಾರುಕಟ್ಟೆಯ ಬಹುಪಾಲು ಬೇಡಿಕೆಯನ್ನು ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳೇ ಪೂರೈಸುತ್ತಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ 17ನೇ ಟಾಯ್ ಬೀಚ್ ಇಂಟರ್ನ್ಯಾಷನಲ್ B2B ಎಕ್ಸ್ಪೋವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಆಟಿಕೆ ಉದ್ಯಮದ ಮೌಲ್ಯವು ಸುಮಾರು 120 ಬಿಲಿಯನ್ ಡಾಲರ್ಗಳಿಷ್ಟದ್ದು ಇದ್ದರೂ ಅದರಲ್ಲಿ ಭಾರತದ ಪಾಲು ಕೇವಲ ಶೇಕಡ 0.2-0.3 ಇದೆ. ಹೀಗಾಗಿ ಈ ವಲಯದಲ್ಲಿ ದೇಶಕ್ಕೆ ವಿಸ್ತರಣೆಯಾಗಲು ಅಪಾರ ಅವಕಾಶಗಳು ಮತ್ತು ಸಾಮರ್ಥ್ಯಗಳು ಇವೆ ಎಂದರು. ದೇಶದ ಆಟಿಕೆ ತಯಾರಕರು ಸ್ವಾವಲಂಬನೆ ಸಾಧಿಸುವ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಗಣನೀಯ ಕೊಡುಗೆ ನೀಡುತ್ತಿದ್ದಾರೆ ಎಂದು ಸಚಿವರು ಶ್ಲಾಘಿಸಿದರು. ಜಾಗತಿಕ ಶಾಂತಿಪಾಲನಾ ಕಾರ್ಯಾಚರಣೆಗಳಲ್ಲಿ ಭಾರತದ ದೀರ್ಘಕಾಲೀನ ಮತ್ತು ಶ್ಲಾಘನೀಯ ಕೊಡುಗೆಗೆ ಮತ್ತೊಂದು ಪ್ರಮುಖ ಮನ್ನಣೆ ಲಭಿಸಿದೆ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಸಾಕೆನಲ್ಲಿ ಇರುವ ಖಾಯಂ ಕಾರ್ಯಾಚರಣೆ ನೆಲೆಯಲ್ಲಿ ನಡೆದ ಪದಕ ಪ್ರದಾನ ಪರೇಡ್ನಲ್ಲಿ ವಿಶ್ವಸಂಸ್ಥೆಯಡಿ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಭೂಸೇನೆಯ 651 ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ನೀಡಿ ಗೌರವಿಸಲಾಗಿದೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ಪಡೆಯ ವೃತ್ತಿಪರತೆ, ಕಾರ್ಯಾಚರಣೆಯ ಉತ್ಕೃಷ್ಟತೆ ಮತ್ತು ಸಮರ್ಪಿತ ಸೇವೆಯನ್ನು ಶ್ಲಾಘಿಸಿ ನಿನ್ನೆ ನಡೆದ ವಿಶೇಷ ಸಮಾರಂಭದಲ್ಲಿ ಈ ಪದಕಗಳನ್ನು ಪ್ರದಾನ ಮಾಡಲಾಯಿತು. ವಿದೇಶಿ ನೆಲದಲ್ಲಿ ಶಾಂತಿ ಸ್ಥಾಪನೆಗಾಗಿ ಭಾರತೀಯ ಸೈನಿಕರು ತೋರುತ್ತಿರುವ ಅಪ್ರತಿಮ ದಕ್ಷತೆಗೆ ಈ ಗೌರವ ಸಾಕ್ಷಿಯಾಗಿದೆ. ದೇಶದಲ್ಲಿ ಎಥೆನಾಲ್ ಉತ್ಪಾದನೆಯ ಮೂಲಗಳನ್ನು ವೈವಿಧ್ಯಗೊಳಿಸಿರುವುದು ಕಚ್ಚಾ ತೈಲ ಆಮದಿನ ಮೇಲಿನ ಅವಲಂಬನೆಯನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ ಎಂದು ಎಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕಿ ವರ್ತಿಕಾ ಶುಕ್ಲಾ ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಉದ್ಯಮ ತಜ್ಞರ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಸಮಯದಲ್ಲಿ ದೇಶದ ಇಂಧನ ಭದ್ರತೆಗೆ ಎಥನಾಲ್ ಮಿಶ್ರಣವು ಪ್ರಮುಖ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ದೇಶಾದ್ಯಂತ ಗ್ರಾಹಕರಿಗೆ ಲಭ್ಯವಿರುವ ಒಟ್ಟು ಗ್ಯಾಸೋಲಿನ್ನಲ್ಲಿ ಶೇಕಡ 20ರಷ್ಟು ಎಥೆನಾಲ್ ಮಿಶ್ರಣ ಮಾಡುವ ಮೂಲಕ ಭಾರತವು ಕಚ್ಚಾ ತೈಲದ ಆಮದನ್ನು ಯಶಸ್ವಿಯಾಗಿ ಕಡಿತಗೊಳಿಸಿದೆ. ಇದು ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಭಾರತದ ಇಂಧನ ವಲಯದ ಮೇಲಾಗುವ ದುಷ್ಪರಿಣಾಮಗಳನ್ನು ತಗ್ಗಿಸಲು ನೆರವಾಗಿದೆ ಎಂದು ಅವರು ವಿವರಿಸಿದರು. ಜಾಗತಿಕವಾಗಿ ಎಥೆನಾಲ್ ಬಳಕೆಯ ಕುರಿತು ಮಾತನಾಡಿದ ವರ್ತಿಕಾ ಶುಕ್ಲಾ ಅವರು, ಭಾರತ ಮಾತ್ರವಲ್ಲದೆ ಕೆನಡಾ, ಅಮೆರಿಕ, ಬ್ರೆಜಿಲ್, ಪರಾಗ್ವೆ ಮತ್ತು ಜರ್ಮನಿ ಸೇರಿದಂತೆ ವಿಶ್ವದ ಹಲವು ಪ್ರಮುಖ ದೇಶಗಳು ಕಳೆದ ಹಲವು ವರ್ಷಗಳಿಂದ ವಿವಿಧ ಪ್ರಮಾಣದಲ್ಲಿ ಎಥೆನಾಲ್

0: ಅನ್ನು ಇಂಧನದಲ್ಲಿ ಯಶಸ್ವಿಯಾಗಿ ಮಿಶ್ರಣ ಮಾಡಿ ಬಳಸುತ್ತಿವೆ ಎಂದು ಮಾಹಿತಿ ನೀಡಿದರು. ಕಳೆದ ಫೆಬ್ರವರಿ 28ರಂದು ವೈಮಾನಿಕ ದಾಳಿಯಲ್ಲಿ ಹತರಾಗಿದ್ದ ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಅಯತೊಲಾ ಸೈಯದ್ ಅಲಿ ಖಮೇನಿ ಅವರ 6 ದಿನಗಳ ಸರ್ಕಾರಿ ಅಂತ್ಯಸಂಸ್ಕಾರದ ವಿಧಿವಿಧಾನಗಳು ಇಂದು ಟೆಹರಾನ್ನಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಆರಂಭಗೊಂಡಿವೆ. ಟೆಹರಾನ್ನ ಗ್ರ್ಯಾಂಡ್ ಮೊಸಲ್ಲಾದಲ್ಲಿ ನಡೆದ ಶ್ರದ್ದಾಂಜಲಿ ಸಮಾರಂಭದಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಸೇರಿದಂತೆ ಹಿರಿಯ ರಾಜಕೀಯ ನಾಯಕರು ಮತ್ತು ಮಿಲಿಟರಿ ಕಮಾಂಡರ್ಗಳು ದಿವಂಗತ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದರು. ಈ ಮೆರವಣಿಗೆಯು ಮುಂದುವರೆದು ಇದೇ 9ರಂದು ಪವಿತ್ರ ನಗರವಾದ ಮಶಾದ್ನಲ್ಲಿ ದಫನ ಪ್ರಕ್ರಿಯೆಯೊಂದಿಗೆ ಮುಕ್ತಾಯಗೊಳ್ಳಲಿದ್ದು ಇರಾನ್ನಲ್ಲಿ 40 ದಿನಗಳ ಸಾರ್ವಜನಿಕ ಶೋಕಾಚರಣೆ ಘೋಷಿಸಲಾಗಿದೆ. ಭಾರತ ಸರ್ಕಾರದ ಪರವಾಗಿ ಬಿಹಾರದ ರಾಜ್ಯಪಾಲರಾದ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರೆಟಾ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ದೇಶದ ಪರವಾಗಿ ಅಂತಿಮ ಗೌರವ ಹಾಗೂ ಸಂತಾಪವನ್ನು ಸಲ್ಲಿಸಿದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಇಂದು ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 5.2 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 56 ರನ್ ಮಾಡಿ ಆಡುತ್ತಿದೆ. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಇಂದು ಮತ್ತೊಂದು ದಾಖಲೆ ಸೃಷ್ಟಿಯಾಗಿದ್ದು ಕೇವಲ 15 ವರ್ಷ 99 ದಿನಗಳ ಪ್ರಾಯದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಪರ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸಾನನ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಮತ್ತು ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ, ಅತಿಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ ದೇಶದ ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಚಾಲನೆ. ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಮಾದಕ ವ್ಯಸನದ ವಿರುದ್ದ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಪ್ರಧಾನಿ ನರೇಂದ್ರ ಮೋದಿಯವರು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ, ತಂತ್ರಜ್ಞಾನ ಮತ್ತು ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಜೂನ್ ತಿಂಗಳಲ್ಲಿ ದೇಶ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ದಾಖಲಿಸಿದ್ದು ಈ ಯಶಸ್ಸುಗಳು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಿವೆ ಎಂದು ಹೇಳಿದ್ದಾರೆ. ದೇಶದ ರಕ್ಷಣಾ ಸಾಮರ್ಥ್ಯ ವೃದ್ಧಿಯಾಗುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ ಕೋಲ್ಕತ್ತಾದಲ್ಲಿ ಭಾರತೀಯ ನೌಕಾಪಡೆಗೆ ಸ್ವದೇಶಿ ನಿರ್ಮಿತ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯ ಯುದ್ಧ ನೌಕೆಗಳನ್ನು ಸೇರ್ಪಡೆಗೊಳಿಸಿರುವುದನ್ನು ಪ್ರಸ್ತಾಪಿಸಿದರು. ಭಾರತದಲ್ಲೇ ನಿರ್ಮಾಣಗೊಂಡ C-295 ವಿಮಾನ ಮೊದಲ ಯಶಸ್ವಿ ಹಾರಾಟ ನಡೆಸಿರುವುದು ಹಾಗೂ ಇನ್ನು 40 ವಿಮಾನಗಳ ನಿರ್ಮಾಣ ಕಾರ್ಯ ನಡೆಯುತ್ತಿರುವುದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವಂತಹ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ಅವರು ಉಲ್ಲೇಖಿಸಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆಯು ಈ ಬಾರಿ ವಿಶ್ವದ 2,500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಯಶಸ್ವಿಯಾಗಿ ಆಚರಿಸಲ್ಪಟ್ಟಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನ ಸೇರಿದಂತೆ 114 ಪದಕಗಳನ್ನು ಗೆದ್ದು ಅಗ್ರಸ್ಥಾನ ಪಡೆದಿರುವುದಕ್ಕೆ ಕ್ರೀಡಾಪಟುಗಳನ್ನು ಪ್ರಧಾನಿ ಅಭಿನಂದಿಸಿದರು.
2: ಅಹಮದಾಬಾದ್ ಆಯೋಜಿತ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಬಡಿ ಚರ್ಚಾ ಹುಯಿ. ಇಸ್ಮೆ ಭಾರತ ನೇ ಕುಲ 114 ಪದಕ ಜೀತೆ, ಇನ್ಮೇ 102 ಗೋಲ್ಡ್ ಮೆಡಲ್ ಭಿ ಶಾಮಿಲ್ ಹೈ. ಭಾರತ ಇಸ್ ಚಾಂಪಿಯನ್ಶಿಪ್ ಕಿ ಪದಕ ತಾಲಿಕಾ ಮೇ ಪಹಲೆ ಸ್ಥಾನ ಪರ ರಹಾ. ಮೇ ಸಭಿ ವಿಜೇತಾ ಖಿಲಾಡಿಯೋ ಕೋ ಬಹುತ್ ಬಹುತ್ ಬಧಾಯಿ ದೇತಾ ಹೂಂ.
1: ಪಶ್ಚಿಮ ಏಷ್ಯಾದ ಯುದ್ಧ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಚಿನ್ನ ಖರೀದಿಯನ್ನು ಮುಂದೂಡುವುದು, ವಿದೇಶ ಪ್ರವಾಸವನ್ನು ತಾತ್ಕಾಲಿಕವಾಗಿ

0: ಕೆಲಸಕ್ಕೆ ಕೈಬಿಡುವುದು, ಕಾರ್ಪೂಲಿಂಗ್ಗೆ ಆದ್ಯತೆ ನೀಡುವುದು ಮತ್ತು ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳುವಂತೆ ತಾವು ಮಾಡಿದ ಮನವಿಗೆ ದೇಶದ ಜನತೆ ವ್ಯಾಪಕವಾಗಿ ಸ್ಪಂದಿಸಿರುವುದಕ್ಕೆ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ಇದರಿಂದ ಇಂಧನ ಉಳಿತಾಯವಾಗುತ್ತಿದ್ದು ನೈಸರ್ಗಿಕ ಗೊಬ್ಬರ ಬಳಕೆಯೂ ಹೆಚ್ಚುತ್ತಿದೆ ಎಂದರು.
1: ಪಶ್ಚಿಮ ಏಷ್ಯಾ ಮೇ ಬನಿ ಯುದ್ಧಕ್ಕೆ ಸ್ಥಿತಿಯೋ ದೇಖತೆ ಹುಯೆ ಮೇನೆ ದೇಶವಾಸಿಯೋ ಸೆ ಕುಚ್ ಆಗ್ರಹ ಕಿಯೆ ಥೆ. ಮೇನೆ ಕಹಾ ಥಾ ಕಿ ಜಹಾಂ ತಕ್ ಸಂಭವ ಹೋ ಕುಚ್ ಸಮಯ ಕೆ ಲಿಯೆ ಗೋಲ್ಡ್ ಸೋನಾ ಖರೀದನೆ ಸೆ ಬಚೆ. ಲೋಗೋ ಸೆ ಕಹಾ ಥಾ ಕಿ ವಿದೇಶ ಮೇ ಛುಟ್ಟಿಯಾಂ ಮನಾನೆ ಸೆ ಬಚೆ. ಮೇನೆ ಲೋಗೋ ಸೆ ಕಾರ್ ಪೂಲಿಂಗ್ ಕೋ ಭಿ ಬಢಾವಾ ದೇನೆ ಕಿ ಅಪೀಲ್ ಕಿ ಥೀ. ಮೇನೆ ಕಿಸಾನೋ ಸೆ ಕೆಮಿಕಲ್ ಮುಕ್ತ ಖೇತಿ ಕೆ ಲಿಯೆ ಖೇತ್ ಬಚಾನೆ ಕೆ ಲಿಯೆ ಔರ್ ಪ್ರಾಕೃತಿಕ ಖಾದ ಕಾ ಜ್ಯಾದಾ ಸೆ ಜ್ಯಾದಾ ಇಸ್ತೇಮಾಲ್ ಕಾ ಆಗ್ರಹ ಕಿಯಾ ಥಾ. ಮೇ ದೇಶ ಕೆ ಹರ್ ನಾಗರಿಕ ಕಾ ಆಭಾರಿ ಹೂಂ ಕಿ ಮೇರಿ ಅಪೀಲ್ ಕಾ ಉನ್ಹೋನೆ ನ ಸಿರ್ಫ ಸಮರ್ಥನ್ ಕಿಯಾ ಬಲ್ಕಿ ಹರ್ ತರಫ್ ಸೆ ಉಸ್ಮೇ ಅಪ್ನಾ ಸಹಯೋಗ ಕರ್ ರಹೆ ಹೈ. ಮುಜೆ ಕೈ ಪರಿವಾರೋನೆ ಸಂದೇಶ ಭೇಜ್ ಕರ್ ಅಪ್ನೆ ಅನುಭವ ಸಾಜಾ ಕಿಯೆ ಹೈ. ಕಿತನೆ ಹಿ ಪರಿವಾರೋನೆ ತಯ ಕಿಯಾ ಹೈ ಕಿ ಘರ್ ಕೆ ವಿವಾಹ ಮೇ ಇಸ್ ಬಾರ್ ಸೋನಾ ನಹೀ ಖರೀದೆಂಗೆ, ಜರುರತ್ ಪಡಿ ತೋ ಪುರಾನೆ ಸೋನೆ ಕೋ ರಿಸೈಕಲ್ ಕರ್ಕೆ ನಯ ಗಹನೆ ಬನಾ ಲೇಂಗೆ. ಕಿತನೆ ಹಿ ಲೋಗೋನೆ ಸೋಶಲ್ ಮೀಡಿಯಾ ಪರ್ ಯೇ ಭಿ ಲಿಖಾ ಹೈ ಕಿ ಕೈಸೆ ಉನ್ಹೋನೆ ಇಸ್ ಬಾರ್ ವಿದೇಶ ಯಾತ್ರಾ ಕೋ ಟಾಲ್ ದಿಯಾ ಹೈ. ಕಾರ್ ಪುಲಿಂಗ್ ಕೋ ಲೇಕರ್ ಭಿ ಲೋಗೋನೆ ಅನೇಕ ಅನುಭವ ಸಾಜಾ ಕಿಯೆ ಹೈ. ಜೋ ಲೋಗ್ ಏಕ್ ಹೀ ದಿಶಾ ಮೇ ಅಪ್ನೆ ಅಪ್ನೆ ವಾಹನೋ ಸೆ ಜಾತೆ ಥೆ ವೇ ಅಬ್ ಸಾಥ್ ಜಾನೆ ಲಗೆ ಹೈ. ಲೋಗ್ ಹರ್ ಸಂಭವ ಬಸ್ ಔರ್ ಮೆಟ್ರೋ ಕಾ ಉಪಯೋಗ ಕರ್ ರಹೆ ಹೈ. ಇಸ್ಸೆ ಪೆಟ್ರೋಲ್ ಔರ್ ಡೀಜಲ್ ಕಿ ಬಚತ್ ಹೋ ರಹಿ ಹೈ. ಇಸಿ ತರಹ ದೇಶ ಕೆ ಅಲಗ್ ಅಲಗ್ ಹಿಸ್ಸೋ ಮೇ ಪ್ರಾಕೃತಿಕ ಖಾದ ಕಿ ಖಪತ್ ಬಢನೆ ಕಿ ಭಿ ಖಬರೆ ಆ ರಹಿ ಹೈ. ಮುಜೆ ಇಸ್ ಬಾತ್ ಕಿ ಖುಷಿ ಹೈ ಇಸ್ ಗ್ಲೋಬಲ್ ಕ್ರೈಸಿಸ್ ಕಾ ಹಮ್ ಭಾರತೀಯ ಮಿಲ್ಕರ್ ಮುಕಾಬಲಾ ಕರ್ ರಹೆ ಹೈ. ಮುಜೆ ವಿಶ್ವಾಸ ಹೈ ಜನ್ ಭಾಗೀದಾರಿ ಕಿ ಯಹಿ ಶಕ್ತಿ ಹಮೆ ಮಜಬೂತಿ ದೇಗಿ ಹಮೇ ಸಫಲ್ ಬನಾಯಿಗಿ.
0: ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಪೇಟ್ಕರ್ ಕುಟುಂಬವು ಮದುವೆ ಸಂದರ್ಭದಲ್ಲಿ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆ ಮಾಡಿಸಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಇದೇ ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗಳ ಮೂಲಕ ಕೋಟ್ಯಂತರ ಜನರಿಗೆ ಸಾಮಾಜಿಕ ಭದ್ರತೆ ಒದಗಿಸಿರುವುದನ್ನು ಉಲ್ಲೇಖಿಸಿದ ಅವರು ಈ ಯೋಜನೆಗಳ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆಯುವಂತೆ ಕರೆ ನೀಡಿದರು. ಪೆರು ದೇಶದೊಂದಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು ಶೇಕಡ 40ಕ್ಕಿಂತ ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರದ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕಳೆದ ಜೂನ್ 30ರಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ ಒಟ್ಟು 5,54,32,314 ಮತದಾರರಿದ್ದು ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. 46,52,504 ಜನರು ಮ್ಯಾಪಿಂಗ್ನಿಂದ ಹೊರಗೆ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. 31 ಜಿಲ್ಲಾ ಚುನಾವಣಾ ಅಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾ ಅಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡುತ್ತಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಣಕ್ಕಾಗಿ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಅವರು ಮನವಿ ಮಾಡಿದ್ದಾರೆ.
2: 16-6

0: ಎರಡು ಸಾವಿರ ಇಪ್ಪತ್ತಾರರಂದು ನಾವು ಮತದಾರ ಪಟ್ಟಿನ ಫ್ರೀಜ್ ಮಾಡಿದ್ವಿ. ಅವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 5,54,36,000 ಮತದಾರರು ಇದ್ದಾರೆ. ಆ ಎಲ್ಲ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸನ್ನು ಎರಡು ಸೆಟ್ಟು ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ ಜೂನ್ 30 29 ಜುಲೈ ಒಳಗಾಗಿ ಪ್ರತಿಯೊಂದು ಮತದಾರರ ಕೈಗೆ ತಲುಪಿಸುವಂಗೆ BLO ಮುಖಾಂತರ ಫಾರ್ಮ್ಸನ್ನು ಕಳಿಸ್ಕೊಡ್ತಾ ಇದ್ದೀವಿ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, BLO ತಮ್ಮ ಎನ್ಯುಮರೇಷನ್ ಫಾರ್ಮನ್ನು ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ದರೆ ದಯವಿಟ್ಟು ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ BLO ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಡ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
1: ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ

0: ಒಂದು ಮತದಾರರ ಕೈಗೆ ತಲುಪಿಸುವಂಗೆ ಬಿಎಲ್ ಮುಖಾಂತರ ಫಾರ್ಮ್ಸ್ ಅನ್ನ ಕಳಿಸ್ಕೊಡ್ತಾ ಇದೆ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, ಬಿಎಲ್ಒ ತಮ್ಮ ಎನ್ಯುಗ್ರೇಷನ್ ಫಾರ್ಮ್ ಅನ್ನ ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ರೆ ದಯವಿಟ್ಟು ಅದ್ ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಡ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
1: ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಭಾಗಿಯಾಗಿ ಮಾತನಾಡಿದ ಅವರು, ಗೃಹ ಇಲಾಖೆ ಜಾರಿಗೆ ತಂದಿರುವ ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ವಿಶೇಷವಾಗಿ ಬೇಡ ಪ್ರೋ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವಲ್ಲ, ಇದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140 ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳದಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
2: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100 ಈ LC ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನವಾದ ಮೇಲೆ ರಾಷ್ಟ್ರದಲ್ಲಿ 14,000 ಮೇಲ್ಪಟ್ಟು LC ಗೇಟ್ಗಳನ್ನು ಮುಗಿಸಿರ್ತಕ್ಕಂಥ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನು ಮುಗಿಸಿದ್ದೀವಿ. ಇನ್ನು 2 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಒಂದೇ ಒಂದು LC ಗೇಟ್ ಇಲ್ಲದಾಗೆ ನಡ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಪಥಗಳಿಗೆ ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ಧಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿ ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಳ್ಳಲಾಗಿದ್ದಂತಹ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಯಾವುದೇ ಕಾಲ್ತುಳಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಮತ್ತು ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶವನ್ನು ನೀಡಲಾಗಿತ್ತು. ಸುಮಾರು 7,000 ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ ಪ್ರಸಾದ್ ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
3: ವಿಕಸಿತ ಭಾರತ್ ಜಿರಾಮ್ಜಿ ಆಕ್ಟ್ ಯೋಜನೆ ಏನಿದೆ ಅದಕ್ಕೆ ಪೂರಕವಾಗಿ 3 ಕಾಂಟೆಸ್ಟ್ ಗಳನ್ನು ನ್ಯಾಷನಲ್ ವೈಡ್ ಆಯೋಜಿಸಿದ್ರು. ಅದರಲ್ಲಿ ಲೋಗೋ ಕಾಂಟೆಸ್ಟ್ ಏನಿದೆ ಅಲ್ಲಿ ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಸಿಂಪಲ್ ಆಗಿರ್ಬೇಕು, ಯಾವುದೇ ಸ್ಕೇಲೆಬಿಲಿಟಿ ಏನಿದೆ, ಯಾವುದೇ ಅಕ್ರಾಸ್ ದ ಮೀಡಿಯಂ ಸಣ್ಣ ಸೈಜಿಂದ ಆಪ್ ಐಕಾನ್ ಇಂದ ದೊಡ್ಡ ಫ್ಲೆಕ್ಸ್ನವರೆಗೂ ಫ್ಲೆಕ್ಸಿಬಲ್ ಆಗಿರುವಂತಹ ಮತ್ತು ಸ್ಕೇಲೇಬಲ್ ಆಗಿರುವಂತಹ ಒಂದು ಲೋಗೋ ಆಗಿರಬೇಕಿತ್ತು. ಎಷ್ಟು ಸಿಂಪ್ಲಿಫೈಡ್ ಮೆಮೊರೇಬಲ್ ಅದು ಮತ್ತು ಅದರೊಟ್ಟಿಗೆ ಆ ಲೋಗೋ ಯೋಜನೆ ಏನಿದೆ ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂ ಅನ್ನು ಇಟ್ಕೊಂಡಿರ್ಬೇಕಾಗಿತ್ತು. ಹಾಗಾಗಿ ನಾನು ಅದರ ರೀತಿ ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೆ. ಎಷ್ಟು ಸಿಂಪ್ಲಿಫೈಡ್ ಆಗುತ್ತೆ ಅಷ್ಟು ಸಿಂಪ್ಲಿಫೈಡ್ ರೀತಿ.

0: ಅಲ್ಲಿ ಹಾಗೆ ನನಗೊಂದು ಸಿಂಪಲ್ ಆದಂತ ಲೋಗೋ ಮತ್ತೆ ಸಿಕ್ಕಿಬಿಡ್ತು. ಮತ್ತು ಕೊನೆಯ ದಿನ ನಾನು April 4 ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ ಒಂದು 10-15 ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು. ಇದು 2nd ಡೆಡ್ ಲೈನ್ ನ ಸಮಯ. ಖುಷಿ ಉಂಟು ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು ವಿನ್ ಆಗಿದ್ದೇನೆ. ಈಗ ಮುಂದೆ ಇದು ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವಂತ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿರೋ ಲೋಗೋ ಇರ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.
1: ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯಾದಂತಹ ವಿಕಸಿತ ಭಾರತ ಜಿರಾಮ್ ಜಿ July 1 ಜಾರಿಗೆ ಬಂದಿದೆ. ಕಳೆದ 20 ಅಸ್ತಿತ್ವದಲ್ಲಿದ್ದಂತಹ ಮನ್ರೇಗಾ ಯೋಜನೆ ಮುಕ್ತಾಯಗೊಂಡಿದೆ. ವಿಕಸಿತ ಭಾರತ ಜಿರಾಮ್ ಜಿಯಲ್ಲಿ ಉದ್ಯೋಗದ ಅವಧಿಯನ್ನು ವಾರ್ಷಿಕ 100 125 ದಿನಗಳಿಗೆ ಹೆಚ್ಚಳ ಮಾಡಲಾಗಿದೆ. ಗ್ರಾಮ ಯೋಜನೆಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಯೋಜನೆಗಳನ್ನು ಗುರುತಿಸಲು ಮತ್ತು ಅವುಗಳ ಮೇಲ್ವಿಚಾರಣೆ ನಡೆಸಲು ಉಪಗ್ರಹ ಚಿತ್ರಗಳು, ಜಿಐಎಸ್ ಮ್ಯಾಪಿಂಗ್ ಮತ್ತು ಡಿಜಿಟಲ್ ಪರಿಕರಗಳನ್ನು ಬಳಸಲಾಗುತ್ತಿದೆ. ಈ ನಡುವೆ ಕೇಂದ್ರ ಸರ್ಕಾರ ಪರಿಷ್ಕೃತ ದಿನಗೂಲಿ ದರಗಳನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 360 ಹೆಚ್ಚಿನ ದಿನಗೂಲಿ ಹೊಂದಿದ್ದು ಕಾರ್ಮಿಕರಿಗೆ 409 ದಿನಗೂಲಿ ದೊರೆಯಲಿದೆ. ಈ ಮೂಲಕ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರ ಜೀವನೋಪಾಯಗಳನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
2: ಆಕಾಶವಾಣಿ ಕಾರವಾರ. ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ.

0: ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತು ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋಣ ಅಲ್ವಾ. ಕಾರವಾರದಿಂದ ಮಂಜುಳಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರೇನು ಹೇಳ್ತಾರಂತ ಹೇಳಿದರೆ, ನಿಮ್ಮ ಕಾರವಾರ ಆಕಾಶವಾಣಿ ನಿಲಯದಿಂದ ಪ್ರಸಾರವಾಗ್ತಾ ಇದ್ದ ಸರಣಿ ಕಾರ್ಯಕ್ರಮ ಯೋಗಾಮೃತ ಕಾರ್ಯಕ್ರಮವನ್ನು ನಾನು ಕೇಳ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು, ವಿಷಯಗಳೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಅವರು. ಯೋಗವನ್ನು ನಮ್ಮ ದಿನನಿತ್ಯದಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕು, ನಾನು ಕೂಡ ಕೆಲವು ಆಸನವನ್ನು ಮಾಡ್ತೀನಿ, ಪ್ರಾಣಾಯಾಮವನ್ನು ಮಾಡ್ತೀನಿ ಅಂತ ಅವರು ಹೇಳ್ತಾರೆ. ಕೇವಲ ಅದು ಆಚರಣೆ ಆಗಿರಬಾರ್ದು ಅಂತ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮಂಜುಳಾ ಅವರೇ, ನೀವು ಹೇಳಿದ್ದು ನಿಜವಾಗಲೂ ಸರಿಯಾಗಿದೆ. ಒಂದು ದಿನ ಯೋಗವನ್ನು ಆ ದಿನಾಚರಣೆ ಆಚರಣೆ ಮಾಡುವುದಕ್ಕಿಂತ ನಾವು ನಮ್ಮ ದಿನನಿತ್ಯದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಅಲ್ವಾ. ಮಂಜುಳಾ ಅವರೇ, ನೀವು ಸಂದೇಶವನ್ನು ಕಳಿಸಿದ್ದೀರಾ, ಧನ್ಯವಾದಗಳು. ಇದೇ ರೀತಿ ಸಂದೇಶವನ್ನು ಕಳಿಸ್ತಾ ಇರಿ ಅಂತ ಹೇಳ್ತೀನಿ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು.
1: ಹಲಸಿನ ಹಣ್ಣಿನ ದಿನ ಅಂತ ಆಚರಣೆ ಇದೆ ಅಂತಲೂ ಕೂಡ ನಮಗೆ ಎಷ್ಟೋ ಮಂದಿಗೆ ಗೊತ್ತಿಲ್ಲದೆ ಇದ್ರೂ ಕೂಡ, ಆದರೆ ನಾವೆಲ್ಲ

ನಂದನಗದ್ದ ಕಾರವಾರಿಂದ ಯಶೋಧ ಅವರು ಸಂದೇಶವನ್ನು ಕಳಿಸ್ತಾರೆ. ಅವರು ಏನು ಹೇಳ್ತಾರಂದರೆ, ಕಿಸಾನ ಮಾಣಿ ಕಾರ್ಯಕ್ರಮ ತುಂಬ ಇಷ್ಟ ಆಗುತ್ತೆ. ನಿಮ್ಮ ನಿಲಯದಿಂದ ಪ್ರಸಾರವಾಗುವಂಥ ಎಲ್ಲ ಕಾರ್ಯಕ್ರಮವನ್ನು ಕೇಳ್ತೀನಿ, ಹಾಗೆ ಚಿತ್ರಗೀತೆಗಳನ್ನು ಕೂಡ ಕೇಳ್ತೀನಿ. ಕೆಲಸ ಮಾಡ್ತಾ ನಿಮ್ಮ ಮನೆಯ ಕೆಲಸವನ್ನು ಮಾಡ್ತಾ ನಿಮ್ಮ ಚಿತ್ರಗೀತೆಗಳನ್ನು ಕೇಳ್ತೀನಿ, ತುಂಬ ಇಷ್ಟ ಆಗ್ತದೆ ಅಂತ ಹೇಳ್ತಾರೆ. ಯಶೋಧ ಅವರೇ, ಧನ್ಯವಾದಗಳು. ಇವತ್ತು ಸಂದೇಶವನ್ನು ಕಳಿಸಿದ್ದೀರಾ, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು.

0: ಸದಾನಂದ್ ನಾಯಕ್ ಬಂಟಕಲ್ ಉಡುಪಿಯಿಂದ ಕಳಿಸ್ತಾರೆ, ಸಂದೇಶವನ್ನು ಕಳಿಸಿದ್ದಾರೆ. ಅವರೇನು ಹೇಳ್ತಾರಂದರೆ, ನಮಸ್ಕಾರ, ದಿನಾಂಕ ಜೂನ್ 30 ಸಂಜೆ 5:30 ಪ್ರಸಾರವಾದ ರೇಡಿಯೋ ಸ್ಪಂದನದಲ್ಲಿ ಮಣ್ಣಿನೊಂದಿಗೆ ಮಕ್ಕಳು ಈ ವಿಷಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಕ್ಕೆ ತುಂಬ ಜನ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲರೂ ತಮ್ಮ ಬಾಲ್ಯವನ್ನು ನೆನಪು ಮಾಡಿದ್ದಾರೆ ಅಂತ ಹೇಳ್ತಾರೆ ಅವರು. ಪ್ರತಿ ಶುಕ್ರವಾರ ಸಂಜೆ 5:00 ಪ್ರಸಾರವಾಗುವ ಗೀತೆಗೊಂದು ಪ್ರಶ್ನೆ ನನ್ನ ಇಷ್ಟದ ಕಾರ್ಯಕ್ರಮ ಅಂತ ಹೇಳ್ತಾರೆ. ಅದೇ ರೀತಿ ಇಂದು ಸಂಜೆ 5:00 ಪ್ರಸಾರವಾದ ತುಳಸಿ ಜಲಂಧರ ಯಕ್ಷಗಾನ ತಾಳಮದ್ದಲೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅದೇ ರೀತಿ ಅವರು ಇನ್ನೊಂದು ಇದನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ, ಏನಂದರೆ ಮುಂದೆ ಮಹಾಭಾರತ ಯಕ್ಷಗಾನ ತಾಳಮದ್ದಲೆ ಸರಣಿ ಪ್ರಸಾರ ಮಾಡ್ತೀರಾ ಅಂತ ಕೇಳಿದ್ದಾರೆ. ನೋಡೋಣ ಸದಾನಂದ ನಾಯಕ್ ಬಂಟಗಳು ಅವರೇ, ನೀವು ಇವತ್ತು ಸಂದೇಶವನ್ನು ಕಳಿಸಿದ್ದಾರೆ, ತುಂಬ ಸಂತೋಷ ಆಯಿತು. ಇದೇ ರೀತಿ ಸಂದೇಶವನ್ನು ಕಳಿಸ್ತಾ ಇರಿ. ಅದೇ ರೀತಿ ಗಜಾನನ್ ಭಟ್ ಅವರು ಕೂಡ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, 2 ಪ್ರಸಾರವಾಗದ ರೇಡಿಯೋ ಸ್ಪಂದನ ಕಾರ್ಯಕ್ರಮ ಇಂದು ಪ್ರಸಾರವಾಗಿದ್ದು ನಮಗೆ ತುಂಬ ಖುಷಿಯಾಯಿತು ಅಂತ ಹೇಳ್ತಾರೆ. ಧನ್ಯವಾದಗಳು ಗಜಾನನ್ ಭಟ್ ಅವರೇ ನಿಮ್ಮ ಸಂದೇಶಕ್ಕಾಗಿ.
1: ನಾನಂದ್ರೆ ಇಷ್ಟ ಅನ್ಸುತ್ತೆ.

0: ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತು ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮವನ್ನು ಕೇಳಿದರೆ ಸಂದೇಶ ಕಳಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಸಂದೇಶವನ್ನು ಕಳಿಸ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.
1: ಇದುವರೆಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ ಪ್ರಸಾರವಾಯಿತು.

0: ಮರಗಳು ಏಕವರ್ಣದವು. ಮರದ ಮೇಲೆ ಹೆಣ್ಣು ಮತ್ತು ಗಂಡು.
1: ಆಕಾಶವಾಣಿ ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 87ನೇ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅಲೆವೂರಾಯ ವರ್ಕಾಡಿ.
2: ರಾಜ ಋತುಂಬರ ತನಗೆ ಪುತ್ರ ಸಂತಾನ ಇಲ್ಲ ಅನ್ನುವಂತ ಹೊರಗಿನಲ್ಲಿ ಆ ಸ್ಥಾನದಲ್ಲಿರಬೇಕಾದ್ರೆ ಅಲ್ಲಿಗೆ ಜಾಬಾಲಿ ಮಾರ್ಚಗಳು ಬರ್ತಾರೆ. ತನ್ನ ಕಷ್ಟವನ್ನು ರಾಜ ಮಾರ್ಚಗಳಲ್ಲಿ ಹೇಳಿಕೊಳ್ತಾನೆ. ಆಗ ಅವರು ಹಿಂದಕ್ಕೊಬ್ಬ ಅರಸ ತಾನು ಗೋ ಆರಾಧನೆಯಿಂದ ಗೋ ಪೂಜೆಯಿಂದ ಪುತ್ರ ಸಂತಾನವನ್ನು ಪಡೆದಂತ ಕತೆ ಇದೆ, ಆ ಇತಿಹಾಸವನ್ನು ನಿನಗೆ ವರ್ಣಿಸುತ್ತೇನೆ ಅಂತ ಹೇಳುತ್ತಾರೆ. ಆ ವರ್ಣನೆಯ ಭಾಗ ಈಗ

ಪೂರ್ವಕಾಲದಲ್ಲಿ ಒಮ್ಮೆ ಜನಕರಾಜನು ಸ್ವರ್ಗದವರ ನಾಡನ್ನು ಸ್ವರ್ಗಲೋಕವನ್ನು ನೋಡುವ ಎಣಿಕೆಯಿಂದ ಯೋಗದೊಂದು ಸಹಾಯದಿಂದ ಮಹಿಮೆಯಿಂದ ಶರೀರವನ್ನು ಬಿಟ್ಟು ಬಂದ ವಿಮಾನವನ್ನು ಏರಿ

ಸ್ವರ್ಗದ ದರ್ಶನಕ್ಕಾಗಿ ಹೋಗ್ತಾನೆ. ಹೀಗಿರಲು ಹೋಗುವಂತಹ ದಾರಿಯಲ್ಲಿ ನರಳುವ, ಹೊರಳುವ, ಮುಳುಗುವ, ಬೇನೆಗೊಳ್ಳುವ, ಒದ್ದಾಡುವ, ಏದುವ, ಬೇಯುವ, ಹೊತ್ತುವ, ಕುದಿಯುವ, ಉರಿದು ಹೋಗುವ, ಕೊಳೆಯುವ, ನಾರುವ, ಸೋರುವ, ಕಾರುವ, ಸಂಕಟ ಪಡುವ, ಸವೆದು ಹೋಗುವ, ಕಾಲು ಮುರುಟಿದ, ಕೈ ಸುರುಟಿದ, ತಲೆಯೊಡಿದ, ಕೀಲು ಮುರಿದ, ಕಣ್ಣು ಇಂಗಿ ಹೋದ, ದೇಹ ಕುಗ್ಗಿದ, ಶೂಲದ ತುದಿಗೇರಿದ, ಕಲ್ಲುಗಾಣದೊಳಗೆ ಸಿಕ್ಕಿಬಿದ್ದ, ಹದ್ದು ಕಾಗೆಗಳ ಬಾಯಿಗೆ ತುತ್ತಾದ, ಕೀವಿನ ಮಡುವಿನಲ್ಲಿ ಬಿದ್ದ, ಹರಿತವಾದ ಖಡ್ಗದ ತುದಿಯಲ್ಲಿ ಜೋತಾಡಿದ, ಉರಿಕೆಂಡದಲ್ಲಿ ಕಾದ, ಉಕ್ಕಿನ ಬೊಂಬೆಯ ಆಲಿಂಗನ ಹಸ್ತದ ಅಪ್ಪುಗೆಯಲ್ಲಿದ್ದ, ಹೇಸಿಗೆಯ ವ್ಯಭಿಚಾರಿಗಳ ಪಾಪಾತ್ಮರ ಬಾಳುವ ಮನೆಯನ್ನಿಸಿದ ಯಮಲೋಕವನ್ನು ಸಮೀಪಿಸುತ್ತಾನೆ. ಈ ಯಮಲೋಕಕ್ಕೆ ಸಮೀಪಿಸಿಕೊಂಡಾಗ ಆ ರಾಜನಿಗೆ

0: ಈ ರೀತಿಯಾಗಿ ನಾನಾ ರೀತಿಯ ಶಿಕ್ಷೆಗೆ ಒಳಗಾಗಿ ಜೀವಿಗಳಲ್ಲಿ ತೊಳಲಾಡುತ್ತಿರಬೇಕಾದ್ರೆ ಪಾವನ ಮೂರ್ತಿ ಎನಿಸಿಕೊಂಡಂತಹ ರಾಜ ತಾನು ಹೋಗುವಂತ ಆ ವೇಗದಲ್ಲಿ ಅವರಿಗೆಲ್ಲ ಅವನ ಕಡೆಯಿಂದ ಹಿತಸ್ಪರ್ಶ ಗಾಳಿ ಬೀಸಿಕೊಳ್ಳುತ್ತದೆ. ರಾಜನ ಕಡೆಯಿಂದ ಸುತ್ತಿ ಬರುವಂತಹ ಗಾಳಿಯ ಸ್ಪರ್ಶದಿಂದ ಆ ನರಕವಾಸಿಗಳೆಲ್ಲ ಚೇತರಿಸಿಕೊಳ್ಳುತ್ತಾರೆ. ತಮ್ಮ ದೇಹದ ಬೇಗ ಕಡಿಮೆಯಾಗಿ ತಂಪನ್ನು ಅನುಭವಿಸುತ್ತಾ ಇದ್ದಾರೆ. ವೇದನೆಯನ್ನು ಅವರಿಗೆ ಸಹಿಸಿಕೊಳ್ಳುವಂತಹ ಶಕ್ತಿ ವೃದ್ಧಿಸುತ್ತದೆ. ಮುಂದೆ ಅರಸನತ್ರ ಅವರು ತಮ್ಮ ಭಿನ್ನಹವನ್ನು ಹೇಳಿಕೊಳ್ಳುತ್ತಾರೆ. ಎಲೆ ಸದ್ಗುಣದ ಅರಮನೆಯೇ, ಎಲ್ಲ ಪುಣ್ಯವಂತನೇ, ಪುಣ್ಯವಂತರ ನೆಲೆಬೀಡೆ, ನಿಲ್ಲು, ಹೋಗಬೇಡ. ನಿನ್ನ ಹೋಗುವಿಕೆಯಲ್ಲಿ ಇಷ್ಟೊಂದು ವೇಗ ಯಾಕೆ? ನಿನ್ನ ಕಡೆಯಿಂದ ಬೀಸುವ ಗಾಳಿ ಸೋಕಿದೊಡನೆ ನಮ್ಮ ನೋವು, ನಮ್ಮ ಸಂತಾಪ ಇದೆಲ್ಲವೂ ಕೂಡ ಬಹಳವಾಗಿ ಸರಿಯಿತು. ಹೀಗಿರುತ್ತಾ ನಮ್ಮನ್ನು ನೀನು ಕಾಪಾಡುವುದನ್ನು ಬಿಟ್ಟು ನಮ್ಮ ಭಿನ್ನಹವನ್ನು ಕೇಳದೆ ಈ ಬಾಧೆಯ ಕಟ್ಟವನ್ನು ನಿವಾರಿಸದೆ ಮುಂದೆ ಹೋಗ್ತಾ ಇದೆಯಲ್ಲ, ಇದು ಯಾವ ನ್ಯಾಯ? ಹರಹರ ನಮ್ಮ ಮೇಲೆ ಮರುಕವನ್ನು ತೋರಯ್ಯ ಅಂತ ನರಕವಾಸಿಗಳೆಲ್ಲ ರಾಜನಲ್ಲಿ ಬೇಡಿಕೊಳ್ತಾರೆ.
1: ಆ

ಅರಸ ಅವರ ಕಡೆಗೆ ನೋಡ್ತಾನೆ. ಅವರ ಮೊರೆಯನ್ನು ಕೇಳಿ ವಿಮಾನವನ್ನು ತಡೆದು ಸ್ವಲ್ಪ ಹಿಂದೆ ಬಂದು ಶೈಮಿನಿಯ ಮುಂಭಾಗದಲ್ಲಿ ಇಳಿದು ಎಲ್ಲ ಕಡೆ ನೋಡಿ ಅವರ ಕಷ್ಟವನ್ನು ಅರ್ಥ ಮಾಡಿಕೊಳ್ತಾನೆ. ಆಗ ಅಲ್ಲಿಗೆ ಯಮಧರ್ಮರಾಯ ಬರ್ತಾನೆ, ಈ ರಾಜನನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾನೆ,

ಅರಸನನ್ನು ಯಮಧರ್ಮರಾಯ ಕೇಳ್ತಾನೆ, ಏನಯ್ಯ ಎಲ್ಲಿಂದ ಬರ್ತಾ ಇದ್ದಿ, ನಿನಗೇನಾದ್ರೂ ದಾರಿ ತಪ್ಪಿದೆಯಾ? ನಿಮ್ಮಂಥವರಿಗೆ ಈ ನಾಡು ಹೇಳಿಸಿದಂತ ಪ್ರದೇಶ ಅಲ್ಲ, ಯಾಕಂದ್ರೆ ಇಲ್ಲಿರುವವರ ಸ್ಥಿತಿಯೇ ಬೇರೆ. ಯಾವಾಗ ನೋಡಿದ್ರು ಪಾತಕಿಗಳ ದಂಡನೆಯ ನರಕ ಪ್ರದೇಶ ಈ ಕಡೆ. ಇವರೆಲ್ಲ ಎಂಥವರು, ಎಂಥ ಗುಣವನ್ನು ಹೊಂದಿದವರು? ಪರರ ಸಿರಿಯನ್ನು ದೋಚುವ, ಪರಸ್ತ್ರೀ ಲೋಲುಪರಾದ, ಪರ ನಿಂದಕರಾದ, ಪರಧನವನ್ನು ಕೆಡಿಸುವ ಅತಿಕ್ರೂರರೇ ತುಂಬಿರುವಂತ ನೆಲೆಬೀಡಿ ಇದು. ಅಷ್ಟು ಮಾತ್ರ ಅಲ್ಲ, ಬ್ರಾಹ್ಮಣರನ್ನು ಹಿಂಸಿಸುವ, ಹಸುವನ್ನು ಕೊಲ್ಲುವ, ವೇದವನ್ನು ಹಳಿಯುವ, ಯಜ್ಞಕ್ಕೆ ಯಾವಾಗಲೂ ವಿಘ್ನವನ್ನುಂಟು ಮಾಡುವ, ಹೆತ್ತವರನ್ನು ಪರಿಚಯಿಸಿ ತಾನೊಬ್ಬ ಸುಖಲೋಲುಪ್ತದಲ್ಲಿ ಬದುಕುವ, ಗುರುಗಳನ್ನು ನಿಂದಿಸುವ ಪಾಪಿಗಳಿಗೆ ಬಾಳುವಂತ ಮನೆ ಇದೇ ಹೊರತು ನಿನ್ನಂತ ಸಜ್ಜನರಿಗಲ್ಲ.

ಆಗ ಜನಕ ರಾಜ ಅವನತ್ರ ಹೇಳ್ತಾನೆ, ಇಲ್ಲ ಈ ಧರ್ಮ ಮೂರ್ತಿಯೇ, ಈ ಪ್ರದೇಶ ಇದು ನರಕ ಅಂತ ನನಗೆ ಗೊತ್ತಿರಲಿಲ್ಲ, ಆದರೆ ಇಲ್ಲಿ ಜಗದ ಲೋಗರುಗಳಿಗೆ ಏನೇನೋ ಸಂಕಷ್ಟಗಳು ಬಂದು ಒದಗಿದೆ. ಅಯ್ಯ, ನೀನು ಇವರಲ್ಲೇನು ಮರುಕಗೊಳ್ಳೆಯ? ಯಾಕೆ ಹೀಗೆ ಮಾಡ್ತಾ ಇದ್ದಿ? ಛೀ, ಹೋಗಲಿ, ಕೊನೆ ಪಕ್ಷ ಇವರನ್ನು ಇಟ್ಕೊಂಡು ಏನು ಮಾಡ್ತಿದ್ದೀಯಾ ನೀನು? ಇನ್ನಾದರೂ ಇವರನ್ನು ಬಿಡು, ಆಗದೆ ಅಂತ ಯಮನಲ್ಲಿ ರಾಜ ಕೇಳ್ತಾನೆ. ಆಗ ಯಮಧರ್ಮ ಹೇಳ್ತಾನೆ, ಇವರು ಹೇಗೆ ಬಿಡ್ಲಿಕ್ಕಾಗ್ತದೆ? ಯಾಕಂದರೆ ಇವರು ಮಾಡಿದ ಪಾಪಕರ್ಮಗಳಿಗೆ ತಕ್ಕ ಶಿಕ್ಷೆ ಅನುಭವಿಸಿ ಆಗಲಿಲ್ಲ. ಇವರನ್ನು ಬಿಟ್ಟು ಬಿಡ್ಲಿಕ್ಕೆ ಆಗೋದಿಲ್ಲ. ಬಿಟ್ಟೆ ಅಂತಾದರೆ ಬಿಟ್ಟಿ ಆಳುಗಳನ್ನು ಬಿಟ್ಟ ಹಾಗಾಗೋದಿಲ್ವೇ ಅಂತ ಕೇಳ್ತಾನೆ. ಅದನ್ನು ಕಂಡು ಈ ಅರಸ ಯಮಧರ್ಮಲ್ಲಿ ಪುನಃ ಕೇಳ್ಕೊಳ್ತಾನೆ. ಈ

0: ಇವರನ್ನು ಈ ನರಕಭಾಜನ ಜೀವನದಿಂದ ವಿಮುಕ್ತಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲವೇ. ಇವರನ್ನು ಇಲ್ಲಿಂದ ಬಂಧಮುಕ್ತರನ್ನಾಗಿಸಬೇಕು, ಇದಕ್ಕೇನಾದರೂ ದಾರಿ ತೋರಿಸಲಾರೆಯ ಅಂತ ಈ ರಾಜರ್ಷಿ ಜನಕ ಯಮಧರ್ಮನಲ್ಲಿ ಕೇಳ್ತಾನೆ. ಆಗ ಯಮಧರ್ಮ,
1: ಅಂತಪ್ಪೊಡೆ ನೀನೆನ್ನೆ ಬರೋ ನಿಚಂ ಶ್ರೀರಾಮನೋ

0: ಇವರೆಲ್ಲರ ತಾಪತ್ರಯಗಳಿಂದ ಬಿಡುಗಡೆ ಆಗಬೇಕು ಅಂತಾದ್ರೆ ನೀನು ಈವರೆಗೆ ನಿತ್ಯವೂ ಶ್ರೀರಾಮನನ್ನು ತ್ರಿಕರಣ ಪೂರ್ವಕವಾಗಿ ಪೂಜಿಸಿ ದೃಢಭಕ್ತಿಯಿಂದ ಪ್ರಾರ್ಥಿಸಿ ಪಡೆದ ಆ ಪುಣ್ಯ ಇದೆಯಲ್ಲ, ಆ ಪುಣ್ಯದ ಅರ್ಧ ಭಾಗವನ್ನೇನಾದರೂ ನೀನು ಇವರಿಗೆ ಧಾರೆ ಎಳೆದ್ರೆ ಇವರೆಲ್ಲರೂ ಈ ಎಲ್ಲ ಕಷ್ಟಗಳಿಂದ ಮುಕ್ತರಾಗುತ್ತಾರೆ, ಇದಕ್ಕೆ ಸಂದೇಹ ಬೇಡ ಅಂತ ಯಮಧರ್ಮರಾಯ ಹೇಳಿದಾಗ ಖಂಡಿತವಾಗಿಯೂ ತಾನು ತನ್ನ ಪುಣ್ಯದ ಅರ್ಧವನ್ನು ಇವರಿಗಾಗಿ ದಾರ ಎರೆಯುತ್ತೇನೆ ಅಂತ ಒಪ್ಪಿಕೊಂಡು ಆ ಕಾರ್ಯವನ್ನು ಮಾಡುತ್ತಾನೆ. ಆ ಹೊತ್ತಿಗೆ ಅಲ್ಲಿದ್ದಂಥ ಎಲ್ಲ ಪಾಪಾತ್ಮರು ತಮಗೆ ಬಿಡಿಯಲ್ಪಟ್ಟಂತ ನರಕದ ಬಾಧೆಯಿಂದ ಬಿಡುಗಡೆಗೊಂಡರು. ಬಹಳ ಸಂತೋಷದಿಂದ ಶ್ರೀರಾಮ ನಾಮವನ್ನು ಹಾಡುತ್ತಾ ಪಾಡುತ್ತಾ ಇದಕ್ಕೆ ಕಾರಣೀಭೂತರಾದ ಜನಕರಾಜನನ್ನು ಹೊಗಳುತ್ತಾ ಹೊಗಳುತ್ತಾ ಯಮನನ್ನು ನೆನೆಯುತ್ತಾ ಬರ್ದಿಲ ಲೋಕವನ್ನು ಅಂದ್ರೆ ಅಮರಲೋಕವನ್ನು ಪ್ರವೇಶ ಮಾಡಿದ್ರು.
1: ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅಲೆವೂರಾಯ ವರ್ಕಾಡಿ, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಚಿತ್ರಗೀತೆಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಯುಗಲಸ್ವರದಲ್ಲಿ ಹಾಡಿರುವಂಥ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಗೀತರಚನೆ ಆರ್ ಎನ್ ಜೆ ಗೋಪಾಲ್, ಸಂಗೀತ ನೀಡಿದ್ದಾರೆ ಇಳಯರಾಜಾ.

ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಅಂಬಾರಿ ಚಿತ್ರದ ಗೀತೆ. ಗೀತ ರಚನೆ ಎ ಪಿ ಅರ್ಜುನ್, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಅಂದ್ರೆ ಹಲಸಿನ ಹಣ್ಣು ಪ್ರತಿ ಕಪ್ಗೆ ಸುಮಾರು.
1: ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಇವಳ ಸ್ವರದಲ್ಲಿ ಹಾಡಿರುವಂತ ಅನ್ನಾ ಬಾಂಡ್ ಚಿತ್ರದ ಗೀತೆ. ಜಯಂತ್ ಕಾಯ್ಕಿನಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.
0: ಹಲಸಿನ ಹಣ್ಣು ಅಂದಾಕ್ಷಣ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ನೀರೂರಿರುತ್ತೆ. ಹಾಗೇನೆ ಹಲಸಿನ ಹಣ್ಣಿನ ಖಾದ್ಯಗಳನ್ನು ಕೂಡ ನಾವು ಮಾತನಾಡ್ತಾ ಹೋದ್ವಿ.

ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳಲಿರುವಿರಿ.

0: हाय।
1: ಭೇಟಾ ಚಿತ್ರದ ಗೀತೆ ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅನುರಾಧ ಪಡ್ವಾಳ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 9:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಯುವವಾಣಿ ಮೂಡಿಬರಲಿರುವುದು.

ಆಕಾಶವಾಣಿ ಯುವವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಮುದ್ಯತ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

0: ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇರುವಂತಹ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಬಹುಮುಖ ಪ್ರತಿಭೆಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಇವರೇ ಸಮುದ್ಯತ. ನಮಸ್ಕಾರ ಸಮುದ್ಯತ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ಧನ್ಯವಾದಗಳು.
0: ಸಮುದ್ಯತ ಅವರೇ, ನಿಮ್ಮನ್ನು ನಾನು ಏನಂತ ಕರಿಬೇಕು? ಬಾಲ್ಯದಿಂದನೇ ಕಲೆಯ ಜೊತೆಯಾಗಿ ಬೆಳೆದಂತಹ ಸಂಗೀತಗಾರ್ತಿ ಅಂತ ಹೇಳಬೇಕಾ, ವಿಜ್ಞಾನವನ್ನ ಪ್ರೀತಿಸೋ ವಿದ್ಯಾರ್ಥಿನಿ ಅಂತ ಹೇಳಬೇಕಾ, ಅಥವಾ ಕಲೆಗೋಸ್ಕರ ಹಂಬಲಿಸ್ತಾ ಭರತನಾಟ್ಯವನ್ನ ಉಸಿರಾಗಿಸ್ಕೊಂಡಿರೋರು ಅಂತ ಹೇಳಬೇಕಾ? ಇಲ್ಲಪ್ಪ, ಇವರು ಲೇಖಕಿ, ಹೀಗೇನಾದ್ರೂ ಹೇಳಬೇಕಾ? ಇಲ್ಲ, ಹೊಸದಾಗಿ ಉದ್ಯಮವನ್ನ ಆರಂಭ ಮಾಡುವಂತಹ ಯುವತಿ ಹೀಗೆ ಹೇಳಬೇಕಾ? ಸಮಾಜಕ್ಕೋಸ್ಕರ ತುಡಿತ, ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿರುವಂತಹ ಜೀವ ಹೀಗೆ ಹೇಳಬೇಕಾ? ಏನಂತ ಕರಿಬೇಕು ನಿಮ್ಮನ್ನ? ಹೇಗೆ ನಾನು ನಮ್ಮ ಕೇಳುಗರಿಗೆ ನಿಮ್ಮನ್ನ ಪರಿಚಯ ಮಾಡಿಕೊಡ್ಬೇಕು?
1: ಥ್ಯಾಂಕ್ ಯು. ಐ ಥಿಂಕ್ ಇದೆಲ್ಲದನ್ನು ಸೇರಿಸಿ, ಸಂಗೀತ, ನೃತ್ಯ, ಬರವಣಿಗೆ, ಎಲ್ಲದನ್ನು ಒಟ್ಟಿಗೆ ಸೇರಿಸಿ ನನಗೆ ಚಿಕ್ಕವಳಾದಾಗಿಂದ ಇದು ಇಂಟರ್ ಕನೆಕ್ಟೆಡ್ ಆಗಿ ಇವಾಗ ನಾನು ಅಂತ ಹೇಳ್ಬೋದೇನೋ.
0: ಹಾಗಾದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತನ್ಮಯರಾಗಿ ತೊಡಗಿಸ್ಕೊಂಡಿರೋರೆ ನಮ್ಮ ಸಮುದ್ಯತ ಅವರು ಅಂತ ಹೇಳ್ಬೋದಾ?
1: ಟ್ರೈ ಮಾಡ್ತಿದ್ದೀನಿ.
0: ಹಾಗಾದ್ರೆ ನಿಮ್ಮ ಬಗ್ಗೆ ನಮ್ಮ ಕೇಳುಗರಿಗೆ ನಾವಿವತ್ತು ಪರಿಚಯ ಮಾಡಿಸ್ಕೊಡ್ಬೇಕು ಅಂದ್ರೆ ಮೊದಲನೇದಾಗಿ ನಿಮ್ಮ ಬಾಲ್ಯಕ್ಕೆ ಹೋಗ್ಬೇಕು. 6ನೇ ವರ್ಷದ ಹುಡುಗಿಯಾಗಿದ್ದಾಗಿನಿಂದ ಶುರುವಾದ ನಿಮ್ಮ ಕಲೆಯ ಪಯಣದ ಬಗ್ಗೆ ತಿಳ್ಕೋಬೇಕು. ಹೇಗೆ ಶುರುವಾಯಿತು ನಿಮ್ಮ ಕಲಾ ಜೀವನ?
1: ನಾನು 6ನೇ ವಯಸ್ಸಲ್ಲಿದ್ದಾಗ ಸಂಗೀತ ಪಾಠ ಶುರು ಆಯ್ತು ನಂದು. ನನ್ನ ತಂದೆ ಕೂಡ ಕರ್ನಾಟಕ ವೋಕಲಿಸ್ಟ್, ಸೊ ಅವರು ಹಾಡ್ತಿದ್ದನ್ನ ಕೇಳಿ ಅವಾಗ್ಲೇ ಆಸಕ್ತಿ ಹುಟ್ಟಿದ್ದು ನನಗೆ. ಅವಾಗ ನಾನು ನನ್ನ ತಂದೆಯ ಮೊದಲನೇ ಗುರುಗಳ ಹತ್ರ ನಾನು ಶುರು ಮಾಡಿದೆ, ಮತ್ತೆ ಅಜ್ಜಿ ಹೇಳ್ಕೊಡೋರು ಪಾಠನ. ಸೊ ಈ ತರ ಫ್ಯಾಮಿಲಿಯಿಂದಾನೇ ಬಂದಿರೋದು ಸಂಗೀತ ನನಗೆ. ಹಂಗೆ 7ನೇ ವಯಸ್ಸಿನಲ್ಲಿ ಭರತನಾಟ್ಯ ಶುರು ಆಯ್ತು. ಅಮ್ಮ ಕೂಡ ಭರತನಾಟ್ಯಂ ಆರ್ಟಿಸ್ಟ್, ಸೊ ಅದರಿಂದ ಭರತನಾಟ್ಯದಲ್ಲೂ ಆಸಕ್ತಿ ಹುಟ್ಟಿತು. ಸೊ ಎರಡು ಒಟ್ಟಿಗೆ ಕಲಿಯಕ್ಕೆ ಶುರು ಮಾಡಿದೆ ನಾನು.
0: ತಾಯಿ ಮತ್ತು ತಂದೆ ಇಬ್ಬರೂ ಕೂಡ ಕಲಾವಿದರು, ಇಬ್ಬರೂ ಕಲಿತಂತಹ ಕಲೆಗಳು ವಿಭಿನ್ನ, ಆದ್ರೆ ಇಬ್ಬರ ಕಲೆಯನ್ನು ಕೂಡ ಕಲಿಬೇಕು ಅನ್ನುವಂತಹ ಹಂಬಲ ಮೂಡಿ ನೀವದನ್ನ ಕಲಿತಾ ಇಲ್ಲಿವರೆಗೂ ಸಾಗಿ ಬಂದಿದ್ದೀರಾ. ಮೊದಲನೇದಾಗಿ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಗ್ಗೆ ಮಾತಾಡೋಣ. ಈ ಒಂದು ಸಂಗೀತ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ತೆಗೆದುಕೊಂಡು ಬಂದಿದೆ?
1: ಸೊ ಸಂಗೀತ ನನಗೆ ಚಿಕ್ಕ ವಯಸ್ಸಿನಿಂದಾನೇ ಶುರು ಮಾಡಿದ್ರಿಂದ ಐ ಫೀಲ್ ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ ಅಂಡ್ ಇಂಟರ್ ಕನೆಕ್ಟೆಡ್ ಆಗಿದೆ ನನಗೆ, ನನ್ನ ಕಲೆ, ನನ್ನ ವಿಜ್ಞಾನ, ಮತ್ತೆ ನನ್ನ ಬರವಣಿಗೆ, ನನ್ನ ಕ್ರಿಯೇಟಿವ್ ಪರ್ಸ್ಯೂಟ್ಸ್ ಎಲ್ಲ ಯಾವಾಗ್ಲೂ ನನಗೆ ಒಂದ್ರಿಂದ ಕಷ್ಟ ಆಗಿದೆ ಇನ್ನೊಂದಕ್ಕೆ ಅಂತಲ್ಲ, ಯಾವಾಗ್ಲೂ ಒಂದು ಇನ್ನೊಂದನ್ನ ಬೆಂಬಲ ಕೊಟ್ಟಿದೆ.
0: ಒಬ್ಬ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರ್ತಿ ಇವತ್ತು ನಮ್ಮ ಜೊತೆ ಯುವವಾಣಿ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂದಾಗ ಒಂದು ಹಾಡನ್ನು ಅಥವಾ ಶ್ಲೋಕವನ್ನು ಕೇಳಲೇಬೇಕು ನಾವು. ಯಾವ್ದಾದ್ರೂ ಒಂದು ಹಾಡನ್ನ ಅಥವಾ ಶ್ಲೋಕವನ್ನ ಹಾಡ್ತೀರಾ?
1: ನಾನು ಗಣೇಶನ ಶ್ಲೋಕ ಹಾಡ್ತೀನಿ, ಅಠಾಣ ರಾಗದಲ್ಲಿದೆ ಇದು.

0: ಸಹಜಂ.
1: ಅದ್ಭುತವಾಗಿ ಹಾಡಿದ್ರಿ. ಈಗ ನಾವು ನಿಮ್ಮ ನೃತ್ಯದ ಬಗ್ಗೆ ಮಾತಾಡಲೇಬೇಕು. ಭರತನಾಟ್ಯ ಕಲಾವಿದೆ ನೀವು, ಸಂಗೀತ ಭರತನಾಟ್ಯ ಎರಡನ್ನೂ ಕೂಡ ಹೇಗೆ ಸಮತೋಲನವಾಗಿ ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀರಾ?
2: ಸಂಗೀತ ಮತ್ತೆ ಭರತನಾಟ್ಯ ಯಾವತ್ತೂ ಸೆಪರೇಟ್ ಆಗಿಲ್ಲ ನನಗೆ. ಸಂಗೀತದಲ್ಲಿ ಇರುವ ಜತಿ ಸ್ವರಗಳಾಗ್ಬೋದು, ಅದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ಕಲಿತೀವಿ. ಸಂಗೀತದಲ್ಲಿ ಇರುವ ತಾಳಗಳಾಗ್ಬೋದು, ಅದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ಉಪಯೋಗಿಸ್ತೀವಿ. ಸೊ ಅದು ಯಾವಾಗಲೂ ಇಂಟರ್ ಕನೆಕ್ಟೆಡ್ ಆಗೇ ಇದೆ. ಸೊ ಸಂಗೀತ ಹ್ಯಾಸ್ ಆಲ್ವೇಸ್ ಕಾಂಪ್ಲಿಮೆಂಟೆಡ್ ಭರತನಾಟ್ಯ, ಅಂಡ್ ಭರತನಾಟ್ಯ ಹ್ಯಾಸ್ ಆಲ್ವೇಸ್ ಕಾಂಪ್ಲಿಮೆಂಟೆಡ್ ಸಂಗೀತ.
1: ಸಮಯಾವಕಾಶ ಹೇಗೆ ಮಾಡ್ಕೋತೀರಾ?
2: ಬೆಳಗ್ಗೆ ಓದಿನ ನಂತರ ಸಾಯಂಕಾಲ ನಾನು ಅಷ್ಟೊಂದು ಹೊರಗಡೆ ಹೋಗೋದು, ಟಿವಿ ನೋಡೋದು, ಅದು ಎಲ್ಲ ಸ್ವಲ್ಪ ಕಡಿಮೆ. ನನ್ನ ಕಲೆಗೆ ಅವಾಗ ಟೈಮ್ ಕೊಡ್ತೀನಿ ನಾನು.
1: ಮೊದಲನೇ ಬಾರಿ ವೇದಿಕೆ ಹತ್ತಿದಾಗ, ಒಬ್ಬ ಹಾಡುಗಾರ್ತಿಯಾಗಿ ವೇದಿಕೆ ಹತ್ತಿದಾಗಿನ ಅನುಭವಕ್ಕೂ, ಭರತನಾಟ್ಯ ಕಲಾವಿದೆಯಾಗಿ ವೇದಿಕೆ ಹತ್ತಿದಾಗಿನ ಅನುಭವಕ್ಕೂ ಏನಾದರೂ ವ್ಯತ್ಯಾಸ ಇತ್ತಾ? ಯಾವ ವಯಸ್ಸಿನಲ್ಲಿ ನೀವು ಮೊದಲನೇದಾಗಿ ವೇದಿಕೆಯ ಮೇಲೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು?
2: ಆಕ್ಚುಲಿ ನಾನು ಭರತನಾಟ್ಯ ಕಲಿಯಕ್ಕೆ ಶುರು ಮಾಡಿದ್ದು 1 ವರ್ಷ ಲೇಟ್ ಆದ್ರೂ ಸಂಗೀತಕ್ಕಿಂತ ನಾನು ಭರತನಾಟ್ಯ ಪರ್ಫಾರ್ಮೆನ್ಸ್ ಫಸ್ಟ್ ಇದ್ದಿದ್ದು. ಅದು ದೊಡ್ಡ ಸ್ಟೇಜ್ ಅಲ್ಲಿ ಇತ್ತು, ದೊಡ್ಡ ಪ್ರೊಡಕ್ಷನ್ ಇತ್ತು, ನಂದೊಂದು ಸಣ್ಣ ಪಾತ್ರ ಇತ್ತು ಅದರಲ್ಲಿ. ಸೊ ಭಯ ಇತ್ತು, ಪರ್ಫಾರ್ಮ್ ಮಾಡೋದು ನನ್ನ ಸ್ಟೇಜ್ ಮಾರ್ಕ್ಗಿಂತ ಹಿಂದೆ ಪರ್ಫಾರ್ಮ್ ಮಾಡ್ತಿದ್ದೆ ನಾನು ಅಂತ ಆಮೇಲೆ ಗುರುಗಳು ಹೇಳಿದ್ರು ನನಗೆ. ಸೊ ಭಯ ಡೆಫಿನೆಟ್ಲಿ ಇತ್ತು, ಬಟ್ ಐ ಫೀಲ್ ಭರತನಾಟ್ಯಂಗೆ ಆ ಮೇಕಪ್, ಕಾಸ್ಟ್ಯೂಮ್ ಅದೊಂಥರ ಕ್ಯಾರೆಕ್ಟರ್ಗೆ ತಂದ್ಬಿಡತ್ತೆ. ಸೊ ಸ್ಟೇಜ್ ಮೇಲೆ ಆಗೋ ಭಯ ಚೂರು ಕಡಿಮೆ. ಸಂಗೀತಕ್ಕೆ ಹಂಗಲ್ಲ, ಒಂಥರ ವಲ್ನರಬಿಲಿಟಿ ಇರುತ್ತೆ ಹಾಡುವಾಗ, ಬಿಕಾಸ್ ನೀವೇ ಹಾಡಬೇಕು, ಇನ್ಯಾವ ಪಾತ್ರನೂ ತಗೊಳಕ್ಕಾಗಲ್ಲ ಅದರಲ್ಲಿ. ಸೊ ನನ್ನ ಮೊದಲನೇ ಕರ್ನಾಟಕ ಸಂಗೀತ ಕಚೇರಿ ಅಂದಾಗ ನಂದು 11ನೇ ವಯಸ್ಸಲ್ಲಿದ್ದು, ಅದು ಪುರಂದರದಾಸರ ಆರಾಧನೆಗೆ, ಅದು ಫುಲ್ ವೈಲಿನ್ ಮೃದಂಗ ಜೊತೆ ಇತ್ತು. ಸೊ ತುಂಬಾ ಭಯ ಇತ್ತು, ಮೊದಲನೇ 2 ಹಾಡಲ್ಲಿ ಗಂಟ್ಲು ಫುಲ್ ಕೂತ್ಕೊಂಡ್ಬಿಟ್ಟಿತ್ತು, ವಾಯ್ಸೇ ಬರ್ತಿರ್ಲಿಲ್ಲ. ಐ ರಿಮೆಂಬರ್ ಮೈಕ್ ಅಡ್ಜಸ್ಟ್ ಮಾಡ್ತಾನೆ ಇದ್ರು ಅವರು, ಆಮೇಲೆ ಚೂರು ಪಿಕಪ್ ಆಯ್ತು. ಐ ಫೀಲ್ ಆಫ್ಟರ್ ಮೆನಿ ಪರ್ಫಾರ್ಮೆನ್ಸಸ್ ಇವಾಗ ಕಡಿಮೆ ಆಗಿದೆ, ಅಂದ್ರೆ ಅವಾಗ ಚೂರು ಸ್ಟೇಜ್ ಫಿಯರ್ ಇದ್ದೇ ಇರುತ್ತೆ, ಬಟ್ ಸ್ಟೇಜ್ ಹತ್ತಿದ ಮೇಲೆ ಅದು ಮರ್ತೋಗತ್ತೆ.
1: ಮಗು ಆಗಿದ್ದಾಗ ಸ್ಟೇಜ್ ಹತ್ತಿದ ಸಮಯದಲ್ಲಿ ಜನರನ್ನ ನೋಡ್ತಾ ಇದ್ದಾಗಿನ ಸಮಯಕ್ಕೂ, ಈಗ 19 ವರ್ಷದ ಹುಡುಗಿಯಾಗಿ ವೇದಿಕೆ ಮೇಲೆ ಕುಳಿತು ಅಥವಾ ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ಮಾಡುವಾಗ, ಜನರನ್ನ ನೋಡುವಾಗ ಆಗುವಂತಹ ಅನುಭವಕ್ಕೂ ಏನಾದರೂ ವ್ಯತ್ಯಾಸ ಅನ್ಸುತ್ತಾ?
2: ಡೆಫಿನೆಟ್ಲಿ ವ್ಯತ್ಯಾಸ ಇದೆ. ಚಿಕ್ಕವಳಾಗಿದ್ದಾಗ ಜನ ನನ್ನ ಎಲ್ಲಿ ಜಡ್ಜ್ ಮಾಡ್ಬಿಡ್ತಾರೋ, ನನ್ನ ನೋಡಿ ನಕ್ ಬಿಡ್ತಾರೋ ಅಂತ ಒಂದು ಭಯ ಇರುತ್ತೆ, ಅದು ಪರ್ಫಾರ್ಮೆನ್ಸ್ ಪ್ರೆಷರ್ ಆಗಿ ಟ್ರಾನ್ಸ್ಲೇಟ್ ಆಗೇ ಆಗತ್ತೆ. ಇವಾಗ ಜನ ನನ್ನ ಪ್ರೋತ್ಸಾಹಿಸಕ್ ಬಂದಿದ್ದಾರೆ, ನನ್ನ ನೋಡಿ ಖುಷಿ ಪಡ್ತಾರೆ ಅನ್ನೋ ಫೀಲಿಂಗ್ ಇದೆ. ಅಂಡ್ ಗುರುಗಳ ಟ್ರೈನಿಂಗು ಇನ್ಕ್ರೀಸ್ ಆಗಿದೆ. ಸೊ ಪ್ರೆಸೆಂಟೇಷನ್ ವೈಸ್ ಆಲ್ಸೋ ಇವಾಗ ಮೋರ್ ಸೌಂಡ್ ಇರೋದ್ರಿಂದ ಒಂಥರ ಎಕ್ಸೈಟ್ಮೆಂಟ್ ಬರುತ್ತೆ ಜನ ನೋಡಿದಾಗ ಭಯ ಆಗಕ್ಕಿಂತ.
1: ನೀವೀಗ ಒಬ್ಬ ಯೂತ್ ಆಗಿ ಬೇರೆ ಯೂತ್ಸ್ಗೆ ಶಾಸ್ತ್ರೀಯ ಸಂಗೀತ ಅಥವಾ ನೃತ್ಯದಲ್ಲಿ ಒಂದಷ್ಟು ಕೆರಿಯರ್ ಆಪರ್ಚುನಿಟೀಸ್ ಇದೆ, ಬನ್ನಿ ಕಲಿರಿ, ನಮ್ಮ ಸಂಸ್ಕೃತಿನ ಮುಂದೆ ತಗೊಂಡು ಹೋಗೋಣ ಅಂತ ಹೇಳೋದಾದ್ರೆ, ಯಾವೆಲ್ಲ ಕೆರಿಯರ್ ಆಪರ್ಚುನಿಟೀಸ್ ಅನ್ನ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ?
2: ಐ ಫೀಲ್ ಕರಿಯರ್ ಆಪರ್ಚುನಿಟೀಸ್ಗಿಂತ ಕಲೆಯನ್ನ ಕಲೆಯಾಗಿ ಪ್ರೋತ್ಸಾಹಿಸಕ್ಕೆ ನಾವು ತಗೋಬೇಕು ಅಂತ. ಕರಿಯರ್ ಆಪರ್ಚುನಿಟೀಸ್ ಐ ಫೀಲ್ ಓಪನ್ ಆಗ್ತಾ ಹೋಗುತ್ತೆ, ನಮ್ಮ ಕಲೆ ಎನ್ಹಾನ್ಸ್ ಆಗ್ತಾ ಹೋದಷ್ಟು, ನಾವು ಪ್ರಾಕ್ಟೀಸ್ ಜಾಸ್ತಿ ಆದ ಹೋದಷ್ಟು, ಮತ್ತೆ ನಾವು ರೆಪೋರ್ಟರ್ ಇನ್ಕ್ರೀಸ್ ಮಾಡ್ಕೋತಾ ಹೋದಷ್ಟು ಆಪರ್ಚುನಿಟೀಸ್ ಹಂಗೆ ಓಪನ್ ಆಗತ್ತೆ.
1: ಅಂದ್ರೆ ಕಲೆಯನ್ನ ಪ್ರೀತಿಸಿದ್ರೆ ಖಂಡಿತವಾಗ್ಲೂ ಕೆರಿಯರ್ ಆಪರ್ಚುನಿಟೀಸ್ ಇದರಲ್ಲಿ ಇದೆ. ಸೊ ಯುವ ಜನತೆ ಮನಸ್ಸು ಮಾಡಬೇಕು ಅಂತ ಸಮುದ್ರತ ಅವರು ಹೇಳ್ತಾ ಇರೋ ಮಾತು.
2: ಮತ್ತೆ ನನಗಿಂತ ತುಂಬಾ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ಸ್ ಇದ್ದಾರೆ ನನ್ನ ವಯಸ್ಸಿನವರೇ, ಅವ್ರಿಗೆಲ್ರಿಗೂ ದೇ ಆರ್ ಹ್ಯಾವಿಂಗ್ ವಂಡರ್ಫುಲ್ ಆಪರ್ಚುನಿಟೀಸ್.
1: ಲೈಕ್
2: ಸ್ಟುಡಿಯೋ ರೆಕಾರ್ಡಿಂಗ್ಗಳು ಮಾಡ್ತಾರೆ,

0: ಆಲ್ಬಮ್ಸ್ ಗಳು ರಿಲೀಸ್ ಮಾಡ್ತಾರೆ, ಕಚೇರಿಗಳು ಕೊಡ್ತಾರೆ. ಐ ಫೀಲ್ ಐ ಹ್ಯಾವ್ ಲಾಟ್ ಮೋರ್ ಟು ಲರ್ನ್. ಕಲ್ತಷ್ಟೂ ಮತ್ತೆ ಪಾಠ ಪ್ರಾಕ್ಟಿಸ್ ಮಾಡಿದಷ್ಟೂ ದ ಬೆಟರ್ ವಿ ಬಿಕಮ್, ಜಾಸ್ತಿ ಆಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ.
1: ಅಭ್ಯಾಸನೇ ಎಲ್ಲದಕ್ಕೂ ರಹದಾರಿ.
0: ಹೌದು, ಹೇಳ್ಬೋದು.
1: ಅಂದ ಹಾಗೆ ಸಮುದ್ರತ ಅವರ ಬಗ್ಗೆ ನಾನು ಮಾತಾಡ್ತಾ ಮೊದಲೇ ಹೇಳಿದ್ದೆ, ಅವರು ಬರವಣಿಗೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಅಂತ. ನಿಮ್ಮ ಈ ಒಂದು ಬರವಣಿಗೆಯ ಕ್ರಿಯೆ ಹೇಗೆ ಶುರು ಆಯ್ತು?
0: ಸೊ ನನ್ನ ಬರವಣಿಗೆ ಶುರು ಆಗಿದ್ದು ಅಗೇನ್ 11ನೇ ವಯಸ್ಸಿನಲ್ಲಿ. ಸ್ಕೂಲ್ ಅಲ್ಲಿ ನಮ್ಮ ಇಂಗ್ಲಿಷ್ ಟೀಚರ್ ತುಂಬಾ ಪ್ರೋತ್ಸಾಹ ಕೊಡೋರು, ನಿನ್ ಕೈಲಿ ಆಗತ್ತೆ ಬರಿ ಅಂತ. ನಂಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಈ ತರ ಒಂದು ಲೇಟೆಂಟ್ ಬರೆಯೋದಕ್ಕೆ ಇಂಟ್ರೆಸ್ಟ್ ಇದೆ ನನಗೆ ಅಂತ. ಸೊ ನಾನು ಪೊಯಮ್ಗಳು ಬರೆಯಕ್ ಶುರು ಮಾಡಿದ್ದೆ ಆಕ್ಚುಲಿ. ನನ್ನ ಬರವಣಿಗೆ ಮೋಸ್ಟ್ ಆಫ್ ದಮ್ ಆರ್ ಇನ್ ಇಂಗ್ಲಿಷ್. ಸೊ ಪೊಯಮ್ಗಳು ಬರೆದೆ, ಅವ್ರು ಅದನ್ನ ಆಕ್ಚುಲಿ ಪ್ರಿಂಟ್ ಮಾಡ್ಕೊಂಡು ಲ್ಯಾಮಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಸೊ ನನಗೆ ಗೊತ್ತಿರಲಿಲ್ಲ ಅಷ್ಟ್ ಇಂಪ್ಯಾಕ್ಟ್ ಇರತ್ತೆ ಬರೆಯೋದ್ರಿಂದ ಅಂತ. ಅಂಡ್ ಬರವಣಿಗೆಯಿಂದ ಯು ಗೆಟ್ ಅ ವಾಯ್ಸ್, ಓದಿ ನಿಮ್ಮ ಓನ್ ಒಪಿನಿಯನ್ಸ್ ಫಾರ್ಮ್ ಮಾಡ್ಕೊಳಕ್ಕೆ ಆಪ್ಷನ್ ಇರತ್ತೆ. ಸೊ ಅವಾಗ ಶುರು ಆಗಿದ್ದ ಬರವಣಿಗೆ ಕಾಲೇಜ್ ಮ್ಯಾಗಝೀನ್ ಕೊಟ್ಟೆ, ಆರ್ಟಿಕಲ್ಗಳು ಬರೆದೆ, ಪರೀಕ್ಷಾ ಪೇ ಚರ್ಚಾಗೆ ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಕರೆದಿದ್ರು 9th ಸ್ಟ್ಯಾಂಡರ್ಡ್ ಅಲ್ಲಿ, ಅದಕ್ಕೆ ಬರ್ದೆ, ಅದು ಪಬ್ಲಿಷ್ ಆಯ್ತು. ಸೊ ಹಂಗೆ ಶುರು ಆಯ್ತು, ಇವಾಗ ಪುಸ್ತಕಕ್ಕೆ ಬಂದಿದೆ.
1: ಯಾವ ಪುಸ್ತಕ ಅದು, ಹೇಗೆ ಅವಕಾಶ ಒದಗ್ ಬಂತು?
0: ಸೊ ಮೊದಲು ನಾನೊಂದು ಮ್ಯಾನುಸ್ಕ್ರಿಪ್ಟ್ ಬರ್ದಿದ್ದೆ, ಅದನ್ನ ಯಾಕೆ ಪಬ್ಲಿಷ್ ಮಾಡಬಾರ್ದು, ಯಾಕೆ ಹೊರಗೆ ತರಬಾರ್ದು ಅಂತ ಅನಿಸ್ತು. ಅದಕ್ಕೆ ಬೇರೆ ಬೇರೆ ಪಬ್ಲಿಕೇಶನ್ಸ್ಗೆ ಕಳ್ಸಕ್ ಶುರು ಮಾಡಿದೆ. ಒಂದ್ ಪಬ್ಲಿಕೇಶನ್, ಇಂಟರ್ನ್ಯಾಷನಲ್ ಪಬ್ಲಿಕೇಶನ್, ರಿಪ್ಲೈ ಮಾಡಿದ್ರು. ಹೇಳಿದ್ರು ಈ ಮ್ಯಾನುಸ್ಕ್ರಿಪ್ಟ್ ನಾವೆಲ್ದು ಮ್ಯಾನುಸ್ಕ್ರಿಪ್ಟ್ ಇದೆ, ಕಾದಂಬರಿ ಇದು, ಇದನ್ನ ಪಬ್ಲಿಷ್ ಮಾಡಕ್ಕಾಗಲ್ಲ, ಜನಕ್ಕೆ ನೀವ್ ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಿಮ್ ಬರವಣಿಗೆ ಸ್ಟೈಲ್ ಚೆನ್ನಾಗಿದೆ, ಅದಕ್ಕೆ ನೀವ್ ಯಾಕೆ ಒಂದು ಸಣ್ಣ ಕತೆ ಬರೆದ್ಬಿಟ್ಟು ಒಂದು ಆಂಥಾಲಜಿ ಮಾಡ್ತಿದೀವಿ, ಅದಕ್ಕೆ ಯಾಕೆ ಕಾಂಟ್ರಿಬ್ಯೂಟ್ ಮಾಡಬಾರ್ದು ಅಂತ ಅವರೊಂದು ಪ್ರಾಂಪ್ಟ್ ಕೊಟ್ರು ಕತೆ ಬರೆಯಕ್ಕೆ. ಅದು ಬರೆದು ಕಳಿಸ್ದೆ, ಅವ್ರಿಗೆ ಇಷ್ಟ ಆಯ್ತು, ಅದೆಲ್ಲ ಪ್ರಾಸೆಸ್ ಎಲ್ಲ ಆಗಿ ಇವಾಗ ಪಬ್ಲಿಕೇಶನ್ ಆಗಿದೆ ಪುಸ್ತಕ.
1: ಪುಸ್ತಕ ನಿಮ್ಮ ಕೈಗೆ ಬಂದಿದೆ?
0: ಪುಸ್ತಕ ಕೈಗೆ ಬಂದಿದೆ, ಕರೆಕ್ಟ್.
1: ಇನ್ನಷ್ಟು ಪುಸ್ತಕಗಳನ್ನ ಹೊರತರುವ ಐಡಿಯಾ ಏನಾದ್ರೂ ಇದೆಯಾ?
0: ಅಂದ್ರೆ ಬರಿತಾ ಇರ್ತೀನಿ, ನಾನು ಮಾತಾಡೋಕ್ಕಿಂತ ಐ ಆಮ್ ಮೋರ್ ಕಂಫರ್ಟಬಲ್ ರೈಟಿಂಗ್ ಆರ್ ಸಿಂಗಿಂಗ್ ಆರ್ ಡಾನ್ಸಿಂಗ್. ನನ್ನ ಚೋಸನ್ ಎಕ್ಸ್ಪ್ರೆಷನ್ ಮಾತಲ್ಲ, ಸೊ ಐ ಆಮ್ ಎ ಲಿಟಲ್ ಬಿಟ್ ಅನ್ಕಂಫರ್ಟಬಲ್ ಮಾತಾಡಕ್ಕೆ.
1: ಅಂದ್ರೆ ನಮ್ಮ ಯುವವಾಣಿಯ ಕೇಳುಗರಿಗೆ ಇವತ್ತು ಹೆಚ್ಚಿನ ಮಾತಿಗಿಂತ ಹಾಡುಗಳನ್ನೇ ಕೇಳಿಸ್ಬಿಡೋಣ ಹಾಗಾದ್ರೆ. ಸಮುದ್ರಿತ ಅವರೇ, ನಿಮ್ಮ ಬರವಣಿಗೆಯ ಒಂದಷ್ಟು ಸಾಲುಗಳನ್ನ ನಮ್ಮ ಕೇಳುಗರಿಗೋಸ್ಕರ ಹೇಳ್ಬೋದಾ?
0: ವೆನ್ ಡಿಡ್ ಶಿ ಈವನ್ ಗೆಟ್ ಹಿಯರ್ ಇನ್ ದ ವಂಡರ್ಸ್, ಶಿ ಸ್ವಿಫ್ಟ್ಲಿ ಐಸ್ ದ ವಿಮೆನ್ಸ್ peculiar mismatched outfit but quickly turns away and looks out of the window, hoping to avoid awkward small talk with her as well as the driver. Unfortunately for her, her co-passenger has other ideas. ಇದು ನನ್ನ ಬರವಣಿಗೆಯಿಂದ ಒಂದು ಸ್ಮಾಲ್ ಸ್ನಿಪೆಟ್. ನಾನು ಇಲ್ಲಿ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಮೇನ್ ಕ್ಯಾರೆಕ್ಟರ್ ಇವಾಗ, ಸ್ಟೋರಿ ಇಸ್ ಜಸ್ಟ್ ಅಬೌಟ್ ಟು ಅನ್ಫೋಲ್ಡ್. ಅದರ ಅರ್ಥ ಅಂದ್ರೆ ಅವಳು ಕ್ಯಾರೆಕ್ಟರ್ ಇಂದು ಅಂತ ಒಬ್ಬಳಿದಾಳೆ. ಅವಳು ಒಂದು ಕಾರಲ್ಲಿ ಇದ್ದಾಳೆ, ಅವಳ ಪಕ್ಕ ಯಾರೋ ಒಂದು ಕೂತಿದ್ದಾರೆ, ಅವಳು ನೋಡೇ ಇಲ್ಲ ಅವ್ರನ್ನ, ಅವಳು ಅಷ್ಟು ಲಾಸ್ಟ್ ಇನ್ ಥಾಟ್ಸ್ ಆಗಿದ್ದಾಳೆ. ಅದನ್ನ ನೋಟಿಸ್ ಮಾಡ್ತಿರೋದು, ಅವಳ ಬಟ್ಟೆ ನೋಟಿಸ್ ಮಾಡ್ತಿದ್ದಾರೆ. ಬಟ್ ಈ ಕ್ಯಾರೆಕ್ಟರ್ಗೆ ಡ್ರೈವರ್ ಜೊತೆ ಆಗಿರ್ಬೋದು ಅಥವಾ ಅವ್ರ ಕೋ ಪ್ಯಾಸೆಂಜರ್ ಜೊತೆ ಆಗಿರ್ಬೋದು ಮಾತಾಡಕ್ ಬೇಕಿಲ್ಲ.
1: ಕೌತುಕ ಮೂಡಿಸುವಂತಹ ಹಲವಾರು ಕಥೆಗಳು ನಿಮ್ಮ ಲೇಖನಿಂದ ಹೊರಬರಲಿ ಅಂತ ಆಕಾಶವಾಣಿ ಬೆಂಗಳೂರು ಯುವವಾಣಿ ತಂಡದಿಂದ ನಾವು ಕೂಡ ಹಾರೈಸ್ತಾ ಇದ್ದೀವಿ.
0: ಥ್ಯಾಂಕ್ ಯು.
1: ಸಮುದ್ರತ ಅವರೇ, ನಿಮ್ಮ ಶಿಕ್ಷಣದ ವಿಚಾರಕ್ಕೆ ಬರೋಣ. ಬಿಟೆಕ್ ಓದ್ತಾ ಇದ್ದೀರಾ, ವಿಜ್ಞಾನವನ್ನ ಈ ಎಲ್ಲಾ ಕಲೆಗಳ ಜೊತೆಯಾಗಿ ನಿಭಾಯಿಸ್ಕೊಂಡು ಹೋಗೋದು ಸುಲಭ ಅನ್ನಿಸ್ತಾ ಇದೆಯಾ? ಮುಂದೇನ್ ಮಾಡ್ಬೇಕು ಅಂತ ಇದ್ದೀರಾ ನೀವು?
0: ಇವಾಗ ನಾನು ಬಿಟೆಕ್ ಬಯೋಟೆಕ್ನಾಲಜಿ ಓದ್ತಿದ್ದೀನಿ. ಮುಂದೆ ನಾನು ಕ್ಯಾನ್ಸರ್ ರಿಸರ್ಚ್ಗೆ ಹೋಗೋಣ ಅಂತಿದ್ದೀನಿ, ಅದು ನನ್ನ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಆಗಿದೆ. ಕಲೆ ಎಷ್ಟು ಕ್ರಿಯೇಟಿವ್ ಆಗಿ, ಎಷ್ಟು ನಮ್ಮದೇ ಆದ ಯೋಚನೆಗಳು, ಚಿಂತನೆಗಳು, ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗತ್ತೋ. ವಿಜ್ಞಾನ ಇಸ್ ದ ಎಕ್ಸಾಕ್ಟ್ ಆಪೋಸಿಟ್, ಬಟ್ ಅದು ಒಂಥರ ಕಾಂಪ್ಲಿಮೆಂಟ್ರಿ ಅನ್ಸತ್ತೆ ನನಗೆ. ಎಲ್ಲ ಫ್ಯಾಕ್ಟ್ ಬೇಸ್ಡ್ ಇರುತ್ತೆ, ಎಲ್ಲ ರಿಸರ್ಚ್ ಬೇಸ್ಡ್ ಇರುತ್ತೆ, ಏನಿದೆಯೋ ಅದಿರುತ್ತೆ, ಅದಕ್ಕೆ ನಮ್ಮ ಓನ್ ಇಂಟರ್ಪ್ರಿಟೇಷನ್ಸ್ ಅಷ್ಟೊಂದಿರಲ್ಲ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ಮೀ, ನನಗೆ ಅದರಲ್ಲಿ ತುಂಬಾ ಆಸಕ್ತಿ ಇದೆ.
1: ಪಿಯುಸಿಯಲ್ಲಿ ಸ್ಟೇಟ್ ಲೆವೆಲ್ ರ್ಯಾಂಕ್ ಪಡೆದಿದ್ರಿ, ಎಕ್ಸ್ಪೆಕ್ಟೇಷನ್ ಇತ್ತ?
0: ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು, ಆದ್ರೆ ಇನ್ನೂ ಚೆನ್ನಾಗಿ ಬರತ್ತೆ ಅಂತಿತ್ತು ರ್ಯಾಂಕ್ ಅಲ್ಲಿ. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಸ್ಟೇಟ್ ರ್ಯಾಂಕ್ 31 ಬಂದಿತ್ತು ನನಗೆ. ನನಗೆ ಆಕ್ಚುಲಿ ರಿಸಲ್ಟ್ ದಿವಸ ನನಗೆ ಚೂರು ಬೇಜಾರಾಗಿತ್ತು,
1: ಓಕೆ
0: ಇನ್ನೂ ಜಾಸ್ತಿ ಬರ್ಬೋದಿತ್ತಲ್ಲ ಅಂತ. ಆಮೇಲೆ ಕಾಲೇಜಿಂದ ಹೇಳಿದ್ರು, ನಿಮಗೆ ಸ್ಟೇಟ್ ರ್ಯಾಂಕ್ 31 ಬಂದಿದೆ, ಕಂಗ್ರಾಚ್ಯುಲೇಷನ್ಸ್ ಅಂತ ವಿಜ್ಞಾನದಲ್ಲಿ. ಸೊ ಆಮೇಲೆ ಐ ವಾಸ್ ವೆರಿ ಹ್ಯಾಪಿ.
1: ನಿಮ್ಮ ವಯಸ್ಸಿನ ವಿದ್ಯಾರ್ಥಿಗಳು ಓದ್ಲು ಬೇಕು, ಕಲೆನೂ ಕೂಡ ನಿಭಾಯಿಸ್ಬೇಕು ಅಂತ ಅಂದ್ಕೊಳ್ಳೋರ್ಗೆ ನೀವು ಏನ್ ಹೇಳೋದು?

0: ಇಷ್ಟಪಡ್ತೀರ?
1: ಫೀಲ್ ಇಂಟ್ರೆಸ್ಟ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಎರಡೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಫೋರ್ಸಿಬಲ್ ಆಗಿ ಬಂದಿರ್ತಾರೆ ಕಲೆಗೆ. ಐ ಫೀಲ್ ಫೋರ್ಸಿಬಲ್ ಆಗಿ ಬಂದಿರುವಾಗ ದರ್ ಇಸ್ ಓನ್ಲಿ ಸೋ ಲಾಂಗ್ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಕ್ಕಾಗೋದು. ಜೆನ್ಯೂನ್ ಆಸಕ್ತಿ ಇದ್ರೆ ಕಲೆಯಲ್ಲಿ ಅಥವಾ ಜೆನ್ಯೂನ್ ಆಸಕ್ತಿ ಇದ್ರೆ ಏನಾದ್ರಲ್ಲೂ ಓದಲ್ಲಿ ಬರೆಯೋದ್ರಲ್ಲಿ ಅವಾಗಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್, ಅದು ನಾನು ಐ ಆಲ್ಸೋ ಸ್ಟ್ರಗಲ್ ವಿತ್ ಇಟ್ ಎ ಲಿಟಲ್ ಬಿಟ್. ಬಟ್ ಟೈಮ್ ಅನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀವಿ, ಯಾವ್ದಕ್ ಒಂದ್ರಲ್ಲಿ ಕಡಿಮೆ ಆದ್ರೆ ಟೈಮು ಇನ್ನೊಂದಕ್ಕೆ ಜಾಸ್ತಿ ಕೊಡ್ಬೋದು.
0: ಅಂದ್ರೆ ಆಸಕ್ತಿ ಇರುವಂತಹ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಅನ್ನೋ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸಮುದ್ರತ ಅವರು ತಮ್ಮದೇ ಆದಂತಹ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿ ಒಂದ್ ವರ್ಷ ಕಳೆದಿದೆ. ಓದಿನ ಜೊತೆ ಜೊತೆಯಾಗಿ ಕಲೆಯ ಜೊತೆ ಜೊತೆಯಾಗಿ ನಿಮ್ಮ ಉದ್ಯಮವನ್ನ ನೀವು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೀರಾ, ಹೇಗ್ ಸಾಧ್ಯ ಆಯ್ತು ಇದೆಲ್ಲ?
1: ಸೊ ನಂದಿರೋದು ಇವಾಗ ಡಿಸೈನ್ ಕಂಪನಿ, ಅಂಡ್ ಡಿಸೈನ್ ಇಸ್ ಆಲ್ಸೋ ಒಂಥರ ಕಲೆನೆ, ವಿಜುವಲ್ ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್ ಅದು. ಸೊ ಅದು ನನಗೆ ಅಷ್ಟೊಂದು ಡಿಫ್ರೆಂಟ್ ಅಂತ ಅನಿಸ್ಲಿಲ್ಲ. ಅದರಲ್ಲೂ ನನಗೆ ಆಸಕ್ತಿ ಇದೆ. ನಾನು ಪೇಂಟಿಂಗ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ಸ್ಕೆಚಿಂಗ್ ಮಾಡ್ತೀನಿ. ಸೊ ಅದ್ರ ಜೊತೆ ಡಿಸೈನಿಂಗ್ ಕೂಡ ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್ ಅನ್ನಿಸ್ತು ನನಗೆ. ಆ್ಯಂಡ್ ಡಿಸೈನ್ ಇಸ್ ಆಲ್ವೇಸ್ ಎ ನೀಡ್, ಎಲ್ರಿಗೂ ಬೇಕಾಗ್ತಾನೆ ಇರುತ್ತೆ. ಮದುವೆ ಇನ್ವಿಟೇಷನ್ಗಳಾಗ್ಬೋದು ಅಥವಾ ಕಂಪನಿಗೆ ಕಾರ್ಪೊರೇಟ್ ಇವೆಂಟ್ಸ್ಗಳಿಗಾಗ್ಬೋದು, ಇವೆಂಟ್ ಇದ್ದೇ ಇರುತ್ತೆ. ಆ್ಯಂಡ್ ಇನ್ನೊಬ್ರು ಶುಭ ಕಾರ್ಯದಲ್ಲಿ, ಇನ್ನೊಬ್ರು ಪಾಸಿಟಿವ್ ಇವೆಂಟ್ಸ್ ಅಲ್ಲಿ ನಮ್ದು ಒಂದು ಪಾರ್ಟ್ ಇರೋದು ಇಸ್ ವೆರಿ ಪ್ಲೆಸೆಂಟ್ ಫೀಲಿಂಗ್. ಅದಕ್ಕೆ ಡಿಸೈನ್ ಕಂಪನಿ ನಾನು ಶುರು ಮಾಡಿದೆ.
0: ನಿಮ್ಮ ಉದ್ಯಮ ಹೇಗ್ ಶುರುವಾಯ್ತು, ಹೇಗ್ ನಡೀತಾ ಇದೆ, ಮುಂದೆಲ್ಲ ಏನ್ ಯೋಚನೆಗಳಿದೆ?
1: ನಾನು ಡಿಸೈನ್ ಕಂಪನಿ ಶುರು ಮಾಡಿದ್ದು ಸಣ್ಣದಾಗಿ ಶುರು ಮಾಡಿದೆ, ನಾನೊಬ್ಳೆ. ಓವರ್ 1 ಇಯರ್ ಆಯ್ತು ಶುರು ಮಾಡಿ. ಮತ್ತೆ ಒಬ್ಳೆ ಶುರು ಮಾಡಿದ್ದು ಇವಾಗ ಟೀಮ್ ಆಗಿ ಬೆಳೆದಿದೆ.
0: ನೀವು ಮರೆಯೋಕಾಗಿರುವಂತಹ ಪ್ರಾಜೆಕ್ಟ್ ಯಾವ್ದಾದ್ರು ಮಾಡಿದ್ದೀರಾ?
1: ಮರೆಯೋಕಾಗದಿರೋ ಅಂತ ಪ್ರಾಜೆಕ್ಟ್ ಅಂದ್ರೆ ಒಂದು NGO ಡಿಸೈನ್ ಮಾಡ್ಲಿಕ್ಕೆ ಕೇಳಿದ್ರು. ಸೊ ಅವ್ರು ಮಾಡ್ತಿರೋ ಕೆಲಸ ನನಗೆ ತುಂಬಾ ಇನ್ಸ್ಪಿರೇಷನಲ್ ಅನಿಸ್ತು. ಅವರು ವಿಮೆನ್ ಸೇಫ್ಟಿಗೆ ಮಾಡ್ತಿದ್ದು. ಸೊ ಆ ಪ್ರಾಜೆಕ್ಟ್ ನನಗೆ ತುಂಬಾ ಮೆಮೊರೇಬಲ್ ಆಗಿದೆ.
0: ಒಬ್ಬ ಹೆಣ್ಣು ಮಗಳಾಗಿ ಮಹಿಳಾ ಸುರಕ್ಷತೆಯ ಬಗ್ಗೆ ನಿಮ್ಮ ಉದ್ಯಮದಿಂದ ಮಾಡಿದಂತಹ ಒಂದಷ್ಟು ಕಾರ್ಯಗಳು ಬಹಳ ಖುಷಿ ಕೊಟ್ಟಿದೆ ಅಂತ ಮಾತು ಹೇಳ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಸಮುದ್ರತ ಅವರು ಸಮಾಜ ಸೇವೆಯನ್ನು ಕೂಡ ತೊಡಗಿಸಿಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಹೇಗೆ ಈ ಒಂದು ಪ್ರಯಾಣ ಶುರುವಾದದ್ದು?
1: ಇದು ಚಿಕ್ಕ ವಯಸ್ಸಿನಿಂದಾನೇ ಇನ್ಕಲ್ಕೇಟ್ ಆಯ್ತು ನನಗೆ. ಅಪ್ಪ ಅಮ್ಮ ಇಬ್ರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋರು. ಮತ್ತೆ ಅಮ್ಮ ಕೂಡ ಸ್ವಯಂ ಸೇವಕಿಯಾಗಿ ತುಂಬಾ ಆರ್ಗನೈಸೇಷನ್ಸ್ಗೆ ಹೋಗೋರು, ನನ್ನೂ ಕರ್ಕೊಂಡು ಹೋಗೋರು. ಸೊ ಫುಡ್ ಕ್ಯಾಂಪ್ಗಳು ಮಾಡೋರು. ಅಪ್ಪ ಅಮ್ಮ ಇಬ್ರು ವೈದ್ಯರಾದ್ರಿಂದ ಹೆಲ್ತ್ ಕ್ಯಾಂಪ್ಗಳು, ಹೆಲ್ತ್ ಚೆಕಪ್ಗಳು ಎಲ್ಲ ಫ್ರೀ. ಆ ಥರದ್ರಿಂದ ಶುರು ಆಯಿತು. ಅದನ್ನ ನೋಡಿ ನೋಡಿ ನನಗೂ ಬಂತು, ಹೌದು ವಿ ಹ್ಯಾವ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ನಾನು ವಾಲಂಟಿಯರ್ ಬೇಸಿಸಲ್ಲಿ ಹೋಗಿ ಮಾಡ್ತೀನಿ. ಹಾಗೆ ಲಯನ್ಸ್ ಕ್ಲಬ್ ಅಲ್ಲಿ ಕೂಡ ಮೆಂಬರ್ ಆಗಿದ್ದೀನಿ.
0: ಈ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ನಿಭಾಯಿಸಿದಂತಹ ಸಮಯದಲ್ಲಿ ಒಬ್ಬ ಯೂತ್ ಆಗಿ ಏನನ್ಸುತ್ತೆ?
1: ಒಂಥರ ಎಂಟೈಟಲ್ಡ್ ಅನ್ಸುತ್ತೆ. ನಾವು ನಮ್ ಬಗ್ಗೆನೆ ಎಷ್ಟು ಯೋಚನೆ ಮಾಡ್ತಿರ್ತೀವಿ, ಹೊರಗಡೆ ನೋಡಿದಾಗ ಎಷ್ಟು ಜನಕ್ಕೆ ಎಷ್ಟು ಕಷ್ಟಗಳಿದೆ, ಎಷ್ಟು ಯೋಚನೆ ಮಾಡುವಂತ ವಿಷಯಗಳಿದೆ, ಎಷ್ಟು ಹೆಲ್ಪ್ ಮಾಡ್ಬೋದು ನಾವು ಆಸ್ ಒನ್ ಪರ್ಸನ್, ಒಂದ್ ವಾಯ್ಸ್ ಇಟ್ಕೊಂಡು ಅಥವಾ ಒಂದ್ ವಾಟ್ ಎವರ್ ಮೀನ್ಸ್ ನಮ್ಮ ಹತ್ರ ಇದೆ. ಸೊ ಅದರಿಂದ ನಾವು ಎಷ್ಟು ಸ್ವಾರ್ಥವಾಗಿ ಯೋಚನೆ ಮಾಡ್ತೀವಿ ಅಂತ ಅನ್ಸುತ್ತೆ. ಅದಕ್ಕೆ ಆದಷ್ಟು ಟ್ರೈ ಟು ಹೆಲ್ಪ್ ಔಟ್.
0: ಯುವವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರತ ಅವರ ಜೊತೆಯಾಗಿ ಮಾತುಕತೆ ಮುಂದುವರಿತಾ ಇದೆ. ಸಾಕಷ್ಟು ವಿಚಾರಗಳನ್ನ ನಿಮ್ಮ ಬಗ್ಗೆ ತಿಳ್ಕೊಂಡ್ವಿ, ಅದರ ಜೊತೆಯಾಗಿ ನೀವು ನಂಬಿರುವಂತಹ ಆದರ್ಶಗಳು, ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಮೌಲ್ಯಗಳು, ಸಮಯ ಪಾಲನೆ, ಶಿಸ್ತು, ಇದೆಲ್ಲದರ ಬಗ್ಗೆ ತಿಳ್ಕೊಂಡ್ವಿ. ಯುವವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರತ ನಿಮಗೋಸ್ಕರ ಒಂದು ಸ್ಪೆಷಲ್ ಆದ ಟೈಮ್ ಮಿಷಿನ್ ಇದೆ. ಒಂದಷ್ಟು ಕಾಲಘಟ್ಟವನ್ನ ನಾನು ಹೇಳ್ತೀನಿ, ಆ ಒಂದು ಸಮಯದಲ್ಲಿ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ನಮ್ ಜೊತೆಯಾಗಿ ಹೇಳ್ಬೇಕು, ಆಗ್ಬೋದಾ?
1: ಎಸ್.
0: 6 ವರ್ಷದ ಹುಡುಗಿ.
1: 6 ವರ್ಷದ ಹುಡುಗಿ ಅಂದ್ರೆ ನಂಗೆ ಅನ್ಪಿದೆ ಅಜ್ಜಿ ಮನೆಯಲ್ಲಿ, ಅಜ್ಜಿ ಬೆಳಗ್ಗೆ 7 ಗಂಟೆಗೆ ಎಬ್ಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸೋರು ಸಮ್ಮರ್ ಹಾಲಿಡೇ ಟೈಮ್ ಅಲ್ಲಿ. ಸಂಗೀತ ಹಾಡ್ಬೇಕು ನೀನು ಹೇಳು ಅಂತ. ಸೊ ಅಜ್ಜಿ ಮನೇಲಿ ಇದ್ದಾಗೂ ನಾನ್ ಬಿಡ್ತಿರ್ಲಿಲ್ಲ.
0: 10ನೇ ತರಗತಿ.
1: 10ನೇ ತರಗತಿ ಫುಲ್ ಬೋರ್ಡ್ ಎಕ್ಸಾಮ್ ಟೆನ್ಷನ್ ಇತ್ತು.
0: ಮೊದಲ ಬಾರಿ ಸ್ಟೇಜ್ ಹತ್ತಿದ್ದು?
1: ಅಯ್ಯೋ ತುಂಬಾ ಟೆನ್ಷನ್ ಇತ್ತು, ಗಂಟ್ಲೆ ಬರ್ಲಿಲ್ಲ, ತುಂಬಾ ಜನ ನೋಡಿ ವರಿ ಆಗಿತ್ತು. ಬಟ್ ತುಂಬಾ ಚೆನ್ನಾಗಾಯ್ತು, ನಂಗೆ ಖುಷಿ ಆಯ್ತು. ಆಮೇಲೆ
0: ಮೊದಲ ಬಹುಮಾನ?
1: ಮೊದಲ ಬಹುಮಾನ ಶಾಲೆಯಲ್ಲಿ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಸಿಕ್ಕಿದ್ದು. ಅವಾಗ ಒಂಚೂರು ಪ್ರೋತ್ಸಾಹ ಸಿಕ್ತು, ಒಂಚೂರು ಇನ್ಸ್ಪಿರೇಷನ್ ಬಂತು, ಓ ನಾನು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಗೆಲ್ಬೋದಲ್ಲ ಅಂತ.
0: ಮೊದಲ ಸೋಲು?
1: ಮೊದಲ ಸೋಲು ಅಂದ್ರೆ ಶಾಲೆಯಿಂದ ಒಂದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೆ ಕಳಿಸಿದ್ರು, ಆವಾಗ ನಾನು ಒಬ್ಳೆ ಹಾಡುವಂತ. ಆವಾಗ ನನಗೆ ಅಗೇನ್ ಸ್ಟೇಜ್ ಫಿಯರ್ ಆಗಿ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು

0: ಚೆನ್ನಾಗಿ ಹಾಡಕ್ ಆಗ್ಲಿಲ್ಲ. ಸೊ ಅವಾಗ ಅನಿಸ್ತು, ಓ ಐ ಹ್ಯಾವ್ ಟು ಓವರ್ಕಮ್ ದಿಸ್ ಅಂತ. ಸೊ ಹ್ಯಾಸ್ ಟು ಬಿ ಮೊದಲ ಸೋಲು.
1: ಮಧ್ಯರಾತ್ರಿ ಹನ್ನೆರಡು ಗಂಟೆ
0: ನಾನು ಮೋಸ್ಟ್ ಆಫ್ ಮೈ ಕ್ರಿಯೇಟಿವ್ ಥಿಂಗ್ಸ್, ಓದೋದು, ಬರೆಯೋದು, ಹಾಡೋದು, ನೃತ್ಯ ಎಲ್ಲ ಮಧ್ಯರಾತ್ರಿ 12 ಗಂಟೆಗೆ ಆಗೋದು.
1: ಬೆಳಗ್ಗೆ ಆರು ಗಂಟೆ
0: ನಿದ್ದೆ ಇಲ್ಲ. ಬೆಳಗ್ಗೆ 6 ಗಂಟೆ ಅಂದ್ರೆ ಸ್ಕೂಲ್ ರನ್ ಅಥವಾ ಕಾಲೇಜ್ ರನ್.
1: ಇನ್ನು 10 ವರ್ಷಗಳ ನಂತರ
0: ಅಂದ್ರೆ ವಿಜ್ಞಾನ ಫೀಲ್ಡ್ ಅಲ್ಲೂ ಇರ್ಬೇಕು ಅಂತ, ಓದು ಬರೆದು ಮುಗಿಸಿ ರಿಸರ್ಚ್ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ. ಮತ್ತೆ ಹಂಗೆ ಕಲೆನೂ ಮುಂದುವರ್ಸ್ಕೊಂಡು ಹೋಗೋದು, ಇನ್ನು ಒಂದಷ್ಟು ಬರವಣಿಗೆಗಳನ್ನ ಹೊರತರೋದು. ಸೊ ಬೆಟರ್ ವರ್ಷನ್ ಆಫ್ ಮೀ.
1: ವಂಡರ್ಫುಲ್. ಈಗ ನಿಮಗಾಗಿ ಮತ್ತೊಂದು ಹೊಸ ತರದ ಸವಾಲು ಕಾಯ್ತಾ ಇದೆ ನಮ್ಮ ಯುವವಾಣಿಲಿ. ನಾನು ನಿಮಗೆ ಒಂದಷ್ಟು ಪದಗಳನ್ನ ಹೇಳ್ತಾ ಹೋಗ್ತೀನಿ, ಪ್ರತಿಯೊಂದು ಪದಕ್ಕೂ ನೀವು ಒಂದು ಹಾಡಿನ ಸಾಲನ್ನ ಹೇಳಬೇಕು. ಆಗ್ಬೋದಾ?
0: ಆಗತ್ತೆ. ಎಸ್.
1: ವಂಡರ್ಫುಲ್. ಶುರು ಮಾಡೋಣವಾ?
0: ಎಸ್.
1: ಸಂಗೀತ.

0: ಭರತನಾಟ್ಯ.
1: ಭರತನಾಟ್ಯಕ್ಕೆ ಒಂದು ಜತಿ ಹಾಡ್ಬೋದಾ? ತದ್ಧಿತ್ತಕದಿನ ಧೀಮ್ ಧಿತ್ತಕದಿನ ಧೀಮ್ ತಕದಿನ ಧೀಮ್ ತಕಿಟ ತಾಮ್ ತದಿಗಿಣ ತುಂ ಧೀಮ್ ತಕಿಟ ತಾಮ್ ತದಿಗಿಣ ತುಂ ಧೀಮ್ ತಕಿಟ ತಾಮ್ ತದಿಗಿಣ ತುಂ ಧೀಮ್.
0: ವಿಜ್ಞಾನ.
2: ಕೊಡು ಬೇಗದು ಯಮತಿ ಸರಸ್ವತಿ.
1: ಅಂದ್ರೆ ವಿಜ್ಞಾನ ಇನ್ನೂ ವೃದ್ಧಿ ಆಗ್ಲಿ ಅಂತ.
0: ಪುಸ್ತಕ.
1: ಒಂದು ಸರಸ್ವತಿದು ಹಾಡು.
2: ವೀಣಾವಾದಿನಿ ಶುಭಮತಿ ದಾಯಿನಿ ಪುಸ್ತಕ ಹಸ್ತೆ ದೇವನುತೆ.
0: ಕನಸು.
2: ಕಡೆನ ಕನಸಿನಲಿ ಗೋವಿಂದನ ಕಡೆನ ಕನಸಿನಲಿ.
0: ಗುರು.
2: ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ.
0: ಅಮ್ಮ.
1: ಇದು ಅಮ್ಮನ ಬಗ್ಗೆ ಒಂದು ಸಂಸ್ಕೃತದ ಹಾಡು.

0: ಅಪ್ಪ.
1: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ.
0: ಸ್ನೇಹ
1: ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.
0: ಭಾರತ

0: ಜೀವನ
1: ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ.
0: ನಿಮ್ಮ ಜೀವನ ನೌಕೆ ಕೂಡ ಗುರಿಯ ತೀರವನ್ನ ಸೇರ್ಲಿ ಅಂತ ನಾವು ಯುವವಾಣಿ ತಂಡದಿಂದ ನಿಮ್ಗೆ ಹಾರೈಸ್ತಾ ಇದೀವಿ.
1: ಧನ್ಯವಾದ.
0: ಕಾರ್ಯಕ್ರಮ ಕೇಳ್ತಾ ಇರುವಂತಹ ಯುವಕರಿಗೆ ನಿಮ್ಮ ಮಾತು ಏನು?
1: ಐ ಥಿಂಕ್ ಯುವಕರಾಗಿ ವಿ ಆರ್ ದ ಫ್ಯೂಚರ್ ಆಫ್ ದ ಕಂಟ್ರಿ. ದೇಶದ ಮುಂದಿನ ಪ್ರಜೆಗಳು ನಾವೇ. ಸೊ ನಮಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಮ ದೇಶವನ್ನ ಮತ್ತೆ ನಮ್ಮ ಓನ್ ಸೆಲ್ಫ್ಸ್ ಅನ್ನ ಯಾವಾಗ್ಲೂ ಬೆಟರ್ಮೆಂಟ್ಗೆ ತಗೊಂಡು ಹೋಗ್ಬೇಕು ಅಂತ. ಸೊ ನಿಮಗೆ ಆಸಕ್ತಿ ಇರೋ ಫೀಲ್ಡ್ಗಳಲ್ಲಿ ನಿಮಗೆ ಆದಷ್ಟು ಹೆಲ್ಪ್ ಮಾಡಿ, ಒಳ್ಳೆ ಕೆಲಸಗಳನ್ನ ಮಾಡಿ, ಮತ್ತೆ ದೊಡ್ಡವರಿಂದ ಇನ್ಸ್ಪಿರೇಷನ್ ತಗೊಳ್ಳಿ, ತಗೊಂಡು ಲೆಟ್ ಅಸ್ ಆಲ್ ವರ್ಕ್ ಟುವರ್ಡ್ಸ್ ಅ ಬೆಟರ್ ವರ್ಲ್ಡ್.
0: ಸಂಗೀತ, ನೃತ್ಯ, ಉದ್ಯಮ, ವಿಜ್ಞಾನ, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಸಮಯವನ್ನ ಪ್ರತಿಯೊಂದಕ್ಕೂ ಕೂಡ ಮಾಡಿಕೊಂಡು ನೀವು ಸಮಯದ ಸದುಪಯೋಗ ಮಾಡ್ಕೋತಾ ಇದ್ದೀರಾ. ಯುವ ಜನತೆ ಕೂಡ ಸಮಯದ ಸದುಪಯೋಗ ಮಾಡ್ಕೋಬೇಕಾದ್ರೆ ಏನಾದರೂ ಅವ್ರಿಗೆ ಟಿಪ್ಸ್ ಕೊಡ್ತೀರಾ?
1: ಸಮಯದ ಸದುಪಯೋಗ ಅಂದರೆ ಐ ಫೀಲ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ನನಗೂ ಆಗತ್ತೆ. ಸೋಷಿಯಲ್ ಮೀಡಿಯಾ ಯೂಸೇಜ್ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ದಟ್ ಇಸ್ ಅವರ್ ವೇ ಆಫ್ ಸ್ಟೇಯಿಂಗ್ ಕನೆಕ್ಟೆಡ್. ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಬೋದು.

0: ಆ ಟೈಮನ್ನು ನಾವು ಸುಮ್ಮನೆ ಸ್ಪೆಂಡ್ ಮಾಡೋಕ್ಕಿಂತ ನಮಗೆ ಇಂಟ್ರೆಸ್ಟ್ ಇರೋದನ್ನು ನಾವು ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಅದನ್ನೇ ಉಪಯೋಗಿಸ್ಬೋದು. ಟು ಸ್ಟೇ ಕನೆಕ್ಟೆಡ್ ವಿತ್ ಬೆಟರ್ ಪೀಪಲ್, ಪೀಪಲ್ ಹೂ ಮೇಕ್ ಅಸ್ ಬೆಟರ್, ಪೀಪಲ್ ಹೂ ವಿ ಆರ್ ಇನ್ಸ್ಪೈರ್ಡ್ ಬೈ. ಸೊ ಅದಕ್ಕೆ ಉಪಯೋಗಿಸಿದ್ರೆ ಇನ್ಸ್ಟೆಡ್ ಆಫ್ ಜಸ್ಟ್ ಸ್ಕ್ರೋಲಿಂಗ್. ಸೊ ಐ ಫೀಲ್ ದಟ್ ಈಸ್ ಒನ್ ವೇ ಆಫ್ ಟೈಮ್ ಮ್ಯಾನೇಜ್ಮೆಂಟ್, ಸದುಪಯೋಗ ಆಫ್ ಸಮಯ.
1: ಥ್ಯಾಂಕ್ ಯು ಸೋ ಮಚ್, ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯಿತು. ಇವತ್ತು ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಬಂದ್ರಿ, ಹೇಗನ್ನಿಸ್ತು ನಿಮಗೆ?
0: ತುಂಬಾ ಖುಷಿ ಆಯಿತು, ಐ ಫೀಲ್ ವೆರಿ ಆನರ್ಡ್.

0: ಸಮಯ.
1: ಥ್ಯಾಂಕ್ ಯು ಸೋ ಮಚ್. ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯ್ತು. ಇವತ್ತು ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಬಂದ್ರಿ, ಹೇಗನ್ನಿಸ್ತು ನಿಮ್ಗೆ?
0: ತುಂಬಾ ಖುಷಿ ಆಯ್ತು. ಐ ಫೀಲ್ ವೆರಿ ಆನರ್ಡ್. ನಂಗೆ ಇನ್ನೂ ಮಾಡಕ್ಕೆ ತುಂಬಾ ಕೆಲಸ ಇದೆ, ತುಂಬಾ ಅಚೀವ್ ಮಾಡೋದಿದೆ, ತುಂಬಾ ಸೊಸೈಟಿಗೆ ಗಿವ್ ಬ್ಯಾಕ್ ಮಾಡೋದಿದೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ.
1: ಧನ್ಯವಾದ.
0: ಧನ್ಯವಾದ.
1: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಬಹುಮುಖ ಪ್ರತಿಭೆ ಸಮುದ್ರತ ಅವರ ಜೊತೆಯಾಗಿ ಸಂದರ್ಶನ ಮುಡಿಬಂತು. ಸಂದರ್ಶನ ನಿಮ್ಮನ್ನ ತಲುಪಿದೆ ಅಂತ ನಾವು ಭಾವಿಸ್ತಾ ಇದೀವಿ. ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಯುವ ಜನತೆಗೆ ಸಮಯದ ಸದುಪಯೋಗ ಆಗಿರಬಹುದು, ಶಿಸ್ತಿನ ಜೀವನವಾಗಿರಬಹುದು, ಅಭ್ಯಾಸದಿಂದಾನೆ ಯಶಸ್ಸು ಅನ್ನೋದು ದೊರೆಯುತ್ತೆ. ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನ ಸಮುದ್ರತ ಅವರ ಮಾತುಗಳಲ್ಲಿ ನಾವು ಕೂಡ ಕಂಡುಕೊಂಡ್ವಿ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಯುವವಾಣಿ ಕಾರ್ಯಕ್ರಮದ ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದೀವಿ. ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಮುದ್ರತ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಮಮತಾ, ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕೊಡಬೇಕು ಕಪ್ಪ, ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.